ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 21 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 11 ತಾರೀಖು ಗುರುವಾರ. ಈಗ ಸಮಯ 5:58:41. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆಲ್ಲ ನಿಸರ್ಗ ಆನಂದ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ. ನಮ್ಮ ನಿಲಯದಿಂದ ಇಂದಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ ಹತ್ತು ನಿಮಿಷಕ್ಕೆ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ, ಡಾ ಗಿರಿಜಾಪತಿ ಎನ್ಎಂ ಅವರಿಂದ ಆರು ಗಂಟೆ ಮೂವತ್ತೈದು ನಿಮಿಷ ಹಾಗೂ ಆರು ಗಂಟೆ ಐವತ್ತು ನಿಮಿಷಕ್ಕೆ ಭಾವಗೀತೆಗಳ ಕಾರ್ಯಕ್ರಮ, ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ರೈತರಿಗೆ ಸಲಹೆ, ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಭಾವಗೀತೆಗಳು, ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಸವಿಗಾನ, ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ನಿಲಯದಿಂದ ಜನತರಂಗ ಜ್ಞಾನ ಭಾರತಂ ಮಿಷನ್ ಅಡಿಯಲ್ಲಿ ನಡೆಯುತ್ತಿರುವ ಹಸ್ತಪ್ರತಿಗಳ ಸಮೀಕ್ಷೆ ಕುರಿತು ಹಾಸನದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು ಹಾಗೂ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಒಂಬತ್ತು ಗಂಟೆಗೆ ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಹತ್ತು ಗಂಟೆಗೆ ಗಾದೆ ಗಮ್ಮತ್ತು ನೇರ ಫೋನಿನ್ ಕಾರ್ಯಕ್ರಮ. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹಲೋ ಗೆಳೆಯರೇ ಲಿಸ್ನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ. ಹನ್ನೊಂದು ಗಂಟೆಗೆ ಫುಲ್ವಾರಿ ಗೀತೋ ಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ವಾದನವನ್ನು ಕೇಳಬಹುದು. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ಕೊಡಗಿನ ಶ್ರೀಮಂಗಲ ಕೊಮ್ಮಟ್ಟೂರಿನ ಕೊಟ್ರಂಗಡ ಸಜ್ಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ. ನಂತರ ಮಡಿಕೇರಿಯ ಮೇಘಭಟ್ ಅವರಿಂದ ಸಂಗೀತ ವೈವಿಧ್ಯ ಮೂಡಿಬರುವುದು. ನಿರ್ವಹಣೆ ಪಿಎಂ ಜಗದೀಶ್. ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ಒಂದು ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ವಿಷಯ ಪಿಎಂ ಫಸಲ್ ಭೀಮಾ ಯೋಜನೆ. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಮ್ಮ ನಿಲಯದಿಂದ ಭಾವಗೀತೆಗಳು ಬಿತ್ತರವಾಗುತ್ತೆ. ಒಂದು ಗಂಟೆ ಮೂವತ್ತು ನಿಮಿಷ ಹಾಗೂ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಮಧ್ಯಾಹ್ನ ಮೂರು ಗಂಟೆಗೆ ಸಖಿ ಸಹೇಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಸಂಜೆ ನಾಲ್ಕು ಗಂಟೆಗೆ ಹಲೋ ಫರ್ಮಾಯಿಶ್ ಲೈವ್ ಇನ್ ಫೋರ್ ಕಾರ್ಯಕ್ರಮ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಸಂಜೆ ಐದು ಗಂಟೆಗೆ ನಿಮ್ಮ ಸಂದೇಶ ಮೇಘಸಂಗೀತ. ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಗಾರ್ಡ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ನಾಲ್ಕನೇ ಭಾಗ ಪ್ರಸ್ತುತಿ. ಅರಕಲಗೂಡು ವಿಮಧುಸೂದನ್ ಪ್ರಾಯೋಜಕರು ಎಚ್ಪಿ ಶ್ರೀನಿವಾಸ್, ಹೆತ್ತೂರು ಮಾಲೀಕರು ಹೆತ್ತೂರು ಕನ್ಸ್ಟ್ರಕ್ಷನ್ ಬೆಂಗಳೂರು. ಆರು ಗಂಟೆ ಹದಿನೈದು ನಿಮಿಷಕ್ಕೆ ಭಾವಗೀತೆಗಳು, ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ, ಆರು ಗಂಟೆ ಐವತ್ತು ನಿಮಿಷಕ್ಕೆ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಹಮ್ಮಿಕೊಂಡಿರುವ ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ ಕುರಿತು ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರಿಂದ ಮಾಹಿತಿ. ನಂತರ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ರಸಗೊಬ್ಬರಗಳ ಸಮತೋಲಿನ ಬಳಕೆ, ಈ ವಿಷಯ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಚಿತ್ರಗೀತೆಗಳು, ಎಂಟು ಗಂಟೆಗೆ ಯುವವಾಣಿ ಇನ್ಫೋಟೆಕ್ ಪ್ರಸ್ತುತಿ ಸ್ವರ್ಣದಾಸ್ ಮತ್ತು ಲಿಖಿತಾ ಎಂಪಿ, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಗಜಲ್ಗಳು. ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಾಟಕ ಅವನ ಪ್ರೇಮ ಮೂಲಕಥೆ ವಾಣಿ, ರೇಡಿಯೋಗೆ ಎಚ್ಎಸ್ ಪಾರ್ವತಿ. ಹತ್ತು ಗಂಟೆಗೆ ನಮ್ಮ ನಿಲಯದಿಂದ ಮಧುರಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರ ಹನ್ನೆರಡು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ವಿಷಯ ಸೈನ್ಸ್ ಅಂಡ್ ಟೆಕ್ನಾಲಜಿ. ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. ಇದಿಷ್ಟು ನಮ್ಮ ನಿಲಯದಿಂದ ಇಂದಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಹಾಸನ. ಈಗ ಸಮಯ ಆರು ಗಂಟೆ ಐದು ನಿಮಿಷಗಳಾಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ,
ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸ್ತುತಿ ಮಲ್ಲಿಕ ಕಾರ್ಯಕ್ರಮದಲ್ಲಿ ಕೇಳಿ ಇನ್ನು ಮುಂದೆ ಶ್ರೀ ಹಂಡೆ ಗುರು ವೇದವ್ಯಾಸ ಆಚಾರ್ಯ ಅವರ ಭಕ್ತಿ ರಚನೆ ಇದೋ ನಿನಗೆ ವಂದನೆ ಸದಾದಿ ವಂದ್ಯನೆ ಹಾಡಿದ್ದಾರೆ ವಿದ್ಯಾಭೂಷಣರು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸ್ಮಿತಾ ಬೆಳ್ಳೂರ್ ಅವರು ಹಾಡಿರುವ ಅಕ್ಕ ಮಹಾದೇವಿ ಅವರ ವಚನ, ಮರವಿದ್ದು ಫಲವೇನು ನೆರಳಿಲ್ಲದನಕ.

ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ. ಈಗ ಸಮಯ 6:30 ನಿಮಿಷಗಳಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
1: ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣಾಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
0: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಹಾಸನ. ಈಗ ಸಮಯ ಸರಿಯಾಗಿ 6:35:10 ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾಕ್ಟರ್ ರೋಹಿಣಿ ಮೋಹನ್ ಅವರು ಹಾಡಿರುವ ಹೆಚ್.ಆರ್. ಲೀಲಾವತಿಯವರ ರಚನೆ ಹಾಡಾಗಿ ಹರಿದಾಳೆ ಜುಳಜುಳನೆ ಕಾವೇರಿ ಶ್ರೀರಂಗನಾಥನ ಸುತ್ತಿ ಬಳಸಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸುಪ್ರಿಯಾ ಆಚಾರ್ಯ ಅವರು ಹಾಡಿರುವ ಹೆಚ್.ಎಸ್. ವೆಂಕಟೇಶಮೂರ್ತಿಯವರ ಕವಿತೆ ನರ್ತಿಸು ನರ್ತಿಸು ನರ್ತಿಸು ಕೃಷ್ಣ ನಾ ಕುಣಿದಂತೆ ನೀ ಕುಣಿ.

0: ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ರೋಗಕ್ಕೆ ಕಾರಣ ಆಗ್ತಕ್ಕಂಥ ರೋಗಾಣುವನ್ನ ಬಲಹೀನ ಅಥವಾ ನಿಷ್ಕ್ರಿಯಗೊಳಿಸಿ ತಯಾರಿಸಿದಂತಹ ದ್ರವ್ಯವನ್ನ ಲಸಿಕೆ ಅಂಥೇಳಿ ಕರೆಯಲಾಗುತ್ತೆ. ಲಸಿಕೆ ಕೊಡೋದ್ರಿಂದ ಪ್ರಾಣಿಗಳಲ್ಲಿ ರೋಗಕ್ಕೆ ನಿರ್ದಿಷ್ಟವಾದ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ. ಇದರಿಂದ ಲಸಿಕೆ ಪಡೆದ ಪಶುಗಳು ರೋಗಾಣುವಿನ ಸೋಂಕು ತಗುಲಿದರೂ ಕೂಡ ಆರೋಗ್ಯವಾಗಿರುತ್ತವೆ ಅಥವಾ ರೋಗದಿಂದ ಆಗ್ತಕ್ಕಂಥ ಹಾನಿಯಿಂದ ಪಾರಾಗುತ್ತವೆ. ರೋಗಗ್ರಸ್ತ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡಿಸುವುದಕ್ಕಿಂತಲೂ ರೋಗ ಬಾರದ ಹಾಗೆ ಲಸಿಕೆಯನ್ನ ಕೊಡಿಸುವುದು ಉತ್ತಮ. ವಿಶೇಷವಾಗಿ ವೈರಸ್ ಎಂಬ ರೋಗಾಣುವಿನಿಂದ ಬರುವ ರೋಗಗಳಿಗೆ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಲಭ್ಯ ಇರೋದಿಲ್ಲ. ಜಾನುವಾರುಗಳಲ್ಲಿ ಕಾಣಿಸಿಕೊಳ್ತಕ್ಕಂಥ ಬಹುತೇಕ ರೋಗಗಳಿಗೆ ಸರ್ಕಾರ ಉಚಿತವಾಗಿ ಲಸಿಕೆಯನ್ನ ಒದಗಿಸುತ್ತೆ. ಹತ್ತಿರದ ಪಶು ಆಸ್ಪತ್ರೆಗೆ ಹೋಗಿ ವಿಚಾರಿಸಿದರೆ ಲಸಿಕಾ ಕಾರ್ಯಕ್ರಮದ ವೇಳಾಪಟ್ಟಿಯ ಅನುಸಾರ ಲಸಿಕೆ ಲಭ್ಯತೆ ಹಾಗೂ ಲಸಿಕೆಯನ್ನ ಹಾಕಿಸಿಕೊಳ್ಳಲು ಬೇಕಾದ ತಯಾರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಳ್ಳಬಹುದು. ಲಸಿಕೆಯಿಂದ ಹಲವಾರು ಜಾನುವಾರು ರೋಗಗಳನ್ನ ತಡೆಗಟ್ಟಬಹುದು. ಉದಾಹರಣೆಗೆ ಕಾಲುಬಾಯಿ ಜ್ವರ, ಕಂದು ರೋಗ, ಚಪ್ಪೆ ರೋಗ, ಪಿಪಿಆರ್ ರೋಗ, ಗಳಲೆ ರೋಗ, ಕುರಿ ಸಿಡುಬು, ನೆರಡಿ ರೋಗ, ಇಟಿ ಇತ್ಯಾದಿ. ಹಸು ಮತ್ತು ಎಮ್ಮೆಗಳಲ್ಲಿ ಲಸಿಕೆಯಿಂದ ತಡೆಯುವಂತಹ ರೋಗಗಳು ಕೆಲವೊಂದು ಇದ್ದಾವೆ. ಇವುಗಳಿಗೆ ಲಸಿಕಾ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಕೂಡ ಸರ್ಕಾರ ಬಿಡುಗಡೆಯನ್ನ ಮಾಡಿದೆ. ಹಸು ಮತ್ತು ಎಮ್ಮೆಗಳಲ್ಲಿ ಲಸಿಕೆಯಿಂದ ತಡೆಗಟ್ಟಬಲ್ಲ ರೋಗಗಳು ಅಂತ ಹೇಳಿದರೆ ಕಾಲುಬಾಯಿ ಜ್ವರ, ಕಂದು ರೋಗ, ಚಪ್ಪೆ ರೋಗ, ಗಳಲೆ ರೋಗ ಮತ್ತು ನೆರಡಿ ರೋಗ. ಕಾಲುಬಾಯಿ ಜ್ವರಕ್ಕೆ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಲಸಿಕೆಯನ್ನು ನೀಡಲಾಗುತ್ತೆ. ಕಂದು ರೋಗಕ್ಕೆ ಸೆಪ್ಟೆಂಬರ್ ಮತ್ತು ಮಾರ್ಚ್ನಲ್ಲಿ ಲಸಿಕೆಯನ್ನು ನೀಡಲಾಗುತ್ತೆ. ಚಪ್ಪೆ ರೋಗಕ್ಕೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ, ಗಳಲೆ ರೋಗಕ್ಕೆ ಮೇ ಮತ್ತು ನವೆಂಬರ್ ತಿಂಗಳಿನಲ್ಲಿ ಹಾಗೂ ನೆರಡಿ ರೋಗಕ್ಕೆ ಜನವರಿ ತಿಂಗಳಿನಲ್ಲಿ ಲಸಿಕೆಯನ್ನು ನೀಡಲಾಗುತ್ತೆ. ಕುರಿ ಮತ್ತು ಆಡುಗಳಲ್ಲಿ ಕಂಡುಬರತಕ್ಕಂತಹ ಕೆಲವೊಂದು ರೋಗಗಳಿಗೆ ಲಸಿಕೆಯನ್ನು ನೀಡಲಾಗುತ್ತೆ. ಕುರಿ ಮತ್ತು ಆಡುಗಳಲ್ಲಿ ಕಂಡುಬರತಕ್ಕಂಥ ಪಿಪಿಆರ್, ಕುರಿ ಸಿಡುಬು ಮತ್ತು ಇಟಿ ರೋಗಕ್ಕೆ ಲಸಿಕೆ ಇದೆ. ಪಿಪಿಆರ್ ರೋಗಕ್ಕೆ ಮೇ ಮತ್ತು ನವೆಂಬರ್ ತಿಂಗಳಿನಲ್ಲಿ ಲಸಿಕೆಯನ್ನು ನೀಡಲಾಗುತ್ತೆ. ಕುರಿ ಸಿಡುಬಿಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಲಸಿಕೆಯನ್ನು ನೀಡಲಾಗುತ್ತೆ. ಇಟಿ ರೋಗಕ್ಕೆ ಜೂನ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಲಸಿಕೆಯನ್ನು ನೀಡಲಾಗುತ್ತೆ. ಭಾರತ ಸರ್ಕಾರ ಪಶುಸಂಗೋಪನೆ, ಹೈನುಗಾರಿಕೆ ಹಾಗೂ ಮೀನುಗಾರಿಕಾ ಇಲಾಖೆ ವತಿಯಿಂದ ವಿವಿಧ ಜಾನುವಾರು ಲಸಿಕಾ ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಅನುಷ್ಠಾನಕ್ಕೆ ತರ್ತಾ ಇದೆ. ಕಾಲುಬಾಯಿ ಜ್ವರ ನಿಯಂತ್ರಣ ಕಾರ್ಯಕ್ರಮ, ಪಿಪಿಆರ್ ನಿಯಂತ್ರಣ ಕಾರ್ಯಕ್ರಮ ಹಾಗೂ ಕಂದು ರೋಗ ನಿಯಂತ್ರಣ ಕಾರ್ಯಕ್ರಮ, ಈ ರೀತಿ ಮೂರು ಮುಖ್ಯ ಲಸಿಕಾ ಕಾರ್ಯಕ್ರಮಗಳನ್ನು ದೇಶದಾದ್ಯಂತ ನಡೆಸಲಾಗುತ್ತೆ. ಲಸಿಕೆಯ ರೋಗ ತಡೆಗಟ್ಟುವಂತಹ ಸಾಮರ್ಥ್ಯ, ಲಸಿಕೆಯ ಗುಣ, ಲಸಿಕೆ ಹಾಕಿಸಿಕೊಂಡ ಜಾನುವಾರುವಿನ ಜಾತಿ, ತಳಿ, ವಯಸ್ಸು, ಆರೋಗ್ಯದ ಸ್ಥಿತಿ ಮತ್ತು ಲಸಿಕೆ ಸಂಗ್ರಹಣೆ ಹಾಗೂ ಸಾಗಾಣಿಕೆಯ ಸ್ಥಿತಿಗತಿಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹೀಗೆ ಜಾನುವಾರುಗಳನ್ನು ಬಾಧಿಸ್ತಕ್ಕಂಥ ಅನೇಕ ರೋಗಗಳಿಗೆ ಲಸಿಕೆ ಇದ್ದು ನಮ್ಮ ರೈತ ಬಾಂಧವರು, ಪಶುಪಾಲಕರು ಹಾಗೂ ಹೈನುಗಾರರು ಇದರ ಸದ್ಬಳಕೆಯನ್ನ ಮಾಡಿಕೊಳ್ಳಬೇಕು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
0: ಈಗ ಕೇಳಿ ಒಂದು ಭಾವಗೀತೆ. ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ರಚನೆ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರದು. ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ.

ಆಕಾಶವಾಣಿ ಹಾಸನ. ಈಗ ವೇಳೆ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲ್ಗೆ,
2: ಸಿರಿಗನ್ನಡಂ ಬಾ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ವಾರ್ತೆಗಳ ವಿವರ. ಖಾತೆ ಹಂಚಿಕೆ ಕುರಿತು ಉಂಟಾಗಿರುವ ಅಸಮಾಧಾನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ದೇಶದಲ್ಲಿ ಕಳೆದ 12 ವರ್ಷಗಳ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರದ ಆರೋಪ ಹಾಗೂ ಪ್ರಕರಣಗಳು ಇಲ್ಲದೆ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಮತ್ತು ಸವಾಲುಗಳ ನಡುವೆಯೂ ದೇಶದ ಮೂಲಸೌಕರ್ಯ, ಕೃಷಿ, ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಅಭಿವೃದ್ದಿ ಪಥದತ್ತ ಕೊಂಡೊಯ್ಯುತ್ತಿರುವ ಧೀಮಂತ ನಾಯಕ. ಇದರ ಪರಿಣಾಮವಾಗಿ ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ನೆರವಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಕನಸನ್ನು ಈಡೇರಿಸುವ ನಿಟ್ಟನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪ್ರಧಾನಿಯೋರ್ವರು ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸುವ ಮೂಲಕ ದೇಶದ ಪ್ರತಿಯೊಬ್ಬ ಭಾರತೀಯರೂ ಹೆಮ್ಮೆ ಪಡುವಂತೆ ಮಾಡಿದ ಕ್ಷಣ ಇದು ಎಂದು ಅವರು ಹೇಳಿದ್ದಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮುಂಬರುವ ಆಗಸ್ಟ್ 21ರಿಂದ 23ರವರೆಗೆ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ಲೋಕ ಅದಾಲತ್ನ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಶಾಲಿನಿ ರಜನೀಶ್ ರಾಜ್ಯದ ಎಲ್ಲಾ ಇಲಾಖೆಗಳಿಗೆ ಮಹತ್ವದ ನಿರ್ದೇಶನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು

0: ಸಲ್ಲಿಸಿರುವ ಮನವಿಯ ಹಿನ್ನೆಲೆ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾರೆ. ಎಲ್ಲ ಇಲಾಖೆಯ ಮುಖ್ಯಸ್ಥರು ತಮ್ಮ ಇಲಾಖೆಗಳಲ್ಲಿ ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಉಚಿತ ಲೋಕ್ ಅದಾಲತ್ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಅಲ್ಲದೆ ಈ ಕುರಿತು ಕೈಗೊಂಡ ಕ್ರಮಗಳ ವರದಿಯನ್ನು 3 ದಿನಗಳ ಒಳಗೆ ನೇರವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದರ ಪ್ರತಿಯನ್ನು ಮುಖ್ಯ ಕಾರ್ಯದರ್ಶಿಗಳ ಕಚೇರಿಗೆ ಕಳುಹಿಸಬೇಕೆಂದು ಎಲ್ಲಾ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಇದೇ 28ರ ಭಾನುವಾರದಂದು ರಾಷ್ಟೀಯ ಲಸಿಕಾ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ಭಾರತವು ಕಳೆದ 14 ವರ್ಷಗಳಿಗೂ ಮೇಲ್ಪಟ್ಟು ಪೋಲಿಯೋ ಮುಕ್ತ ರಾಷ್ಟವಾಗಿದ್ದರೂ ಜಗತ್ತಿನ ಕೆಲವು ಭಾಗಗಳಲ್ಲಿ ಹಾಗೂ ಭಾರತದ ನೆರೆ ರಾಷ್ಟಗಳಲ್ಲಿ ವೈಲ್ಡ್ ಪೋಲಿಯೋ ವೈರಸ್ ಹರಡುವಿಕೆ ಇನ್ನೂ ಇರುವುದರಿಂದ ಈ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ. ಭಾರತ ತಜ್ಞ ಸಲಹಾ ಗುಂಪಿನ ಶಿಫಾರಸ್ಸಿನ ಅನ್ವಯ ಈ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲಾ ಇಲಾಖೆಗಳ ಸಹಕಾರವನ್ನು ಆರೋಗ್ಯ ಇಲಾಖೆ ಬಯಸುತ್ತದೆ. ಸಾರ್ವಜನಿಕರು ಹಾಗೂ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿಗಳನ್ನು ಹಾಕಿಸಿ ಸಹಕರಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಆರ್ಎಎಲ್ನ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ ಎಂದರು. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಉಪನಗರ ರೈಲು ಯೋಜನೆ ಸೇರಿದಂತೆ ರಾಜ್ಯದ ರೈಲ್ವೆ ಯೋಜನೆಗಳು, ವಿಮಾನ ನಿಲ್ದಾಣಗಳ ಅಭಿವೃದ್ದಿ ಹಾಗೂ ಇತರೆ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮೂಲಸೌಲಭ್ಯ ಅಭಿವೃದ್ದಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವರಾದ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಪ್ರಗತಿಯಲ್ಲಿರುವ ಕಾಮಗಾರಿಗಳ ಅನುಷ್ಠಾನ ಸ್ಥಿತಿಯನ್ನು ಪರಿಶೀಲಿಸಿ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಯೋಜನೆಗಳ ಕುರಿತು ಅಭಿಪ್ರಾಯ ವಿನಿಮಯ ನಡೆಸಲಾಯಿತು. ಯೋಜನೆಗಳನ್ನು ನಿಗದಿತ ಅವಧಿಯೊಳಗೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಎಂದಿದ್ದಾರೆ. ಬಾಲಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಾಲಕಾರ್ಮಿಕ ಪದ್ದತಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಅವಕಾಶ, ವಯಸ್ಕರಿಗೆ ಗೌರವಾನ್ವಿತ ಕೆಲಸ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿಯ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಜಾಥಾ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ 8:30ಕ್ಕೆ ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಮಾದಕ ವಸ್ತುಗಳು ಹಾಗೂ ಡ್ರಗ್ಸ್ ಬಳಕೆ ಹಾಗೂ ಮಾರಾಟ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸುವ ಮೂಲಕ ಮಾರಾಟ ಹಾಗೂ ಬಳಕೆಯನ್ನು ಶೂನ್ಯಕ್ಕೆ ಇಳಿಸಬೇಕು ಎಂದು ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ಶ್ರೀನಿವಾಸ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಕರ್ನಾಟಕ ವಿಧಾನ

0: ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಅದರಂತೆ ಅಂತ್ಯೋದಯ ಕಾರ್ಡ್ ಹೊಂದಿದ 4 ಸದಸ್ಯರಿರುವ ಪಡಿತರ ಚೀಟಿಗೆ ಮೇ ಮತ್ತು ಜೂನ್ ತಿಂಗಳ ತಲಾ 5 ಕೆಜಿ ಸೇರಿ ಒಟ್ಟು 10 ಕೆಜಿ ಅಕ್ಕಿ ವಿತರಿಸಲಾಗುವುದು. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಕಾರ್ಡುದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಹೆಬ್ಬೆಟ್ಟಿನ ಗುರುತು ನೀಡುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಂಬಂಧ ಮಹತ್ವದ ಸಭೆ ಬಾಗಲಕೋಟೆ ನಗರದ ಕಚೇರಿಯಲ್ಲಿ ನಡೆಯಿತು. ಯೋಜನೆಯ ವಿವಿಧ ಹಂತಗಳ ಅನುಷ್ಠಾನ, ಪುನರ್ವಸತಿ ಕಾರ್ಯಗಳ ಪ್ರಗತಿ ಹಾಗೂ ಬಾಕಿ ಉಳಿದಿರುವ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಕಲ್ಪಿಸಲಾಗುತ್ತಿರುವ ಪುನರ್ವಸತಿ ಸೌಲಭ್ಯಗಳು, ನಿವೇಶನ ಹಂಚಿಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ದಿ, ಪರಿಹಾರ ವಿತರಣೆ, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಶಾಲೆ ಹಾಗೂ ಆರೋಗ್ಯ ಸೇವೆಗಳ ವ್ಯವಸ್ಥೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲ ಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ. ಈಗ ಸಮಯ ಸರಿಯಾಗಿ 7:15. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಅರ್ಚನಾ ಉಡುಪ ಅವರು ಹಾಡಿರುವ ಎಂಎನ್ ವ್ಯಾಸರಾವ್ ಅವರ ಕವಿತೆ ನೀನು ಮಾಮರವಾದೆ ನಾನು ಆಗೆಹೆ ಕೋಗಿಲೆ.

ಈಗ ಕೇಳಿ ಎಂಟಿ ಪಲ್ಲವಿ ಅವರು ಹಾಡಿರುವ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಕವಿತೆ ನೂರು ನೂರು ನೂರು ಸಲ ಬರೆದೇ ನಿನ್ನ ಪ್ರೀತಿ ಹೆಸರು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬಿಆರ್ ಲಕ್ಷ್ಮಣರಾವ್ ಅವರ ಕವಿತೆ. ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ. ಕೆಂಪು ಕೆಂಪು ಗೆಂಗುಲಾಬಿ ಮಧುರವಾದ ವೇಣುನಾದ ನನ್ನ ಪ್ರೇಯಸಿ.

0: ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಆತ್ಮೀಯ ಕೇಳಿದರೆ, ಈ ಬೆಳಿಗ್ಗೆ 8:30 ಜನತರಂಗ ಜ್ಞಾನ ಭಾರತ ಮಿಷನ್ ಅಡಿಯಲ್ಲಿ ನಡೆಯುತ್ತಿರುವ ಹಸ್ತಪ್ರತಿಗಳ ಸಮೀಕ್ಷೆ ಕುರಿತು ಹಾಸನದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು ಹಾಗೂ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಈ ಬೆಳಗ್ಗೆ 9:00 ನಮ್ಮ ನಿಲಯದಿಂದ ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಬಹುದು. ಬೆಳಿಗ್ಗೆ 10:00 ಗಾದೆ ಗಮ್ಮತ್ತು ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 24628 ಮತ್ತೊಂದು 24528 ಎಸ್ಟಿಡಿ ಕ್ರಮಾಂಕ 08172. ಆಕಾಶವಾಣಿ ಹಾಸನ. ಈಗ ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ದಿ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ದಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ ನಾಲ್ಕು ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ದಿ, ಉದ್ಯೋಗ ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯು ಸುಮಾರು 42 ಲಕ್ಷ ಮನೆಗಳಿಗೆ ಪ್ರಯೋಜನವನ್ನು ನೀಡಿದೆ. ಅಲ್ಲದೆ ನಾಗರಿಕರನ್ನು ಗ್ರಾಹಕರಿಂದ ಶುದ್ದ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಉದ್ದೇಶಿಸಿ ಮಾತನಾಡಿದ ಸಚಿವರು, ವಿದ್ಯುತ್ ಬಿಲ್ಗಳನ್ನು ಸರಾಸರಿ ಶೇಕಡ 71ರಷ್ಟು ಕಡಿಮೆ ಮಾಡಲಾಗಿದೆ. ಅನೇಕ ಫಲಾನುಭವಿಗಳು ಶೂನ್ಯ ವಿದ್ಯುತ್ ಬಿಲ್ಗಳನ್ನು ದಾಖಲಿಸಿದ್ದಾರೆ ಎಂದರು. ಪ್ರಧಾನಮಂತ್ರಿ ಸೂರ್ಯಘರ್ ಮತ್ತು ಪಿಎಂ ಕುಸುಮ್ನಂತಹ ಉಪಕ್ರಮಗಳು ನವೀಕರಿಸಬಹುದಾದ ಇಂಧನ ಪ್ರವೇಶವನ್ನು ವಿಸ್ತರಿಸಲು ಹಾಗೂ ಸುಸ್ಥಿರ ಅಭಿವೃದ್ದಿಯ ಮೂಲಕ ನಾಗರಿಕರನ್ನು ಸಬಲೀಕರಣಗೊಳಿಸುವ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪವನ ಜಲ ಸೌರ ಯೋಜನೆಗಳು ಸೇರಿದಂತೆ ನವೀಕರಿಸಬಹುದಾದ ಇಂಧನ ಉಪಕ್ರಮಗಳು ಸುಸ್ಥಿರ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಇದೇ ವೇಳೆ ಸಣ್ಣ ಜಲವಿದ್ಯುತ್ ಅಭಿವೃದ್ದಿ ಯೋಜನೆಗಳಿಗಾಗಿ ಆನ್ಲೈನ್ ಪೋರ್ಟಲ್ಗೆ ಸಚಿವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಷ್ಟೀಯ ಸೌರಶಕ್ತಿ ಸಂಸ್ಥೆ ಮತ್ತು ಮಿಲಿಟರಿ ಎಂಜಿನಿಯರಿಂಗ್ ಸೇವೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ದೇಶದ 140 ಕೋಟಿ ನಾಗರಿಕರ ಆಕಾಂಕ್ಷೆಗಳು ಎಲ್ಲ ರೀತಿಯಲ್ಲೂ ಈಡೇರಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಿನ್ನೆ ನಡೆದ ಎನ್ಡಿಎ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಅವರು, ಎನ್ಡಿಎ ಯಾವಾಗಲೂ ದೇಶದ ವಿಶ್ವಾಸವನ್ನು ಬಲಪಡಿಸಿದೆ ಎಂದು ಹೇಳಿದರು. ಕಾಂಗ್ರೆಸ್ ದ್ರೋಹ ಮಾಡಿದ ನಂತರ ದೇಶದ ಜನರು ವಿಶ್ವಾಸದಿಂದ ಎನ್ಡಿಎ ಸರ್ಕಾರಕ್ಕೆ ಬಲ ನೀಡಿದ್ದಾರೆ. 2014ರಲ್ಲಿ ಉದಯಿಸುತ್ತಿದ್ದ ಭರವಸೆಯ ಸೂರ್ಯ ಇಂದು ನವೀಕೃತ ವಿಶ್ವಾಸದ ಕಿರಣವಾಗಿ ರೂಪಾಂತರಗೊಂಡಿದೆ ಎಂದು ಅವರು ಪ್ರತಿಪಾದಿಸಿದರು. ಸರಿಯಾದ ಉದ್ದೇಶದಿಂದ ಸರ್ಕಾರ ನಡೆಸಿದಾಗ ಅಭಿವೃದ್ದಿಯು ತ್ವರಿತಗತಿಯಲ್ಲಿ ನಡೆಯುತ್ತದೆ ಎಂಬುದನ್ನು ದೇಶದ ಜನರು ಮೊದಲ ಬಾರಿಗೆ ನೋಡಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಪಂಚದಾದ್ಯಂತ ಪ್ರಮುಖ ದೇಶಗಳ ಆರ್ಥಿಕತೆಗಳು ಸಂಕಷ್ಟದಲ್ಲಿರುವ ಸಮಯದಲ್ಲಿ ಭಾರತ 2025-26ರಲ್ಲಿ ಶೇಕಡ 7.7ರಷ್ಟು ಬೆಳವಣಿಗೆ ದರವನ್ನು ಸಾಧಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಆಯೋಜಿಸಿದ್ದ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸಲು ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲೇ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಹಾಗೂ ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಸೋಫಿಯಾದಲ್ಲಿ ಬಲ್ಗೇರಿಯಾ ಪ್ರಧಾನಿ ರುಮೆನ್ ರಾದೇವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ದೃಢವಾದ ದ್ವಿಪಕ್ಷೀಯ ಸಂಬಂಧಗಳು ಬಲಿಷ್ಠವಾಗುತ್ತಿರುವ ಭಾರತ ಬಲ್ಗೇರಿಯಾ ಕಾರ್ಯತಂತ್ರದ ಪಾಲುದಾರಿಕೆಯಿಂದ ಸೃಷ್ಟಿಯಾದ ಇತ್ತೀಚಿನ ಅವಕಾಶಗಳು ಮತ್ತು ಅಸ್ಥಿರ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಅಪಾಯಗಳನ್ನು ತಗ್ಗಿಸಲು ನಿಕಟ ದ್ವಿಪಕ್ಷೀಯ ಸಹಕಾರದ ಅಗತ್ಯವನ್ನು ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ, ಪ್ರವಾಸೋದ್ಯಮ ಮತ್ತು ಸೃಜನಶೀಲ ಮನರಂಜನಾ ಉದ್ಯಮದಲ್ಲಿ ಎರಡೂ ದೇಶಗಳ ನಡುವಿನ ಸಹಯೋಗದ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಅಲ್ಲದೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಇದಕ್ಕೂ ಮುನ್ನ ಡಾ ಎಸ್ ಜೈಶಂಕರ್ ಸೋಫಿಯಾದಲ್ಲಿರುವ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಜೊತೆಗೆ 2024-25 ಸಾಲಿನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕಾಗಿ 106 ಯುವ ಕಲಾವಿದರನ್ನು ಆಯ್ಕೆ ಮಾಡಲಾಗಿದೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿ ಪುರಸ್ಕಾರದೊಂದಿಗೆ 25,000 ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಅಕಾಡೆಮಿ ಫೆಲೋಶಿಪ್ 3,00,000 ರೂಪಾಯಿ ನಗದು ಬಹುಮಾನ ಹೊಂದಿದ್ದರೆ ಅಕಾಡೆಮಿ ಪ್ರಶಸ್ತಿಯು ಪುರಸ್ಕಾರದೊಂದಿಗೆ 1,00,000 ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ವಿತರಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಯಾಣಿಕರ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ದೇಶಾದ್ಯಂತ ರೈಲು ನಿಲ್ದಾಣಗಳಲ್ಲಿ ಅಗ್ನಿ ಸುರಕ್ಷತಾ ಲೆಕ್ಕ ಪರಿಶೋಧನೆ ಆರಂಭಿಸಿದೆ. ಅಸ್ತಿತ್ವದಲ್ಲಿರುವ ಅಗ್ನಿ ಸುರಕ್ಷತಾ ವ್ಯವಸ್ಥೆಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವುದು ಹಾಗೂ ಸುಧಾರಣೆ ಅಗತ್ಯವಿರುವ ಕ್ಷೇತ್ರಗಳನ್ನು ಗುರುತಿಸುವುದು ಈ ಉಪಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಇದರಿಂದ ಪ್ರಯಾಣಿಕರ ಸುರಕ್ಷತೆ ಹೆಚ್ಚುವುದರ ಜೊತೆಗೆ ರೈಲ್ವೆ ಆಸ್ತಿಗಳ ರಕ್ಷಣೆಯೂ ಖಾತ್ರಿಯಾಗಲಿದೆ. ಈ ಕುರಿತು ಮಾಹಿತಿ ನೀಡಿರುವ ರೈಲ್ವೆ ಸಚಿವಾಲಯ, ರೈಲು ನಿಲ್ದಾಣಗಳಲ್ಲಿನ ಕಟ್ಟಡಗಳು, ವಿದ್ಯುತ್ ವ್ಯವಸ್ಥೆ, ಹವಾನಿಯಂತ್ರಣ ವ್ಯವಸ್ಥೆ, ತುರ್ತು ನಿರ್ಗಮನ ಮಾರ್ಗಗಳು ಹಾಗೂ ಅಗ್ನಿಶಾಮಕ ಸಾಧನಗಳು ಸೇರಿದಂತೆ ಎಲ್ಲಾ ಪ್ರಮುಖ ಸುರಕ್ಷತಾ ಮೂಲಸೌಕರ್ಯ ಪರಿಶೀಲನೆ ನಡೆಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಅಗ್ನಿ ಅವಘಡ ಸೇರಿದಂತೆ ಯಾವುದೇ ತುರ್ತು ಪರಿಸ್ಥಿತಿಗೆ ಪರಿಣಾಮಕಾರಿಯಾಗಿ ಸ್ಪಂದಿಸುವ ಸನ್ನದ್ದತೆ ರೈಲು ನಿಲ್ದಾಣಗಳಲ್ಲಿ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಈ ಲೆಕ್ಕ ಪರಿಶೋಧನೆಯ ಉದ್ದೇಶವಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೆಸ್ ಕ್ಯಾಸ್ಟಿಲ್ಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೆಯ ಚಿಯೋಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಇಂದು ನಡೆಯಲಿರುವ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೋದ್ ಅವರೊಂದಿಗೆ ಸೆಣಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ದ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 7:45. ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಧ್ರುವತಾರೆ ಚಿತ್ರದ ಗೀತೆಯನ್ನು.

ಗೀತೆ ಗಾಯಕರು ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಹಾಗೂ ಬೆಂಗಳೂರು ಲತಾ. ಜಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕನ್ನಡ ಜಾಗೃತಿ ಸಮಿತಿಯ ನೂತನ ಸದಸ್ಯರಾಗಿ ನೇಮಕಗೊಂಡಿರುವ ಚೈತ್ರ ನಾಯಕರಹಳ್ಳಿ, ವಿಷ್ಣು ಪ್ರಕಾಶ್ ಎಂಎಲ್, ಕಲ್ಲಹಳ್ಳಿ ಹರೀಶ್, ಸೋಮನಾಯಕ್, ಕತ್ತಿ ಮಲ್ಲೇನಹಳ್ಳಿ ಪರಮೇಶ್ ಹಾಗೂ ಎಂಎಸ್ ದೊರೇಶ್ ಅವರಿಗೆ ಶುಭ ಕೋರುತ್ತಾರೆ ಡಾಕ್ಟರ್ ನಾಯಕರಹಳ್ಳಿ ಮಂಜೇಗೌಡ ಅಭಿಮಾನಿ ಬಳಗ ಹಾಸನ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ನೀವೀಗ ಕೇಳುತ್ತಿರುವ ಗೀತೆ ಜ್ವಾಲಾಮುಖಿ ಚಿತ್ರದ್ದು. ಶ್ರೀ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಜ್ಞಾನಭಾರತಂ ಮಿಷನ್ ಅಡಿಯಲ್ಲಿ ಹಸ್ತಪ್ರತಿಗಳ ಸಮೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಈ ಜ್ಞಾನಭಾರತಂ ಮಿಷನ್ ಅಂತಂದರೆ ಏನು? ಇದರ ಅಡಿಯಲ್ಲಿ ಈ ಹಸ್ತಪ್ರತಿಗಳ ಸಮೀಕ್ಷೆಯನ್ನು ಯಾಕೆ ಮಾಡಲಾಗ್ತಾ ಇದೆ, ಹೇಗೆ ಮಾಡಲಾಗ್ತಾ ಇದೆ, ಈ ಹಸ್ತಪ್ರತಿಗಳ ಮಹತ್ವ ಏನು, ಅವುಗಳನ್ನು ಹೇಗೆ ನಾವು ಮುಂದಿನ ದಿವಸಗಳಲ್ಲಿ ಇದರಿಂದ ಉಪಯೋಗವನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ನಾವು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪ್ರವಾಸೋದ್ಯಮ ಇಲಾಖೆಯ ಉಪ ನಿರ್ದೇಶಕರು ಹಾಗೂ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ಸರ್, ಈ ಜ್ಞಾನಭಾರತಂ ಮಿಷನ್ ಅನ್ನುವಂಥದ್ದು ಒಂದು ಕಾರ್ಯವನ್ನು ಮಾಡ್ತಾ ಇದೆ, ಏನು ಸರ್ ಜ್ಞಾನಭಾರತಂ ಮಿಷನ್ ಅಂತ ಹೇಳಿದರೆ?
1: ಓಕೆ, ಇಡೀ ನಮ್ಮ ಭಾರತದಲ್ಲಿ ನಮ್ಮ ಪಾರಂಪರಿಕ ಸ್ಮಾರಕಗಳೇನಿದ್ದಾವೆ, ನಮ್ಮ ಸಂಸ್ಕೃತಿ ಏನಿದೆ, ಇವೆಲ್ಲವನ್ನ ಹಿಡಿದಿಟ್ಕೊಳ್ತಕ್ಕಂಥ, ಸಂಗ್ರಹ ಮಾಡ್ತಕ್ಕಂಥ ಮತ್ತು ಇದನ್ನು ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ವರ್ಗಾಯಿಸ್ತಕ್ಕಂಥ ಒಂದು ಇಲಾಖೆಯ ಕೆಲಸ ಮಾಡ್ತಾ ಇದೆ, ಪಾರಂಪರಿಕ ಇಲಾಖೆ. ಅದರದ ಒಂದು ಭಾಗ ಜ್ಞಾನಭಾರತಂ ಮಿಷನ್ ಅಂತದ್ದು. ಈಗ ನಾವೇನು ಹಸ್ತಪ್ರತಿಗಳ ಸಮೀಕ್ಷೆ ಅಂತೇಳಿ ಏನು ಹೊರಟಿದ್ದೇವೆ, ಇದು ಜ್ಞಾನಭಾರತಂ ಮಿಷನ್ ಅಡಿಯಲ್ಲಿ ಮಾಡ್ತಾ ಇದ್ದೇವೆ. ಇಡೀ ದೇಶಾದ್ಯಂತ ನಡೀತಾ ಇದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಹಿತ ಇದರ ಬಗ್ಗೆ ಹಸ್ತಪ್ರತಿಗಳ ಸಮೀಕ್ಷೆ ಮತ್ತು ಅದರ ಡಿಜಿಟಲೀಕರಣ ಈ ಜ್ಞಾನಭಾರತಂ ಮಿಷನ್ ಅಡಿಯಲ್ಲಿ ಮಾಡ್ತಾ ಇದ್ದೇವೆ.
0: ಸರ್, ಹಸ್ತಪ್ರತಿ ಅಂತ ಅಂದ್ರೆ ಯಾವುದು ಸರ್ ಇದರ ಪ್ರಕಾರ?
1: ಹಸ್ತಪ್ರತಿ ಅಂತೇಳಿ ಹೇಳಿದ್ರೆ ನೀವು ಕೈ ಬರಹದ ಪ್ರತಿ ಕೂಡ ಆಗಿರ್ಬೋದು. ಒಂದು ತಲೆಯಲ್ಲಿ ಏನಿದೆ ಅಂತೇಳಿ ಹೇಳಿದ್ರೆ ಹಸ್ತಪ್ರತಿ ಅಂತ ಕೂಡಲೇ ತಳೆಗರಿ ಆಗಿರಬೇಕು, ಹಳೆಯದಾಗಿರ್ಬೇಕು ಅಂತೇಳಿ ಏನೂ ಇಲ್ಲ. ಇದು ನಿಮ್ಮ ಕೈ ಬರಹದ ಪ್ರತಿ ಆದ್ರೂ ಆಯ್ತು, ತಾಳೆಗರಿ ಪ್ರತಿ ಆದ್ರೂ ಆಯ್ತು, ಯಾವುದೋ ಬರೆದಿಟ್ಟತಕ್ಕಂತ ದಾಖಲೆ ಇದ್ರೂ ಆಯ್ತು, ಇವೆಲ್ಲವೂ ಕೂಡ ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂತ, ನಮ್ಮ ಪರಂಪರೆಯನ್ನ ಬಿಂಬಿಸ್ತಕ್ಕಂತ ಯಾವುದೇ ದಾಖಲೆಗಳಿತ್ತು ಅಂತೇಳಿ ಹೇಳಿದ್ರೆ ಅದನ್ನ ನಾವು ಹಸ್ತಪ್ರತಿ ಒಳಗಡೆ ಕನ್ಸಿಡರ್ ಮಾಡಬಹುದು.
0: ಈ ಕೆಲವು ತಾಮ್ರದ ಶಾಸನಗಳು ಕೂಡ
1: ಅದು ಕೂಡ,
0: ಯಾಕೆ ಅಂತ ಅಂದ್ರೆ ಕಲ್ಲಿನ ಮೇಲಿನ ಶಾಸನಗಳು ನಮ್ಗೆ ಹೊರಗಡೆ
1: ಸಿಕ್ಬಿಡುತ್ತೆ.
0: ಇದು ಮನೆ ಒಳಗಡೆ ಇರುವಂತ ಶಾಸನಗಳು,
1: ಇದು ಮನೆ ಒಳಗಡೆ, ಅದರಲ್ಲೂ ಪ್ರಮುಖವಾಗಿ ಕೆಲವೊಂದು ಮಠ ಮಾನ್ಯಗಳ ಒಳಗಡೆ, ದೇವಸ್ಥಾನದ ಒಳಗಡೆ, ಕೆಲವೊಂದು ಇನ್ಸ್ಟಿಟ್ಯೂಷನ್ ಗಳಿದ್ದ, ಉದಾಹರಣೆಗೆ ನಮ್ಮ ಹಾಸನದಲ್ಲಿ SDM ಇನ್ಸ್ಟಿಟ್ಯೂಟ್ ಇದೆ, ಅವರದ್ರಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ದಾಖಲೀಕರಣಗಳು ಏನಿದ್ದಾವೆ, ಹಳೆ ದಾಖಲೆಗಳು, ಅದು ಕೂಡ ನಾವು ಈ ಹಸ್ತಪ್ರತಿಗಳ ಡಿಜಿಟಲೀಕರಣ ಏನ್ ಮಾಡ್ತಾ ಇದೀವಿ ಅದರಲ್ಲಿ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ.
0: ಏನ್ ಸರ್ ಈ ಹಸ್ತಪ್ರತಿಗಳನ್ನೇ ಯಾಕೆ ಸಂಗ್ರಹವನ್ನ ಮಾಡಬೇಕು, ಅದರಲ್ಲಿ ಏನು ವಿಶೇಷಗಳು ಇದ್ದಾವೆ?
1: ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ತಮ್ಮ ಸ್ವತಂತ್ರ ದಿನಾಚರಣೆಯ ಭಾಷಣದಲ್ಲಿ ಒಂದು ಪ್ರಸ್ತಾಪ ಮಾಡ್ತಾರೆ, ಜ್ಞಾನಭಾರತ ಮಿಷನ್ ಯೋಜನೆಯಲ್ಲಿ ಆಧುನಿಕ ತಂತ್ರಜ್ಞಾನದ ಮೂಲಕ ಭಾರತದ ಜ್ಞಾನ ಸಂಪತ್ತನ್ನ ಮುಂದಿನ ತಲೆಮಾರಿಗೆ ದಾಟಿಸುವ ಉದ್ದೇಶದಿಂದ ರಾಷ್ಟ್ರಾದ್ಯಂತ ಇರತಕ್ಕಂಥ ಹಸ್ತಪ್ರತಿಗಳನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಈ ಯೋಜನೆಯ ಮೇಲ್ವಿಚಾರಣೆಯನ್ನು ಖುದ್ದಾಗಿ ಜ್ಞಾನಭಾರತ ಮಿಷನ್ ಅವರೇ ಮಾಡಬೇಕು ಅಂತೇಳಿ ಒಂದು ಘೋಷಣೆಯನ್ನು ಮಾಡ್ತಾರೆ ತಮ್ಮ ಸ್ವತಂತ್ರ ದಿನಾಚರಣೆಯ ಭಾಷಣದಲ್ಲಿ. ಮುಂದೆ ಕೇಂದ್ರ ಸರ್ಕಾರದ 25 ಮತ್ತು 26ನೇ ಬಜೆಟ್ ಪ್ಯಾರ ನಂಬರ್ 84ರಲ್ಲಿ ಭಾರತದ ಪಾರಂಪರಿಕ ಜ್ಞಾನ ನಿಧಿಗಳಾದ ಹಸ್ತಪ್ರತಿಗಳ ಸಂರಕ್ಷಣೆ ಮತ್ತು ಡಿಜಿಟಲೀಕರಣವನ್ನು ಕಾರ್ಯಯೋಜನೆ ಅನುಷ್ಠಾನಗೊಳಿಸಲು 1 ಫೆಬ್ರವರಿ 2025ರಂದು ಒಂದು ಘೋಷಣೆ ಮಾಡ್ತಾರೆ. ಅಂದರೆ ನಮ್ಮ ಪರಂಪರೆಯನ್ನ ಉಳಿಸ್ಕೋಬೇಕು ಮತ್ತು ಅದನ್ನ ಇಡೀ ಜಗತ್ತಿಗೆ ಸಾರಿ ಹೇಳಬೇಕು ಅನ್ನೋ ಉದ್ದೇಶದಿಂದ ನಮ್ಮೆಲ್ಲ ಹಸ್ತಪ್ರತಿಗಳು ಅಥವಾ ಯಾವುದೇ ಹಳೆ ದಾಖಲೆಗಳನ್ನ ನಾವು ಡಿಜಿಟಲೀಕರಣ ಮಾಡಿ ಒಂದ್ ಕಡೆ ಸಂರಕ್ಷಣೆ ಮಾಡಿಡಬೇಕಂತ. ಉದಾಹರಣೆಗೆ ಈಗ ತಾಳೆಗರಿಗಳ ಬಗ್ಗೆ ಮಾತಾಡ್ತೀವಿ. ತಾಳೆಗರಿಗಳ ಆಯಸ್ಸು ಒಂದು ಲೆಕ್ಕಾಚಾರದ ಪ್ರಕಾರ 400ರಿಂದ 500 ವರ್ಷ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಅವು ಬಳಕೆ ಬರೋದಿಲ್ಲ. ಅದಕ್ಕಿಂತನೂ ಹಳೆಯದಾದಂತ ತಾಳೆಗರಿಗಳು ನಮ್ಮಲ್ಲಿದ್ದಾವೆ. ಉದಾಹರಣೆಗೆ ಈ ನಮ್ಮ ಬಸವಣ್ಣರ ವಚನಗಳು 12ನೇ ಶತಮಾನದಲ್ಲಿ ಆಗಿರತಕ್ಕಂಥದ್ದು, ಈಗಾಗಲೇ 900 ವರ್ಷಗಳಾಯ್ತು. ಆ ತರದನ್ನು ಕೂಡ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ. ಇಲ್ಲಿ ಯಾವುದು ಅದು ಇದು ಅಂತೇಳಿ ಡಿಸ್ಟಿಂಗ್ವಿಶ್ ಮಾಡಿಲ್ಲ. ಒಟ್ಟಾರೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ, ನಮ್ಮ ಪರಂಪರೆಯನ್ನು ಬಿಂಬಿಸ್ತಕ್ಕಂಥ ಯಾವುದೇ ದಾಖಲೆಗಳನ್ನು ಇಲ್ಲಿ ಡಿಜಿಟಲೀಕರಣ ಮಾಡತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ.
0: ಜ್ಞಾನಭಾರತಂ ಅನ್ನುವಂತಹ ಒಂದು ಮಿಷನ್ ಏನಿದೆಯೋ ಇದನ್ನ ಯಾವ ಇಲಾಖೆಯ ಮೂಲಕ ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ?
1: ಈಗ ನಮ್ಮ ಕರ್ನಾಟಕದಲ್ಲಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಏನಿದೆ ಅದರ ಸಮನ್ವಯ ಮತ್ತು ಅದೇ ನೋಡಲ್ ಇಲಾಖೆ, ಪುರಾತತ್ವ ಮತ್ತು ಸಂಗ್ರಹಾಲಯಗಳ ಇಲಾಖೆ ಏನಿದೆ ಅದು, ಇದರ ಜೊತೆಗೆ ಪ್ರವಾಸೋದ್ಯಮ ಇಲಾಖೆ, ಪ್ರವಾಸೋದ್ಯಮ ಇಲಾಖೆಯನ್ನು ಸೇರಿಕೊಂಡು ಈ ಜ್ಞಾನಭಾರತ ಮಿಷನ್ ಜೊತೆ ಒಂದು ಕೈ ಜೋಡಿಸಿ ಒಟ್ಟಾರೆ ಈ ಕೆಲಸವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಕೆಲವೊಂದಿಷ್ಟು ಕ್ಲಸ್ಟರ್ ಸೆಂಟರ್ಸ್ಗಳನ್ನು ಕೂಡ ನೇಮಕ ಮಾಡಿದ್ದಾರೆ. ನೇಮಕ ಯಾವುದು? ಈಗ ಉದಾಹರಣೆಗೆ ಕರ್ನಾಟಕದೊಳಗೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಇರತಕ್ಕಂಥ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್, ಜೊತೆಗೆ ಸಂಸ್ಕೃತಿ ಫೌಂಡೇಶನ್, ಜೊತೆಗೆ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬೆಂಗಳೂರು, ಇದು ಹಾಸನ್ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇವರು ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಮತ್ತೊಂದು ತಾರಾ ಪ್ರಕಾಶನ್ ವೇದಿಕ್ ಲೈಬ್ರರಿ ಅಂಡ್ ರಿಸರ್ಚ್ ಸೆಂಟರ್ ಬೆಂಗಳೂರು ಜ್ಞಾನ ಭಾರತ ಮಿಷನ್ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಇವರು ಕೈ ಜೋಡಿಸಿ ಇವರು ನೋಡಲ್ ಏಜೆನ್ಸಿ ಒಳಗೆ ಅಥವಾ ಇವರ ಮುಂದಾಳತ್ವದಲ್ಲಿ ಪುರಾತತ್ವ ಇಲಾಖೆ ಮತ್ತು ಟೂರಿಸಂ ಇಲಾಖೆ ಇವರೆಲ್ಲರೂ ಸೇರಿಕೊಂಡು ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ.
0: ಸರಿಗ ವಿಜ್ಞಾನ ಆಗಲಿ ಸಂಸ್ಕೃತಿ ಆಗಲಿ ಆಯಾಯ ಕಾಲಕ್ಕೆ ಬೇರೆ ಬೇರೆ ತರಹದ ಒಂದು ಬದಲಾವಣೆಗಳನ್ನು ಪಡಿತಾ ಹೋಗುತ್ತೆ. ವಿಜ್ಞಾನದಲ್ಲೂ ಕೂಡ ಏನೇ ಸಂಶೋಧನೆ ಆದರೂ ಅದಕ್ಕಿಂತಲೂ ಕೂಡ ಅತ್ಯುನ್ನತವಾದಂತಹ ಸಂಶೋಧನೆಗಳನ್ನು ನಾವು ಮಾಡಬಹುದು. ಈ ಹಿಂದಿನಿಂದಲೂ ಕೂಡ ಮಾಡಿದ್ದಾರೆ. ಸಂಸ್ಕೃತಿ ಅಂತ ಅಂದ್ರೆ ಹಿಂಗೆ ಇರಬೇಕು ಅಂತ
1: ಏನಿಲ್ಲ.
0: ಮನುಷ್ಯ ಹೇಗೆ ಬದುಕ್ತಾನೋ, ಅವನ ನಡವಳಿಕೆ ಹೇಗಿರುತ್ತೋ, ಅವನ ನಿತ್ಯ ಜೀವನ ಹೇಗಿರುತ್ತೋ, ಅದನ್ನೇ ಸಂಸ್ಕೃತಿ ಅಂತ ಹೇಳಿ ನಾವು ಒಪ್ಕೊಂಡ್ಬಂದಿರೋಂಥದ್ದು. ಈ ನಿಟ್ಟಿನಲ್ಲಿ ಹಳೆಯದನ್ನ ಯಾಕೆ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ,
1: ಇದು ಬಹಳ ಉತ್ತಮವಾದಂತ ಪ್ರಶ್ನೆ. ಈಗ ಕೇಂದ್ರ ಸರ್ಕಾರ ಅಥವಾ ಜ್ಞಾನ ಭಾರತ ಮಿಷನ್ ಯೋಜನೆಯಡಿ ಇಡೀ ದೇಶದಲ್ಲಿ ಇರತಕ್ಕಂತ ಹಸ್ತಪ್ರತಿಗಳ ಮಾಹಿತಿಯನ್ನ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಅಥವಾ ಡಿಜಿಟಲೀಕರಣ ಮಾಡೋದ್ರ ಮುಖಾಂತರ ಇಡೀ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ದತ್ತಾಂಶದ ಮಾಹಿತಿ ಮುಖಾಂತರ ಇಡೀ ವಿಶ್ವಕ್ಕೆ ಹಂಚಿಕೊಳ್ತಕ್ಕಂತ ಒಂದು ಉದ್ದೇಶ
0: ಸಂಸ್ಕೃತಿ. ನಾವು ಇಷ್ಟೊಂದು
1: ಶ್ರೀಮಂತವಾಗಿ ಇದ್ವಿ, ನಮ್ಮಲ್ಲಿ ಇಷ್ಟೊಂದು ಪರಂಪರೆ ಇತ್ತು ಹಳೆ ಇದರಲ್ಲಿ ಅಂತೇಳಿ ಇಡೀ ಪ್ರಪಂಚಕ್ಕೆ ತಿಳಿಸ್ಕೊಡ್ತಕ್ಕಂತ ಒಂದು ಕೆಲಸ ಆಗ್ಬೇಕು ಅಂತ, ಮತ್ತು ಇದು ಒಂದೇ ವೇದಿಕೆ ಮುಖಾಂತರ ಆಗ್ಬೇಕು ಅಂತ. ಇಲ್ಲಿ ಏನಾಗಿದೆ, ಕೆಲವೊಂದು ಆಯುರ್ವೇದದವರು ಅದನ್ನೇ ಮಾಡ್ಕೊಳ್ಳೋದು, ಅಥವಾ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾರೋ ಕೆಲಸ ಮಾಡಿ ಒಂದಿಷ್ಟು ಇಟ್ಕೊಂಡಿರ್ಬೋದು, ಅಥವಾ ಮತ್ತೊಂದು ಯಾವುದೋ ಅವರು ಹಂಗೆ ಇಟ್ಕೊಂಡಿರ್ಬೋದು. ಇದು ಎಲ್ಲದನ್ನೂ ಒಂದೇ ವೇದಿಕೆ ಅಡಿ ತಕೊಂಡು ಬಂತು ಅಂತ ಹೇಳಿದ್ರೆ ಅವಾಗ ಇಡೀ ಭಾರತದ ಪರಂಪರೆಯನ್ನ ವಿಶ್ವಕ್ಕೆ ಹಂಚಿಕೊಳ್ತಕ್ಕಂಥದ್ದು ಒಂದು. ಮತ್ತೊಂದು, ಭವಿಷ್ಯದ ಪೀಳಿಗೆಗೂ ಸಹಿತ ಅವುಗಳ ಜ್ಞಾನ ಸಂಪತ್ತಿನ ಸಂರಕ್ಷಣೆ ಮತ್ತು ಬಳಕೆ ಇದರ ಮುಖಾಂತರ ನಾವು ನಮ್ಮ ಪರಂಪರೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋ ಹಿನ್ನೆಲೆಯೊಳಗೆ ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಎಲ್ಲ ರಾಜ್ಯ ಸರ್ಕಾರಗಳು ಇದಕ್ಕೆ ಕೈ ಜೋಡಿಸಿದ್ದಾವೆ. ಅಂತೆಯೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಸಹಿತ ಇದಕ್ಕೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದೆ.
0: ಸರ್, ಹಸ್ತಪ್ರತಿಗಳ ಸಮೀಕ್ಷೆ ಈಗಾಗಲೇ ಪ್ರಾರಂಭ ಆಗಿದೆಯೋ ಅಥವಾ ಚಾಲನೆ ನೀಡಬೇಕೋ ಹೇಗೆ?
1: ಈಗ ಹಸ್ತಪ್ರತಿಗಳ ಸಮೀಕ್ಷೆ ಈಗಾಗಲೇ ಪ್ರಾರಂಭ ಆಗಿದೆ. ಒಂದಿಷ್ಟು ಹಸ್ತಪ್ರತಿಗಳು ನಮ್ಮಲ್ಲಿದ್ದಾವೆ ಅಂತೇಳಿ ಮಠಮಾನ್ಯಗಳು ದೇವಸ್ಥಾನಗಳು ಈಗಾಗಲೇ ಘೋಷಣೆ ಮಾಡಿಕೊಂಡಿದ್ದಾವೆ. ಆ ಘೋಷಣೆ ಮಾಡಿಕೊಂಡಿರೋ ಪ್ರಕಾರ ಈಗ ಉದಾಹರಣೆಗೆ ಒಂದು ರಾಜ್ಯ ಆದ್ಮೇಲೆ ಈಗ ಜಿಲ್ಲೆನಲ್ಲಿ ಯಾರು ಮಾಡಬೇಕು ಅಂತೇಳಿ ಪ್ರಶ್ನೆ ಬರ್ತದೆ. ಏನು ಈ ನಾಲ್ಕು ಕ್ಲಸ್ಟರ್ ಇದ್ದಾವೆ, ನಾನು ನಿಮ್ಗೆ ಈಗಾಗಲೇ ಯಾವ ನಾಲ್ಕು ಕ್ಲಸ್ಟರ್ಸ್ ಅಂತೇಳಿ ಹೇಳಿದೆ. ಅದೇ ರೀತಿ ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸಾಂಸ್ಕೃತಿಕ ಯೂನಿವರ್ಸಿಟಿ ಬೆಂಗಳೂರಿನವರು ಕ್ಲಸ್ಟರ್ ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಾರೆ. ಇವರು ಇದ್ರ ಬಗ್ಗೆ ತಿಳುವಳಿಕೆ ಇರತಕ್ಕಂತ ನಾಲ್ಕು ಜನರನ್ನ ನೇಮಕ ಮಾಡಿದ್ದಾರೆ. ಹೆಸರನ್ನು ಕೂಡ ತಮಗೆ ಹೇಳ್ಬಿಡ್ತೀನಿ. ವಿದ್ವಾನ್ ಮಂಜುನಾಥ್ ಗಾಂವ್ಕರ್ ಅಂತೇಳಿ ಸಂಸ್ಕೃತ ಟೀಚರ್ ಇವರು, ಇವರು ಮೊದಲನೇವರು. ಮತ್ತೊಬ್ರು ವಿದ್ವಾನ್ ಶ್ರೀನಿವಾಸನ್ ಅಂತೇಳಿ, ಇವರು ಮೇಲ್ಕೋಟೆಯವರು. ಓಕೆ, ಮತ್ತೊಬ್ರು ಕಾಮಾಕ್ಷಿ, ಬಿಜಿಎಸ್ ಸಂಸ್ಕೃತ ಪಾಠಶಾಲಾ ಹಾಸನ್ ಅವರು. ಜೊತೆಗೆ ವಿದ್ವಾನ್ ಪಿ ಸಿ ರಾಜೇಶ್, ಇವರು ರುದ್ರಪಟ್ಟಣದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ನಾಲ್ಕು ಜನದ ಒಂದು ತಂಡವನ್ನ ಮಾಡಿದ್ದಾರೆ. ಈ ತಂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರತಕ್ಕಂತ ಪುರಾತತ್ವ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಇವೆರಡರ ಜೊತೆಗೆ ಕೈ ಜೋಡಿಸ್ಕೊಂಡು ನಮ್ಮ ಏನು ಹಸ್ತಪ್ರತಿಗಳಿದ್ದಾವೆ ಅವುಗಳನ್ನ ಗುರುತು ಮಾಡಿ ಈಗ ಸದ್ಯಕ್ಕೆ ಅಪ್ಲೋಡ್ ಮಾಡೋದು. ಡಿಜಿಟಲೀಕರಣ ನೆಕ್ಸ್ಟ್ ಎಲ್ಲಿದೆ, ಯಾರ ಹತ್ರ ಇದೆ, ಎಷ್ಟು ಹಸ್ತಪ್ರತಿಗಳಿದ್ದಾವೆ, ಮತ್ತು ಇದನ್ನ ಜ್ಞಾನ ಭಾರತ ಮಿಷನ್ಗೆ ಅಥವಾ ನಮ್ಮ ಕ್ಲಸ್ಟರ್ ಇವರಿಗೆ ಕಳಿಸಿ ಅದು ನಿಜವಾಗ್ಲೂ ಹೌದಾ ಇಲ್ಲ ಅಂತೇಳಿ. ಸುಮ್ಮನೆ ಎಲ್ಲರೂ ಹಸ್ತಪ್ರತಿ ಇದೆ ಅಥವಾ ಇದು ತುಂಬಾ ಹಳೇದು ಅಂತೇಳಿ ಹೇಳಿದ ತಕ್ಷಣ ಇಲ್ಲಿ ಆಗ್ತಾ ಇಲ್ಲ.
0: ಅದನ್ನ ನಾವು ಡಿಜಿಟಲೈಸೇಷನ್
1: ಮಾಡೋದಿಲ್ಲ. ಈ ಏನಿದೆ ನಮ್ಮ ಕ್ಲಸ್ಟರ್ ಅಲ್ಲಿ ಅದು ಅಪ್ರೂವ್ ಆಗ್ಬೇಕು. ನಾಲ್ಕು ಜನನು ಫಸ್ಟ್ ಅಪ್ರೂವ್ ಮಾಡಬೇಕು, ಅಲ್ಲಿಂದ ಕ್ಲಸ್ಟರ್ ಹೋಗಿ ಅಪ್ರೂವ್ ಆಗ್ಬೇಕು. ಅಪ್ರೂವ್ ಆದಂತದನ್ನ ಡಿಜಿಟಲೀಕರಣ ಮಾಡೋದಕ್ಕೆ ಅವಕಾಶ ಇದೆ.
0: ಈ ಒಂದು ಮಹತ್ವದ ಕಾರ್ಯದಲ್ಲಿ ಸಾಮಾನ್ಯ ನಾಗರಿಕರು ಕೈ ಜೋಡಿಸಬಹುದಾ, ಹೇಗೆ ಜೋಡಿಸಬಹುದು?
1: ಉದಾಹರಣೆಗೆ ಮಧುಸೂದನ್ ಅವರ ಹತ್ರ ನಾಲ್ಕು ಹಸ್ತಪ್ರತಿ ಯಾವ್ದೋ ಇದೆ, ಹಳೆ ದಾಖಲೆಗಳು ಇದ್ದಾವೆ, ನೀವೇನು ಮಾಡಬೇಕಾಗಿಲ್ಲ, ನೀವು ಜ್ಞಾನ ಭಾರತ ಮಿಷನ್ ಅಂತೇಳಿ ಒಂದು ಆಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಫಸ್ಟ್ ಮೊಬೈಲ್ ಹೋಗೋದು, ಪ್ಲೇಸ್ಟೋರಿಗೆ ಹೋಗೋದು, ಜ್ಞಾನ ಭಾರತ ಮಿಷನ್ ಅಲ್ಲಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂತರುತ್ತೆ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮಗೆ ಲಾಗಿನ್ ಆಗೋದಕ್ಕೆ ಅವಕಾಶ ಇದೆ. ಲಾಗಿನ್ ಆಗ್ತೀರಿ, ಲಾಗಿನ್ ಆದ ತಕ್ಷಣ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತದೆ, ನೀವು ಯಾರು, ಯಾವ ಊರ್ನವರು, ಎಲ್ಲಿಂದ ಮಾಡ್ತಾ ಇದ್ದೀರಿ, ಈ ತರದ ಪ್ರಶ್ನೆಗಳನ್ನ ಕೇಳ್ತದೆ. ಬಹಳ ಸರಳವಾದ ಪ್ರಶ್ನೆಗಳು. ಮತ್ತೊಂದು ಪ್ರಮುಖವಾದ ಪ್ರಶ್ನೆ ಅಂದ್ರೆ ನೀವು ಇಂಡಿವಿಜುವಲ್ ಅಂದ್ರೆ ಒಬ್ಬರೇ ವೈಯಕ್ತಿಕವಾಗಿ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರೋ ಅಥವಾ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಪರವಾಗಿ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರೋ ಅನ್ನೋದು ಮತ್ತೊಂದು ಪ್ರಶ್ನೆ ಬರುತ್ತೆ. ಬರ್ತದೆ. ಆ ಪ್ರಶ್ನೆಗೂ ನೀವು ಉತ್ತರ ಕೊಡಬೇಕು. ಅಂದ್ರೆ ನೀವು ವೈಯಕ್ತಿಕವಾಗಿ ಮಾಡ್ತಾ ಇದ್ದೀರಾ ಅಥವಾ ನೀವು ಯಾವ್ದಾದ್ರು ಈಗ ಮೊನ್ನೆ ಕೋಡಿ ಮಠದವರು ಒಂದಿಷ್ಟು ಅಪ್ಲೋಡ್ ಮಾಡಿದ್ದಾರೆ ಆ ಮಠದಿಂದ ಆಗಿರ್ಬೋದು, ಈ ರೀತಿ ಆ ಪ್ರಶ್ನೆಗೆ ಉತ್ತರ ಆದ್ಮೇಲೆ ನಿಮಗೆ ಅದು ಕ್ಯಾಪ್ಚರ್ ಮಾಡೋದಕ್ಕೆ ಅವಕಾಶ ಕೊಡ್ತದೆ. ಅವಕಾಶ ಕೊಟ್ಟ ತಕ್ಷಣ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟೇ ಕೆಲಸ. ಅಂದ್ರೆ ನೀವು ಜ್ಞಾನ ಭಾರತ ಮಿಷನ್ ನ ಒಂದು ಭಾಗವಾಗಿ ಭಾಗವಹಿಸಿದ್ದೀರಿ ಅಂತೇಳಿ ಅರ್ಥ. ಅದು ಮುಂದೆ ಬಂದ ನಂತರ ಅದಕ್ಕೆ ಅದರದೇ ಆದ ಪ್ರೊಸೀಜರ್ ಇರ್ತದೆ, ಅದನ್ನು ಅಕ್ಸೆಪ್ಟ್ ಮಾಡಬೇಕು ಬಿಡಬೇಕು ಅಂತೇಳಿ ತೀರ್ಮಾನ ಮಾಡೋದಕ್ಕೆ ಸಮಿತಿಗಳಿದ್ದಾವೆ. ಆ ಸಮಿತಿನಲ್ಲಿ ಅದು ತೀರ್ಮಾನ ಆಗಿ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಆಗುವಂಥದ್ದು ಇರ್ತದೆ.
0: ಇದು ಹಸ್ತಪ್ರತಿನೆ ಮತ್ತು ಬಹಳ ಮಹತ್ವದ್ದು ಅಂತ ಹೇಳಿ ನಾವು ಗೊತ್ತಾಡ್ಕೊಳ್ಳೋಂಥದ್ದು ಹೇಗೆ ಸರ್?
1: ಇದು ಸ್ವಲ್ಪ ಕಷ್ಟದ ಕೆಲಸ ಆಗ್ಬೋದು. ಶ್ರವಣ ಬೆಳಗೊಳದ ಮಠ ಏನಿದೆ ಅಲ್ಲಿ ತುಂಬಾ ಹಳೆ ಪ್ರತಿಗಳಿದ್ದಾವೆ ಅಂತೇಳಿ ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೆ. ಬಹುಶಃ ಅಂಥವ್ರಿಗೆ ಅದು ಬಹಳ ಪರಂಪರೆಯಿಂದ ಬಂದಿರ್ತದೆ, ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ, ಅದಂದ್ರೆ ಒಂದ್ ಜನರೇಷನ್ ಇಂದ ಮತ್ತೊಂದ್ ಜನರೇಷನ್ ಗೆ ವರ್ಗಾಯಿಸಿಕೊಂಡು ಅದನ್ನ ಸಂರಕ್ಷಣೆ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರ್ತದೆ. ಅದು ಆಕ್ಚುಲಿ ಇಂಡಿವಿಜುವಲಿ ಇದು ಸ್ವಲ್ಪ ಕಷ್ಟದ ಕೆಲಸ ಅಂತೇಳಿ ನನಗೂ ವೈಯಕ್ತಿಕವಾಗಿ ಅನ್ಸುತ್ತೆ ಈ ತರದ್ದು. ಆದ್ರೂ ಅಪ್ಲೋಡ್ ಮಾಡೋದ್ರಲ್ಲಿ ತೊಂದರೆ ಏನಿಲ್ಲ, ಇತ್ತು ಅಂತ ಹೇಳಿದ್ರೆ ಅಕ್ಸೆಪ್ಟ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ನೀವು ಕಳ್ಕೊಳ್ಳೋಂಥದ್ದು ಏನಿಲ್ಲ. ಬಟ್ ಇತ್ತು ಅಂತ ಹೇಳಿ ನೀವು ಅಪ್ಲೋಡ್ ಮಾಡಿದ್ರೆ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಲ್ಲಿ ಅಥವಾ ನಮ್ಮ ಸಂಸ್ಕೃತಿಯನ್ನ ಪ್ರಸಾರ ಮಾಡೋದ್ರಲ್ಲಿ ನಮ್ಮ ಪರಂಪರೆಯನ್ನ ಪ್ರಸಾರ ಮಾಡೋದ್ರಲ್ಲಿ ನೀವು ಕೈ ಜೋಡಿಸಿದಂತಾಗುತ್ತೆ. ಹಂಗಾಗಿ ಎಲ್ಲ ನಾಗರಿಕರಲ್ಲೂ ನಾನು ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕನಾಗಿ ಮನವಿಯನ್ನ ಮಾಡ್ತಾ ಇದ್ದೇನೆ, ಹೆಚ್ಚಿನ ಸಂಖ್ಯೆಯವರು ಇದರಲ್ಲಿ ಭಾಗವಹಿಸಿ. ದಯವಿಟ್ಟು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಇರ್ಬೋದು, ಸಣ್ಣ ಗುಡಿಯಲ್ಲೇ ಇರ್ಬೋದು, ಅದು ನಾವು ಎಲ್ಲದನ್ನು ತಲುಪಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಈ ತರದ ಕಾರ್ಯಕ್ರಮಗಳಿಗೆ ಮುಂದೆ ಬಂದು ಮಾಡ್ತಾ ಇದ್ದೇವೆ. ಅದಕ್ಕೆ ಆಕಾಶವಾಣಿ ಕೂಡ ಬೆನ್ನೆಲುಬಾಗಿ ನಿಂತಿದೆ, ಪ್ರಸಾರ ಮಾಡ್ತಾ ಇದ್ದೀರಿ, ತಮಗೆ ಧನ್ಯವಾದಗಳನ್ನು ಕೂಡ ಹೇಳ್ತಾ ಈ ತರದ್ರಲ್ಲಿ ನಮ್ಮ ಹಾಸನದ ನಾಗರಿಕರು ಹೆಚ್ಚು ಹೆಚ್ಚು ಭಾಗವಹಿಸ್ರಿ. ಸಾಂಸ್ಕೃತಿಕವಾಗಿ ಬಹಳ
0: ಶ್ರೀಮಂತವಾದಂತಹ
1: ಜಿಲ್ಲೆ ನಮ್ದು.
0: ಹೌದು,
1: ಹಂಗಾಗಿ ಹೆಚ್ಚಿನ ಜನ ಇದರಲ್ಲಿ ಭಾಗವಹಿಸಬೇಕು. ಈ ಶ್ರೀಮಂತಿಕೆಯನ್ನ ಮತ್ತೊಬ್ರು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಾವೆಲ್ಲರೂ ಕೊಡುಗೆಯನ್ನ ಕೊಡಬೇಕು ಅಂತೇಳಿ ನನ್ನ ಮನವಿ.
0: ಈಗ ಯಾವ್ದಾದ್ರು ಒಂದು ಹಸ್ತಪ್ರತಿ ನನ್ನ ಗಮನಕ್ಕೆ ಬರುತ್ತೆ, ಆದ್ರೂ ತುಂಬಾ ಶಿಥಿಲಾವಸ್ಥೆಯಲ್ಲಿ ಇರುತ್ತದೆ, ಅಂತ ಸಂದರ್ಭದಲ್ಲಿ
1: ಇವನ್ ನಿಮ್ಗೆ ಹೇಳಿದೆ, ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತದೆ, ನಿಮ್ದು ಹೆಸರೇನು, ಯಾವ ಊರು, ಎಲ್ಲಿಂದ ಅಪ್ಲೋಡ್ ಮಾಡ್ತಾ ಇದ್ದೀರಿ, ಯಾವ ಭಾಷೆಯಲ್ಲಿ ಇದೆ ಅದು, ಯಾವ ಕಾರಣಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀರಿ, ಇದನ್ನೆಲ್ಲ ಕೇಳ್ತದಲ್ಲ. ಅದರಲ್ಲಿ ಕಂಡೀಷನ್ ಆಫ್ ಹಸ್ತಪ್ರತಿ ಅಂತೇಳಿ ಒಂದು ಪ್ರಶ್ನೆ ಬರ್ತದೆ, ವೆದರ್ ಗುಡ್ ಬ್ಯಾಡ್ ಅಥವಾ ತುಂಬಾ
0: ಹಾಳಾಗೋಗಿದೆ,
1: ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇದೆ. ಹಾಳಾಗೋದ್ರೆ ಮೇ ಬಿ ಮುಂದೆ ಬೇರೆ ಬೇರೆ ಕ್ರಮಗಳನ್ನ ತಕೊಂಡು ಅದನ್ನ ಸರಿಪಡಿಸೋದು ಓದುವಂತ ಪ್ರಯತ್ನವನ್ನು ಮಾಡಬಹುದು. ಅದು ಜ್ಞಾನ ಭಾರತ ಮಿಷನ್ ಮುಂದಿನ ಇದರಲ್ಲಿ ಕ್ರಮ ಕೈಗೊಳ್ತಾರೆ. ಸದ್ಯಕ್ಕೆ ಮಾತ್ರ ಇದು ಏನೋ ಹಾಳಾಗಿದೆ ಅಂತೇಳಿ ಇಂಜುರಿಯ ಪ್ರಶ್ನೆನೇ ಇಲ್ಲ, ಹೌದು ಇದು ಪರಿಸ್ಥಿತಿ ಹಿಂಗಿದೆ ಅಂತೇಳಿ ಹಾಗೆ ಅಪ್ಲೋಡ್ ಮಾಡಬಹುದು.
0: ಈಗಾಗಲೇ ಈ ಒಂದು ಕೆಲಸಕ್ಕೆ ಚಾಲನೆಯನ್ನು ನೀಡಲಾಗಿದೆ ಅಂತೇಳಿ ಹೇಳಿದ್ರಿ, ಹೇಗಿದೆ ಸರ್ ಪ್ರಗತಿ ನಮ್ಮ ಜಿಲ್ಲೆಯಲ್ಲಿ?
1: ಓಕೆ, ಈಗ ನಮ್ಮ ಜಿಲ್ಲೆಯಲ್ಲಿ ಈಗ ಶ್ರವಣ ಬೆಳಗೊಳದ ಮಠದವರು ಘೋಷಣೆ ಮಾಡ್ಕೊಂಡಿದ್ರು ನಮ್ಮಲ್ಲಿ ಒಂದಿಷ್ಟು ಹಸ್ತಪ್ರತಿಗಳಿದೆ ಅಂತೇಳಿ.
0: ಡಿಜಿಟಲೈಸೇಷನ್ ಮಾಡುವಂತ ಕೆಲಸನೂ ಪ್ರಗತಿಯಲ್ಲಿ ಇದೆ.
1: ಈಗ ಸದ್ಯಕ್ಕೆ ಅಪ್ಲೋಡ್ ಮಾಡ್ತಾ ಇದ್ವಿ, ಅಪ್ಲೋಡ್ ಬೇರೆ ಡಿಜಿಟಲೈಸ್ ಬೇರೆ. ಈಗ ಅಪ್ಲೋಡ್ ಮಾಡತಕ್ಕಂತ ಕೆಲಸವನ್ನ ಸದ್ಯ ಮಾಡ್ತಾ ಇದ್ದೇವೆ, ಅದು ಮುಂದೆ ಬೇರೆ ರೂಪದಲ್ಲಿ ಡಿಜಿಟಲೈಸ್ ಆಗ್ತಾ ಹೋಗುತ್ತೆ. ಈಗ ಕೋಡಿ ಮಠದವರು ಕೂಡ ಒಂದಿಷ್ಟು ಹೇಳಿದ್ರು, ಅದೇ ರೀತಿ ನಮ್ಮ SDM ಸಂಸ್ಥೆಯವರು ಕೂಡ ಒಂದಿಷ್ಟು ಹೇಳಿದ್ರು. ಹಂಗೆ ಒಟ್ಟಾರೆ ನಮ್ಮಲ್ಲಿ ರಿಪೋರ್ಟ್ ಆಗಿರತಕ್ಕಂಥದ್ದು 9,000

0: 296 ಇದುವರೆಗೆ ಆಗಿರತಕ್ಕಂಥದ್ದು ಇಲ್ಲಿವರೆಗೆ. ಇದು ಇನ್ನೂ ಹೆಚ್ಚಿಗೆ ಆಗಬೇಕು ಅನ್ನೋದು ನಮ್ದು ಉದ್ದೇಶ. ಇನ್ನೂ ಜಾಸ್ತಿ ಇದ್ದಾವೆ, ಒಂದಿಷ್ಟು ಬರಬೇಕು ಮುಂದೆ ಅಂತೇಳಿ ಅಂತ. ಇದ್ರೊಳಗೆ ಏನಾಗಿದೆ, ವೆರಿಫೈ ಮಾಡಿ ನೀವು ಕೇಳಿದ್ರಿ, ಅದು ರಿಜೆಕ್ಟ್ ಆಯ್ತಾ ಅಕ್ಸೆಪ್ಟ್ ಆಯ್ತಾ ಅನ್ನೋದಕ್ಕೆ ಒಂದು 4 ಜನದ ಒಂದು ತಂಡ ಇದೆ. ಆ ತಂಡದಲ್ಲಿ ಈಗಾಗಲೇ 5,568 ಹಸ್ತಪ್ರತಿಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ಓಕೆ, ಇನ್ನು 3,728 ಹಸ್ತಪ್ರತಿಗಳು ಅಕ್ಸೆಪ್ಟ್ ಆಗಿದೆ. ಇದನ್ನ ಮುಂದೆ ಡಿಜಿಟಲೈಸ್ ಮಾಡತಕ್ಕಂಥ ಕೆಲಸ ಆಗ್ತದೆ. ಈಗ ಉದಾಹರಣೆಗೆ ನಮ್ಮ ಮೈಸೂರಿಗೆ ಬಂತು ಅಂತ ಹೇಳಿದ್ರೆ ಸುಮಾರು 76,124 ಅಕ್ಸೆಪ್ಟ್ ಆಗಿರೋ ಹಸ್ತಪ್ರತಿಗಳಿದ್ದಾವೆ. ಅಲ್ಲಿ ಯಾರು ಕೊಟ್ಟಿದ್ದಾರೆ ನನಗೆ ಅಂತ ಮಾಹಿತಿ ಇಲ್ಲ, ಆದ್ರೂ ಯಾರು ವಿಶ್ವವಿದ್ಯಾನಿಲಯದವ್ರು ಕೊಟ್ಟಿರ್ಬೋದು, ರಾಜಮನೆತನದವ್ರು ಕೊಟ್ಟಿರ್ಬೋದು, ಮಠನು ಇದೆ. ಕೆಲವೊಂದು ಜಿಲ್ಲೆನಲ್ಲಿ ತುಂಬಾ ಅಕ್ಸೆಪ್ಟ್ ಆಗಿರತಕ್ಕಂಥ ಪ್ರತಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಉದಾಹರಣೆಗೆ ಧಾರವಾಡದಲ್ಲಿ 51,171 ಪ್ರತಿಗಳು ಆಲ್ರೆಡಿ ಅಕ್ಸೆಪ್ಟೆಡ್. ಬೆಂಗಳೂರು ಅರ್ಬನ್ ನಲ್ಲಿ 57,000 ಹಸ್ತಪ್ರತಿಗಳು ಅಕ್ಸೆಪ್ಟ್ ಆಗಿದೆ. ಬಾಗಲಕೋಟೆಯಲ್ಲಿ 48,700. ಇದು ವೆರಿ ಕ್ಲಿಯರ್ ಇಂಡಿಕೇಶನ್. ಈಗ ಬಾಗಲಕೋಟೆಯಲ್ಲಿ ನೋಡಿ, ಅಲ್ಲಿ ಎಲ್ಲ ಪರಂಪರೆ ಅಥವಾ ಸ್ಮಾರಕಗಳು ಇರೋದ್ರಿಂದ, ಮಠಮಾನ್ಯಗಳು ಜಾಸ್ತಿ ಇರೋದ್ರಿಂದ ಬಹುಶಃ ಅಲ್ಲಿ ನಮ್ಮ ಹಸ್ತಪ್ರತಿಗಳು ಅಥವಾ ಮತ್ತೊಂದು ದಾಖಲೆಗಳನ್ನ ನಿರ್ವಹಣೆ ಮಾಡಿದ್ದಾರೆ ಅಂತೇಳಿ ಇದರಲ್ಲಿ ಅರ್ಥ ಆಗುತ್ತೆ. ಹಂಗಾಗಿ ಮೈಸೂರು ಕಲ್ಚರಲ್ಲಿ ನಾವು ತುಂಬಾ ರಿಚ್ ಅಂತೇಳಿ ಹೇಳ್ತೀವಿ ಮೈಸೂರಿನಲ್ಲೇ. ಹಂಗಾಗಿ 76,124 ಈಗ ಆಲ್ರೆಡಿ ಅಕ್ಸೆಪ್ಟ್ ಆಗಿದೆ. ಹಾಸನನು ಮೈಸೂರಿಗಿಂತ ತುಂಬಾ ಭಿನ್ನವಾಗಿ ಇಲ್ಲೂ ಇದ್ದಾವೆ. ಇನ್ನೊಂದಿಷ್ಟು ಜನ ಮುಂದೆ ಬರಬೇಕು ಅಂತೇಳಿ, ವೈಯಕ್ತಿಕವಾಗಿ ಯಾರ ಹತ್ರನೂ ಇರಬಹುದು ಅಥವಾ ಬೇರೆ ಬೇರೆ ಮಠಗಳಲ್ಲಿ ಇರಬಹುದು, ಬೇರೆ ಬೇರೆ ದೇವಸ್ಥಾನದ ನಿರ್ವಹಣೆ ಮಾಡತಕ್ಕಂಥ ಆಡಳಿತ ಮಂಡಳಿಗೆ ಆಗಿರ್ಬೋದು ಅಥವಾ ಅಲ್ಲಿ ಅರ್ಚಕರಿಗೆ ಆಗಿರ್ಬೋದು ಅಥವಾ ನಮ್ಮ ಮುಜರಾಯಿ ಇಲಾಖೆಯವರಿಗೆ ಆಗಿರ್ಬೋದು, ಎಲ್ಲರಿಗೂ ಮನವಿ ಏನು ಅಂತಂದ್ರೆ, ಪ್ರವಾಸೋದ್ಯಮ ಇಲಾಖೆ ಮತ್ತು ಪುರಾತತ್ವ ಇಲಾಖೆ ಕಡೆಯಿಂದ ಇದನ್ನ ಹೆಚ್ಚು ಹೆಚ್ಚು ಅಪ್ಲೋಡ್ ಮಾಡಿ, ಬನ್ನಿ ನಮ್ಮ ಜಿಲ್ಲೆಯ ಸಂಸ್ಕೃತಿಯನ್ನ ನಾವು ಹೆಚ್ಚು ಪ್ರಚಾರ ಮಾಡೋಣ.
1: ಇದನ್ನ ಈಗ ಬೆಳಕಿಗೆ ತರುವಲ್ಲಿ ಮೊದಲ ಹಂತ ಅಂತ ಹೇಳಿದ್ರೆ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು, ಅಲ್ಲಿ ಅದರ ಚಿತ್ರಗಳನ್ನು ತೆಗೆದು ಅಪ್ಲೋಡ್ ಮಾಡಿ ಅಂತ ಹೇಳಿ ತಾವು ಹೇಳಿದ್ರಿ ಸರ್.
0: ಹೌದು,
1: ಅನೇಕರಿಗೆ ಈ ಮೊಬೈಲ್ ಬಳಕೆ ಮತ್ತೆ ಆಪ್ ಅನ್ನ ಬಳಕೆ ಮಾಡುವಂತದ್ದು ಗೊತ್ತಿರೋದಿಲ್ಲ. ಅಂತವ್ರ ಗಮನಕ್ಕೆ ಏನಾದರೂ ಈ ತರದ ಹಸ್ತಪ್ರತಿಗಳು ಬಂದು ಇದ್ದಾವೆ ಅಂತ ಹೇಳಿ ಗೊತ್ತಾದ್ರೆ ಏನ್ ಮಾಡ್ಬೇಕು ಸರ್?
0: ನಮ್ಮ ಜಿಲ್ಲೆನಲ್ಲಿ ಈಗಾಗಲೇ 4 ಜನದ ಒಂದು ಸಮಿತಿಯನ್ನ ಮಾಡಿದ್ದೇವೆ ಅಂತೇಳಿ ನಾನು ನಿಮ್ಗೆ ಹೇಳಿದ್ರು, ಅವಾಗಲೇ ಹೇಳಿದೆ, ಅವರ ಹೆಸರನ್ನು ಕೂಡ ಹೇಳಿದೆ. ಈಗ ತಾವು ಹೇಳಿದ್ರೆ ಅವರ ಮೊಬೈಲ್ ಸಂಖ್ಯೆಯನ್ನು ಕೂಡ ಹೇಳಿಬಿಡ್ತೇನೆ. ಅವ್ರಿಗೆ ಒಂದು ಫೋನ್ ಮಾಡಿದ್ರೆ ಸಾಕು, ಅವರೇ ಅವರ ಬಳಿ ಹೋಗಿ ಅಪ್ಲೋಡ್ ಮಾಡಿಕೊಂಡು ಬರ್ತಾರೆ. ಇದು ಕೆಲಸ ಚಾಲ್ತಿಯಲ್ಲಿ ಇದೆ ನಮ್ಮಲ್ಲಿ.
1: ಈಗ
0: ಸಂಪರ್ಕ ಸಂಖ್ಯೆಗಳನ್ನ ಹೇಳುತ್ತೇನೆ. ಮೊದಲನೇದಾಗಿ ವಿದ್ವಾನ್ ಮಂಜುನಾಥ್ ಗಾಂವ್ಕರ್ ಅಂತೇಳಿ, ಇವರು ಸಂಸ್ಕೃತ ಟೀಚರು. ಇವರ ಸಂಪರ್ಕ ಸಂಖ್ಯೆ 9060912876.
1: ಇನ್ನೊಮ್ಮೆ ಹೇಳಿ ಸರ್.
0: 9060912876. ಮತ್ತೊಬ್ರು ವಿದ್ವಾನ್ ಶ್ರೀನಿವಾಸನ್ ಅಂತೇಳಿ, ಅವರು ಈಗ ಮಾಸ್ಟರ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ ಮೇಲ್ಕೋಟೆಯವರು. ಅವರ ಮೊಬೈಲ್ ಸಂಖ್ಯೆ 9611945937. ಮತ್ತೊಮ್ಮೆ ಹೇಳ್ತೀನಿ, 9611945937. ಮತ್ತೊಬ್ರು ಕಾಮಾಕ್ಷಿ ಅಂತೇಳಿ, ಇಲ್ಲೇ BGS ಸಾಂಸ್ಕೃತಿಕ ಪಾಠಶಾಲದಲ್ಲಿ ಇದ್ದಾರೆ ಹಾಸನದವರು. ಅವರ ಮೊಬೈಲ್ ಸಂಖ್ಯೆ 9731249983. ಮತ್ತೊಮ್ಮೆ 9731249983. ಮತ್ತೊಬ್ರು ವಿದ್ವಾನ್ PC ರಾಜೇಶ್ ಅಂತೇಳಿ, ರುದ್ರಪಟ್ಟಣದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮೊಬೈಲ್ ಸಂಖ್ಯೆ 6369998966. ಮತ್ತೊಮ್ಮೆ 6369998966.
1: ಸಂಖ್ಯೆಗಳಿಗೆ ಕರೆಯನ್ನ ಮಾಡುವ ಮೂಲಕ ಅವ್ರಿಗೆ ಯಾವ ಹಸ್ತಪ್ರತಿಗಳು ದೊರೆತಿದ್ದಾವೋ ಅವುಗಳ ಬಗ್ಗೆ ಮಾಹಿತಿಯನ್ನ
0: ನೀಡಬಹುದು,
1: ಅದರ ಒಂದು ಅಪ್ಲೋಡ್ ಮಾಡುವಂತ
0: ಒಂದು, ಅಥವಾ ಅವ್ರಿಗೆ ಏನು ಅನ್ನೋದು ಗೊತ್ತಿಲ್ಲ, ಬಟ್ ಬಹಳ ದಿವಸದಿಂದ ನಮ್ಮ ಮನೇಲಿ ಉಳ್ಕೊಂಡಿದೆ ಅಥವಾ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಉಳ್ಕೊಂಡಿದೆ, ಇದು ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಂತ ದಾಖಲೆ ಇರಬಹುದು ಅಂತೇಳಿ ಅನುಮಾನ ಬಂದ್ರು ನೇರವಾಗಿ ಅವ್ರನ್ನ ಸಂಪರ್ಕ ಮಾಡಬಹುದು. ಇದಲ್ದಲೇ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾಗ್ಲಿ ಅಥವಾ ನಮ್ಮ ಪುರಾತತ್ವ ಇಲಾಖೆಯ ಸಹಾಯಕ ನಿರ್ದೇಶಕರನ್ನಾಗಲಿ ಭೇಟಿ ಮಾಡೋದಕ್ಕೆ ಅವಕಾಶ ಇದೆ.
1: ಈಗ ಪುರಾತತ್ವ ಇಲಾಖೆ ಮತ್ತೆ ಪ್ರವಾಸೋದ್ಯಮ ಇಲಾಖೆ ಇದಕ್ಕೆ ಹೇಗೆ ಕೈ ಜೋಡಿಸ್ತಾ ಇದೆ, ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ.
0: ಇದು ಏನಾಗಿದೆ, ಈಗ ರಾಜ್ಯ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಥಾಯಿ ಸಮಿತಿಯನ್ನ ರಚನೆ ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ. ರಾಜ್ಯ ಮಟ್ಟದಲ್ಲಿ ಏನು ಅಂತಂದ್ರೆ, ನಮ್ಮ ಚೀಫ್ ಸೆಕ್ರೆಟರಿ ಯಾರು ಮುಖ್ಯ ಕಾರ್ಯದರ್ಶಿ ಇದ್ದಾರಲ್ಲ, ಅವರೇ ಅದರ ಅಧ್ಯಕ್ಷರು. ಇವರ ಅಧ್ಯಕ್ಷತೆಯೊಳಗೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಕಾರ್ಯದರ್ಶಿಗಳು, ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳು, ಮಾನ್ಯ ರಾಜ್ಯಪಾಲರ ಪ್ರತಿನಿಧಿ ಅಂದ್ರೆ ರಾಜ್ಯ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳು ಏನಿರ್ತಾರಲ್ಲ ಅವರು, ಇವರೆಲ್ಲರೂ ಸೇರಿಕೊಂಡು ಒಂದು ಸಮಿತಿ ಇದೆ. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪಾರಂಪರಿಕ ಇಲಾಖೆ ಏನಿದೆ, ಇವರು ಇದಕ್ಕೆ ಸದಸ್ಯ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರದ್ದು ಪ್ರಮುಖವಾದ ಹೊಣೆಗಾರಿಕೆ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಜ್ಞಾನ ಭಾರತ ಮಿಷನ್ ಅನ್ನ ಜಾರಿಗೆ ತರೋದಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವರು ಪ್ರಮುಖವಾಗಿ ಅತ್ಯುನ್ನತ ಹುದ್ದೆಯ ಮುಖ್ಯ ಕಾರ್ಯದರ್ಶಿಗಳೇ ಇದರ ಅಧ್ಯಕ್ಷರಾಗಿದ್ದಾರೆ. ಮತ್ತೆ ರಾಷ್ಟ್ರೀಯ ಹಸ್ತಪ್ರತಿ ಸಮೀಕ್ಷೆ ಜಾರಿಗೆ ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದೊಂದಿಗೆ ಸಮನ್ವಯ ಸಾಧಿಸ್ತಕ್ಕಂಥದ್ದು ಕೂಡ ಅವರ ಕರ್ತವ್ಯ. ಮತ್ತೊಂದು, ಗ್ರಂಥಾಲಯಗಳು, ದೇವಾಲಯಗಳು, ಮಠಗಳು, ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಸಂಸ್ಥೆಗಳು, ಖಾಸಗಿ ಸಂಗ್ರಹಾಲಯಗಳಲ್ಲಿ ಇರತಕ್ಕಂಥಗಳ ಹಸ್ತಪ್ರತಿಗಳ ಸಮೀಕ್ಷೆ ಹಾಗೂ ದಾಖಲೀಕರಣಗಳ ಕಾರ್ಯವನ್ನ ಮೇಲ್ವಿಚಾರಣೆ ಮಾಡತಕ್ಕಂಥದ್ದು ಕೂಡ ಈ ಸಮಿತಿಯ ಕೆಲಸ. ಆಮೇಲೆ ಸಮೀಕ್ಷೆಯಲ್ಲಿ ನಾವೇನೋ ಗುರುತು ಮಾಡ್ತೀವಿ, ಆ ಗುರುತು ಮಾಡಿದಂತ ಹಸ್ತಪ್ರತಿಗಳನ್ನ ಪಟ್ಟಿ ಮಾಡಿ ಮುಂದೆ ಅದನ್ನ ಡಿಜಿಟಲೀಕರಣ ಮಾಡಿ ಮತ್ತು ಅದಕ್ಕೆ ಸಂರಕ್ಷಣೆಗೆ ಬೇಕಾದಂತ ವಾತಾವರಣವನ್ನ ಅಥವಾ ಅನುಕೂಲವನ್ನ ಕಲ್ಪಿಸಿಕೊಡ್ತಕ್ಕಂತ ಕೆಲಸವನ್ನ ನಮ್ಮ ಈ ಸಮಿತಿ ಮಾಡ್ತಾ ಇದೆ. ಜೊತೆಗೆ ಸಮೀಕ್ಷಾ ಕಾರ್ಯಗಳ ಪ್ರಗತಿ ಏನಾಗಿದೆ, ಎಲ್ಲಿ ತನಕ ಬಂತು, ಆಡಳಿತಾತ್ಮಕವಾಗಿ ಆಗಿರ್ಬೋದು ಅಥವಾ ಕಾರ್ಯನಿರ್ವಹಣಾ ಅಡಚಣೆಗಳು ಏನಾದರೂ ಬಂತು ಅಂತ ಹೇಳಿದ್ರೆ ಅವುಗಳನ್ನು ನಿವಾರಿಸ್ತಕ್ಕಂಥ ಕೆಲಸವನ್ನು ಕೂಡ ಈ ಸಮಿತಿ ಮಾಡ್ತಾ ಇದೆ. ಜಿಲ್ಲಾ ಮಟ್ಟದಲ್ಲಿ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳೇನಿದ್ದಾರೆ ಅವರು ಅಧ್ಯಕ್ಷರಿರ್ತಾರೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನಿದ್ದಾರೆ ಜಿಲ್ಲಾ ಪಂಚಾಯತಿನ, ಅವರು ಸದಸ್ಯರಿರ್ತಾರೆ. ಜೊತೆಗೆ ನಮ್ಮ ಮಹಾನಗರ ಪಾಲಿಕೆನೋ ಅಥವಾ ಪುರಸಭೆನೋ, ಆ ಊರಲ್ಲಿ ಯಾವ್ದಿದೆಯೋ ಅದರ ಮುಖ್ಯಸ್ಥರು ಯಾರಿರ್ತಾರೆ ಅವರು ಕೂಡ ಸದಸ್ಯರಿರ್ತಾರೆ. ಈ ಕ್ಲಸ್ಟರ್ ಕೇಂದ್ರದ ಸಂಯೋಜಕರು ಏನಿದ್ದಾರೆ, ನಮಗೆ ಕ್ಲಸ್ಟರ್ ಕೇಂದ್ರ ಅಂತ ಹೇಳಿದ್ರೆ ಸಾಂಸ್ಕೃತಿಕ ಯೂನಿವರ್ಸಿಟಿ ಅಂತ ಹೇಳಿದೆ ನಾನು, ಅವರು ಅದಕ್ಕೆ ಪ್ರತಿನಿಧಿಯಾಗಿ ಇರ್ತಾರೆ. ಮತ್ತು ಜಿಲ್ಲಾಧಿಕಾರಿಗಳಿಂದ ನಾಮನಿರ್ದೇಶಿತ ಇಬ್ಬರು ತಜ್ಞರು ಏನಿದ್ದಾರೆ ಅವರು ಕೂಡ ಇದರಲ್ಲಿ ಸದಸ್ಯರಿರ್ತಾರೆ. ಜೊತೆಗೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು ಏನಿರ್ತಾರೆ ಅವರು ಸದಸ್ಯ ಕಾರ್ಯದರ್ಶಿ ಇರ್ತಾರೆ. ಇವರು ಈ ಸಮೀಕ್ಷೆಯನ್ನ ಸಮನ್ವಯಗೊಳಿಸಿ ಜಾರಿ ಮಾಡತಕ್ಕಂಥ ಕೆಲಸವನ್ನ ಈ ಸಮಿತಿ ಮಾಡುತ್ತದೆ. ರಾಜ್ಯ ಮಟ್ಟದಿಂದ ಏನೇ ನಮಗೆ ಸೂಚನೆ ಬಂತು ಅಂತ ಹೇಳಿದ್ರೆ ಅದನ್ನ ತಕ್ಷಣ ಪಾಲನೆ ಮಾಡಿ ಇದನ್ನ ಸಮೀಕ್ಷಾ ತಂಡಗಳಿಗೆ ತಲುಪಿಸಿ ಸಮೀಕ್ಷಾ ತಂಡಗಳ ಮುಖಾಂತರ ಇವುಗಳನ್ನ ನಾವು ಸಮೀಕ್ಷಾ ಕಾರ್ಯದಲ್ಲಿ ಖಚಿತತೆ ಪಡಿಸಿಕೊಂಡು ಅದನ್ನ ಡಿಜಿಟಲೀಕರಣ ಮಾಡತಕ್ಕಂಥ ವ್ಯವಸ್ಥೆಯನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಾಗುತ್ತೆ.
1: ಇದಿಷ್ಟು ಹೇಗೆ ಇದು ಅನುಷ್ಠಾನಗೊಳ್ತಾ ಇದೆ ಅನ್ನುವಂಥದ್ದು. ಇನ್ನು ಈ ಹಸ್ತ ಪ್ರತಿಗಳ ಸಮೀಕ್ಷೆ ಎಲ್ಲಿವರೆಗೂ ನಡೆಯುತ್ತೆ ಸರ್? ಇದು
0: ಈಗ ಆಕ್ಚುಲಿ ಕೊಟ್ಟಿರೋ ವಾಯ್ದೆ ಪ್ರಕಾರ ನಾವು ಈಗ ಮೇ ಎಂಡಿಗೆ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಮುಗಿಸ್ಬೇಕಾಗಿತ್ತು. ಆದರೆ ಒಂದು ಇನ್ನೂ ಸಾಕಷ್ಟು ಇದಕ್ಕೆ ಸಮಯ ಬೇಕಾಗುತ್ತೆ ಮತ್ತು ಇನ್ನೂ ಸಾಕಷ್ಟು ಪ್ರತಿಗಳು ಬಾಕಿ ಇದೆ, ಉಳ್ಕೊಂಡಿರ್ಬೋದು, ಜನ ಮುಂದೆ ಬರದಲ್ಲೇ ಇರ್ಬೋದು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಚಾರದ ಅಗತ್ಯತೆ ಇದೆ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಅಪ್ಲೋಡ್ ಮಾಡತಕ್ಕಂಥ ಅವಶ್ಯಕತೆ ಇದೆ. ಇನ್ನೊಂದಿಷ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ, ಎಲ್ಲಿ ತನಕ ಅಂತೇಳಿ ಏನು ಇದನ್ನು ಗೆರೆ ಫಿಕ್ಸ್ ಮಾಡಿಲ್ಲ,
1: ಮುಂದೂಡಲಾಗಿದೆ.
0: ಹಂಗಾಗಿ
1: ದಿನಾಂಕ ಸದ್ಯಕ್ಕೆ ನಿಗದಿಯಾಗಿಲ್ಲ ಹಾಗಾಗಿ ಅಲ್ಲಿವರೆಗೂ ಕೂಡ ಇದನ್ನ
0: ಮಾಡೋದಕ್ಕೆ ಅವಕಾಶ ಇದೆ.
1: ಅಂತಿಮವಾಗಿ ಈ ಒಂದು ಹಸ್ತಪ್ರತಿಗಳ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ನಮ್ಮ ಹಾಸನ ಜಿಲ್ಲೆ ಬಹಳ ಪಾರಂಪರಿಕವಾಗಿ ಸಾಂಸ್ಕೃತಿಕವಾಗಿ ಇಡೀ ರಾಜ್ಯದಲ್ಲೇ ಅತ್ಯಂತ ಶ್ರೀಮಂತ ಜಿಲ್ಲೆ ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಾರದು. ಹಂಗಾಗಿ ನಮ್ಮಲ್ಲಿ ಏನು ಹಸ್ತಪ್ರತಿಗಳಿದ್ದಾವೆ ಅಥವಾ ಯಾವುದೇ ದಾಖಲೆಗಳಿರ್ಬೋದು, ಹಸ್ತಪ್ರತಿ ಅಂದ್ರೆ ಏನೇನು ಅಂತೇಳಿ ಆಗ್ಲೇ ಬಿಡಿಸಿ ಹೇಳಿದ್ದೆ, ಈ ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಾವೆ ಅನ್ನೋದು ನಮಗೆ ಒಂದು ಲೆಕ್ಕಾಚಾರ ಇದೆ. ಇಲಾಖೆಯಲ್ಲಿ ಇದ್ರದ್ದೊಂದು ಮಾಹಿತಿ ಇದೆ, ವೈಯಕ್ತಿಕವಾಗಿ ಕೂಡ ಕೆಲವರ ಹತ್ರ ಇದೆ ಇದು ಅಂತಕ್ಕಂಥದ್ದು ಮಾಹಿತಿ ಇದೆ. ಈಗ ಉದಾಹರಣೆಗೆ ಸವಿತಾ ಅನ್ನೋರು ಒಬ್ರು ಯಾರು ಅಪ್ಲೋಡ್ ಮಾಡಿದ್ದಾರೆ, ಓಕೆ, ಅವರು ದೇವನಾಗರಿ ಸ್ಕ್ರಿಪ್ಟ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ, ಬ್ಯಾಂಬೂ ಲೀಫ್ ಅದ್ರ ಮೇಲೆ ಇದೆ ಅಂತಕ್ಕಂಥದನ್ನ ಒಂದಿಷ್ಟು ಸ್ಲೈಟ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು. ಅದೇ ರೀತಿ ಕಾರ್ತಿಕ್ ಅನ್ನೋರು ಕೂಡ ಅಪ್ಲೋಡ್ ಮಾಡಿದ್ದಾರೆ, ಅವರು ದೇವನಾಗರಿ ಲಿಪಿಯಲ್ಲಿ ಇರ್ತಕ್ಕಂಥದ್ದು ಪೇಪರ್ ಮೇಲೆ ಇರ್ತಕ್ಕಂಥದ್ದು ಏನೋ ನನ್ನಲ್ಲಿ ಇದೆ ಅಂತೇಳಿ ಮಾಡಿದ್ದಾರೆ. ಕೋಡಿಮಠದವರು ಸಹಿತ ಸುಮಾರು ಒಂದು 70 ಮ್ಯಾನುಸ್ಕ್ರಿಪ್ಟ್ಸ್ ಅನ್ನು ಅಪ್ಲೋಡ್ ಮಾಡಿದ್ದಾರೆ. ನಮ್ಮ ಶ್ರವಣ್ ಬೆಳಗೊಳದವರು ಇಲ್ಲಿವರೆಗೆ ಸುಮಾರು 1150 ಮ್ಯಾನುಸ್ಕ್ರಿಪ್ಟ್ ಅನ್ನು ಅಪ್ಲೋಡ್ ಮಾಡಿದ್ದಾರೆ. ಎಸ್ ಡಿ ಎಂ ಅವರು ಮತ್ತು ಶ್ರವಣ ಬೆಳಗೊಳದವರು ಸೇರಿಸಿ ಮತ್ತೊಂದು ಬಹಳ ಗುಡ್ ಕಂಡೀಷನ್ ಅಲ್ಲಿ ಇರತಕ್ಕಂತ 2500 ಹಸ್ತಪ್ರತಿಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನಮ್ಮ ಇಡೀ ಒಟ್ಟಾರೆ ಭಾರತದ ಸಂಸ್ಕೃತಿ, ನಮ್ಮ ರಾಜ್ಯದ ಸಂಸ್ಕೃತಿ, ಇನ್ ಪರ್ಟಿಕ್ಯುಲರ್ ನಮ್ಮ ಜಿಲ್ಲೆಯ ಶ್ರೀಮಂತಿಕೆ ಮತ್ತೊಬ್ಬರಿಗೆ ಪ್ರಚುರ ಪಡಿಸ್ತಕ್ಕಂಥದ್ದು ಆಗಬೇಕು. ಅದರ ಸಂರಕ್ಷಣೆ ಆಗಬೇಕು. ಆ ಸಂರಕ್ಷಣೆ ಮುಖಾಂತರ ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಬಹಳಷ್ಟು ಜತನದಿಂದ ನಾವು ಇದನ್ನು ವರ್ಗಾಯಿಸೋ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು. ನಾಗರಿಕರಾಗಿ ಇದೆಲ್ಲ ನಮ್ಮ ಕರ್ತವ್ಯ ಅಂತೇಳಿ ತಿಳ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಿ ಅಂತೇಳಿ ಎಲ್ಲ ಹಾಸನ ಜಿಲ್ಲೆಯ ನಾಗರಿಕರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ.
1: ಒಳ್ಳೆಯದು ಸರ್. ಇದುವರೆಗೆ ಜ್ಞಾನಭಾರತ ಮಿಷನ್ ಅಡಿಯಲ್ಲಿ ಪುರಾತತ್ವ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಒಂದು ನೆರವಿನೊಂದಿಗೆ ಏನು ಹಸ್ತಪ್ರತಿಗಳ ಸಮೀಕ್ಷೆ ನಡೀತಾ ಇದೆಯೋ, ಇದು ಯಾಕೆ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಯಾವ ಉದ್ದೇಶದಿಂದ ಮಾಡಲಾಗ್ತಾ ಇದೆ, ಇದಕ್ಕೆ ಸಾಮಾನ್ಯ ನಾಗರಿಕರು ಹೇಗೆ ಕೈಜೋಡಿಸಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಾನು ಆಕಾಶವಾಣಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಯಾಕೆ ಅಂತೇಳಿ ಹೇಳಿದ್ರೆ ಇದೊಂದು ಬಹಳ ಉತ್ತಮವಾದಂಥ ಕೆಲಸ. ತಾವು ಇದಕ್ಕೆ ಸಂಪೂರ್ಣ ಸಹಕಾರದೊಂದಿಗೆ ಇಲಾಖೆ ಜೊತೆ ನಿಂತಿದ್ದೀರಿ ನೀವು. ತಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ ಸರ್.

ಇದುವರೆಗೂ ಜನತರಂಗ ಕಾರ್ಯಕ್ರಮದಲ್ಲಿ ಜ್ಞಾನಭಾರತಂ ಮಿಷನ್ ಅಡಿಯಲ್ಲಿ ನಡೆಯುತ್ತಿರುವ ಹಸ್ತಪ್ರತಿಗಳ ಸಮೀಕ್ಷೆ ಕುರಿತು ಹಾಸನದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು ಹಾಗೂ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ತಾರೀಕಿನವರೆಗೆ ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
2: ಈಗ ಸಮಯ ಸರಿಯಾಗಿ 9:00. ಆಕಾಶವಾಣಿ ಹಾಸನ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೆ, ಸಂಗೀತ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಂಥವರು ಕೂಡ ಒಂದು ಕ್ಷಣ ಗೀತೆಗಳನ್ನ ಕೇಳ್ತಾ ಕೇಳ್ತಾ ತಮ್ಮದೇ ಮಾಯಾಲೋಕದಲ್ಲಿ ವಿಹರಿಸುತ್ತಿರುತ್ತಾರೆ. ಇಂದು ಮಾಯಾವಿ ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಗೀತೆಗಳನ್ನ ಕೇಳ್ತಾ ಕೇಳ್ತಾ ನಾವು ಕೂಡ ಮಾಯಾಲೋಕದಲ್ಲಿ ಒಂದ್ಸುತ್ತು ಸುತ್ತಿ ಬರೋಣ ಅಲ್ವಾ ಸ್ನೇಹಿತರೆ? ಹಾಡು ಅಂದ್ರೆ ಸಣ್ಣ ಮಗುನೂ ಕೂಡ ತಲೆದೂಗುತ್ತೆ. ತನಗೆ ಏನು ಸಾಹಿತ್ಯ ಗೊತ್ತಿಲ್ಲದೆ ಇದ್ರೂ ಕೂಡ ಅದರ ರಾಗಕ್ಕೆ ಮಾರು ಹೋಗ್ತಾ ಆ ರಾಗಕ್ಕೆ ತಾಳಕ್ಕೆ ತಕ್ಕಂತೆ ತನ್ನ ಇಷ್ಟಕ್ಕೆ ಬಂದ ಹಾಗೆ ಹೆಜ್ಜೆಯನ್ನ ಹಾಕ್ತಾ ಆ ಕ್ಷಣವನ್ನ ಅನುಭವಿಸ್ತಾ ಇರ್ತದೆ. ಹಾಗೆ ನಾನು ಚಿಕ್ಕವಳಾಗಿದ್ದಾಗ್ಲೂ ಕೂಡ ಒಂದು ನನ್ನನ್ನು ಸೆಳೆದಂತಹ ಒಂದು ಗೀತೆ ಅಂತಂದ್ರೆ ಮನಮೆಚ್ಚಿದ ಹುಡುಗಿ ಚಿತ್ರದು. ಅದರಲ್ಲಿ ಬರುವ ಮೊದಲ ಸಾಲು ಜಿಂಗಿ ಚಕ್ಕ ಅಂತ ಬರ್ತಾ ಇದ್ರೆ ನನ್ನ ಖುಷಿಗೆ ಪಾರನೇ ಇರ್ತಾ ಇರಲಿಲ್ಲ. ಆ ಹಾಡಿನ ತಾಳಕ್ಕೆ ತಕ್ಕಂತೆ ನಾನು ಕೂಡ ಹೆಜ್ಜೆಯನ್ನು ಹಾಕ್ತಾ ಇದ್ದೆ ಅಂತಾನೆ ಹೇಳ್ಬೋದು. ತನ್ನದೇ ಲೋಕದಲ್ಲಿ ವಿಹರಿಸ್ತಾ ಇದ್ದೆ. ಈಗ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಮನಮೆಚ್ಚಿದ ಹುಡುಗಿ ಚಿತ್ರದ ಈ ಗೀತೆಯನ್ನು.

0: ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕನ್ನಡ ಜಾಗೃತಿ ಸಮಿತಿಯ ನೂತನ ಸದಸ್ಯರಾಗಿ ನೇಮಕಗೊಂಡಿರುವ ಚೈತ್ರ ನಾಯಕರಹಳ್ಳಿ, ವಿಷ್ಣು ಪ್ರಕಾಶ್ ಎಂಎಲ್, ಕಲ್ಲಹಳ್ಳಿ ಹರೀಶ್, ಸೋಮನಾಯಕ್, ಕತ್ತಿ ಮಲ್ಲೇನಹಳ್ಳಿ ಪರಮೇಶ್ ಹಾಗೂ ಎಂಎಸ್ ದೊರೇಶ್ ಅವರಿಗೆ ಶುಭ ಕೋರುತ್ತಾರೆ. ಡಾಕ್ಟರ್ ನಾಯಕರಹಳ್ಳಿ ಮಂಜೇಗೌಡ ಅಭಿಮಾನಿ ಬಳಗ, ಹಾಸನ.
1: ನನಗೆ ಚಿಕ್ಕಂದ್ರಿಂದಲೂ ಕೂಡ ದೆವ್ವದ ಕುರಿತಾದ ಚಿತ್ರಗಳ ಬಗ್ಗೆ ಒಂದು ಕೌತುಕ. ಆ ದೆವ್ವದ ಚಿತ್ರಗಳು ಬಂತು ಅಂದ್ರೆ ಸಾಕು, ಟಿವಿ ಮುಂದೆ ಕೂತ್ಬಿಡ್ತಾ ಇದ್ದೆ. ವಾರಕ್ಕೊಮ್ಮೆ ಮಾತ್ರ ಬರುವ ಚಲನಚಿತ್ರಗಳಿಗಾಗಿ ಕಾಯ್ತಾ ಇದ್ದಂತಹ ಸಮಯ ಒಂದಿತ್ತು. ಆ ಸಮಯದಲ್ಲಿ ದೆವ್ವದ ಚಿತ್ರಗಳೇನಾದರೂ ಬಂದ್ರೆ ಆ ಖುಷಿಗೆ ಪಾರನೇ ಇರ್ತಾ ಇರಲಿಲ್ಲ. ಹೀಗೆ ವಾರದ ಚಲನಚಿತ್ರಕ್ಕಾಗಿ ಕಾಯ್ತಾ ಇದ್ದಂತಹ ಸಂದರ್ಭದಲ್ಲಿ ಬಂದಂತಹ ಚಿತ್ರ 1993 ತೆರೆ ಕಂಡ ಇಶ್ ಸಿನಿಮಾ. ಇದೊಂದು ಕುತೂಹಲಕಾರಿಯಾದಂತಹ ಸಿನಿಮಾ. ಕೊನೆಯಲ್ಲಿ ದೆವ್ವ ಭೂತ ಏನೂ ಇಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ದೆವ್ವದ ನಾಟಕವನ್ನ ಆಡ್ತಾ ಇದ್ರು ಅಂತ ನಾಯಕ ಇದರಲ್ಲಿ ತೋರಿಸ್ಕೊಡ್ತಾರೆ. ಈ ಚಿತ್ರದಲ್ಲಿ ನನಗೆ ಇಷ್ಟವಾದ ಒಂದು ಗೀತೆ ಈಗ ನಿಮಗಾಗಿ

0: ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಾವಿರದ ಒಂಬೈನೂರ 1986 ತೆರೆ ಕಂಡ ಚಿತ್ರ ಕರ್ಣ. ಈ ಚಿತ್ರ ನನ್ನ ನೆಚ್ಚಿನ ಚಿತ್ರಗಳಲ್ಲಿ ಒಂದಾಗಿದ್ದು, ತನ್ನವರ ಒಳಿತಿಗಾಗಿ ತನ್ನನ್ನೇ ತಾನು ಅರ್ಪಿಸುವ ತ್ಯಾಗಮಯಿ ಪಾತ್ರದಲ್ಲಿ ವಿಷ್ಣುವರ್ಧನ್ ಅವರು ಎಲ್ಲರ ಮನವನ್ನ ಗೆಲ್ತಾರೆ. ಈ ಚಿತ್ರದಲ್ಲಿ ಪ್ರತಿಯೊಂದು ಗೀತೆಯೂ ಕೂಡ ಸುಮಧುರವಾಗಿದೆ. ಅದರಲ್ಲಿ ಬರುವ ಒಂದು ಸಾಲು, ಚಿನ್ನ ಬೆಳ್ಳಿ ವಜ್ರ ಮುತ್ತು ಹವಳ ಸುಖ ನೀಡುವುದೇ ಎಂಬುದು ಒಂದು ತತ್ವವನ್ನು ಅಡಗಿದೆ. ಈ ಹಾಡು ನನ್ನ ಮನದಲ್ಲಿ ಸದಾ ಹಚ್ಚ ಹಸಿರು.

ಸಂಗೀತಕ್ಕೆ ಭಾಷೆ ಗಡಿಗಳ ಎಲ್ಲೆಯಿಲ್ಲ. ಭಾಷೆ ಅರ್ಥ ಆಗ್ಲಿಲ್ಲ ಅಂದ್ರೂ ಆ ಗೀತೆಗಳ ರಾಗವನ್ನ ಗುನುಕ್ತಾ ಇರ್ತೀವಿ. ಅದರ ಸಾಹಿತ್ಯ ಅರ್ಥ ಆಗ್ಲಿಲ್ಲ ಅಂದ್ರೂ ಆ ರಾಗಕ್ಕೆ ಮನಸೋತು ಹೋಗಿರುತ್ತೆ. ಹಾಗೆ ಬಾಲ್ಯದಲ್ಲಿ ಇಷ್ಟವಾದ ಒಂದು ಹಿಂದಿ ಚಿತ್ರಗೀತೆ ಅಂದ್ರೆ ಜವಾನಿ ದಿವಾನಿ ಚಿತ್ರದ್ದು. ಈಗ ಕೇಳ್ಕೊಬರೋಣ ಜವಾನಿ ದಿವಾನಿ ಚಿತ್ರದ ಈ ಗೀತೆಯನ್ನ. ಗೀತೆಯ ಗಾಯಕರು ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ತಾರೀಕಿನವರೆಗೆ ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
2: ನೆನಪು ನೆನಪು ಸವಿ ನೆನಪು, ಈ ನೆನಪುಗಳನ್ನ ಯಾರೂ ಕೂಡ ಅಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಎಲ್ಲರತ್ರನೂ ಕೂಡ ಸವಿ ನೆನಪುಗಳು ಇರುತ್ತೆ, ಹಾಗೆ ಕಹಿ ನೆನಪುಗಳು ಕೂಡ ಇರುತ್ತೆ. ಈ ಗೀತೆ ನನ್ನ ಮೆಚ್ಚಿನ ಗೀತೆಗಳಲ್ಲಿ ಕೂಡ ಒಂದು. ಅಂಡಮಾನ್ ಚಿತ್ರದ ಈ ಗೀತೆ ಎಲ್ಲರೂ ಕೂಡ ಕೇಳ್ತಿರ್ತೀವಿ ಅಲ್ವಾ? ಈ ಚಿತ್ರದ ಒಂದು ವಿಶೇಷ ಏನಪ್ಪ ಅಂತಂದ್ರೆ, ಶಿವರಾಜ್ಕುಮಾರ್ ಅವರು ತಮ್ಮ ಸ್ವಂತ ಮಗಳೊಂದಿಗೆ ಅಭಿನಯಿಸಿರುವುದು. ಕೌಟುಂಬಿಕ ಕಲಹದಿಂದ ದಂಪತಿಗಳು ಬೇರ್ಪಟ್ಟಿದ್ರೂ ಕೂಡ ತಂದೆ ಮಗಳ ಬಾಂಧವ್ಯವನ್ನು ಯಾರೂ ಕೂಡ ಬಿಡಿಸೋದಕ್ಕೆ ಸಾಧ್ಯ ಆಗಲ್ಲ. ಈ ಚಿತ್ರ ನಿಮಗಾಗಿ, ಈ ಚಿತ್ರದ ಎಲ್ಲ ಗೀತೆಗಳು ಕೂಡ ಸುಂದರವಾಗಿವೆ. ಈಗ ಒಂದು ಗೀತೆಯನ್ನು ಕೇಳೋಣ. ನೆನಪು ನೆನಪು ಸವಿ ನೆನಪು.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.

ಹುಟ್ಟಿದ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೆಸರಿರುತ್ತೆ. ಹೆಸರು ಇರಲೇಬೇಕು. ತಮ್ಮ ಮುತ್ತಿನ ಸಾಕು ಪ್ರಾಣಿಗಳಿಗೂ ಕೂಡ ಚಂದನೆಯ ಹೆಸರಿಟ್ಟು ಕರಿತೀವಿ. ಹಾಗೆ ಕಿಂದರಿ ಜೋಗಿ ಚಿತ್ರದಲ್ಲಿ ನಾಯಕ ತನ್ನ ಪ್ರೇಯಸಿಯ ಹೆಸರನ್ನು ತಿಳಿದುಕೊಳ್ಳಲು ಹಾಡಿನ ಮೂಲಕ ಹೆಸರಿನ ಸುರಿಮಳೆಯನ್ನೇ ಸುರಿಸ್ತಾರೆ. ಮಾತನ್ನೇ ಹಾಡನ್ನಾಗಿ ಸಿನಿ ಪ್ರೇಮಿಗಳಿಗೆ ಸಂಗೀತದ ರಸದೌತಣವನ್ನು ಉಣಬಡಿಸಿರುವ ಹಂಸಲೇಖರ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಕಿಂದರಿ ಜೋಗಿ ಚಿತ್ರದ ಈ ಗೀತೆ ನಿಮಗಾಗಿ ಕೇಳೋಣ, ಬನ್ನಿ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
2: ಮನುಷ್ಯ ಕೋಪದ ಕೈಗೆ ಬುದ್ಧಿ ಕೊಟ್ಟಾಗ ತನ್ನ ಯೋಚನಾ ಶಕ್ತಿಯನ್ನು ಕಳೆದುಕೊಳ್ತಾನೆ. ಆ ಸಂದರ್ಭದಲ್ಲಿ ಕೈಮೀರಿ ಅಪರಾಧಗಳು ನಡೆದು ಹೋಗುತ್ತದೆ. ಆ ತಿರುಳನ್ನು ಹೊಂದಿರುವಂತಹ ಚಿತ್ರ ರಾಯರು ಬಂದರು ಮಾವನ ಮನೆಗೆ. ಪ್ರಭು ಶಿಕ್ಷೆ ನೀಡುವೆಯೋ ರಕ್ಷೆ ಮಾಡುವೆಯೋ, ಪಾಪ ಪುಣ್ಯ ನಿನಗೆ ಅರ್ಪಣೆ ಎಂಬ ಅದ್ಭುತವಾದ ಆಧ್ಯಾತ್ಮದ ಸಾಲನ್ನು ಹೊಂದಿರುವ ಈ ಗೀತೆ ನನ್ನಿಷ್ಟದ ಗೀತೆಗಳಲ್ಲಿ ಒಂದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆ ನಿಮಗಾಗಿ.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ಎರಡು 2004 ಬಿಡುಗಡೆಯಾದ ವೀರ್ಸರ ಚಿತ್ರದ ಗೀತೆಗಳು ಮತ್ತೆ ಮತ್ತೆ ಗುನುಗುವಂತೆ ಮಾಡುತ್ತದೆ. ಈ ಚಿತ್ರದ ಎಲ್ಲ ಗೀತೆಗಳು ಕೂಡ ಸುಮಧುರವಾಗಿದ್ದು ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಈ ಚಿತ್ರ ಭಾಷೆ ಗಡಿಯನ್ನ ಮೀರಿದ ಪ್ರೀತಿಯ ಕಥಾಹಂದರವನ್ನು ಹೊಂದಿದ್ದು ಶಾರುಖ್ ಖಾನ್, ಪ್ರೀತಿ ಜಿಂಟಾ ಹಾಗೂ ರಾಣಿ ಮುಖರ್ಜಿಯವರ ಅಭಿನಯ ಮನೋಜ್ಞವಾಗಿದೆ. ಆ ಚಿತ್ರದ ಒಂದು ಗೀತೆ ತೇರಿಲಿಯೇ, ಈ ಗೀತೆಯು ಒಂದು ದೃಶ್ಯ ಕಾವ್ಯದಂತಿದೆ.

ಕಾಡು ನಮಗೆ ಯಾವಾಗಲೂ ಕೌತುಕಮಯ, ಒಂದು ತಣಿಯದ ಕುತೂಹಲ ಕಾಡಿನ ಬಗ್ಗೆ. ಕಾಡಿನ ಕುರಿತಾಗಿ ಹಲವಾರು ಸಿನಿಮಾಗಳು ತೆರೆಕಂಡಿವೆ. 1986 ತೆರೆಕಂಡ ಆಫ್ರಿಕಾದಲ್ಲಿ ಶೀಲ ಚಿತ್ರವನ್ನ ಹಾಲಿವುಡ್ ಮಾದರಿಯಲ್ಲಿ ನಿರ್ಮಿಸಲಾಗಿದ್ದು, ಕೆಜೆ ಯೇಸುದಾಸ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆ ನನ್ನ ಮೆಚ್ಚಿನ ಗೀತೆಗಳಲ್ಲಿ ಒಂದು. ಏಕಾಂತದಲ್ಲಿ ಈ ಗೀತೆಯನ್ನ ಕೇಳ್ತಾ ಇದ್ರೆ ಖಂಡಿತ ಬೇರೊಂದು ಲೋಕಕ್ಕೆ ಹೋಗಿ ಬಂದ ಅನುಭವ ಆಗುತ್ತೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಆಫ್ರಿಕಾದಲ್ಲಿ ಶೀಲಾ ಚಿತ್ರದ ಈ ಗೀತೆಯನ್ನು.

ಇಷ್ಟದ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಸಮಯ ಸದ್ದಿಲ್ಲದೆ ಸರಿದು ಹೋದಿದ್ದೇ ಗೊತ್ತಾಗ್ಲಿಲ್ಲ ಸ್ನೇಹಿತರೆ. ನೀವು ಕೂಡ ಗೀತೆಗಳನ್ನ ಕೇಳಿ ಖುಷಿ ಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಮಾಯಾವಿ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಸುಮಧುರವಾದ ಗೀತೆಗಳನ್ನ ಕೇಳೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಿಮ್ಮ ಬಾನಲಿ ಗೆಳತಿ ಮಾಡುವ ನಮಸ್ಕಾರಗಳು.

0: ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಹಾಸನ.
2: ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ.
3: ಇದು ಗಾದೆಗಳ ಗುಟ್ಟಿನ ಕಾರ್ಯಕ್ರಮ
4: ಗಾದೆ ಗಮ್ಮತ್ತು.
2: ದೊಡ್ಡೋರು ಹೇಳೋ ಮಾತೆಲ್ಲ ಸುಳ್ಳಲ್ಲ, ಕಣ್ಣ ಕಾಣ ಕೇಳಣ್ಣ.
0: ಗಾದೆ ಗಮ್ಮತ್ತು ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೆ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 081172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಗಾದೆ ಗಮ್ಮತ್ತು ಕಾರ್ಯಕ್ರಮಕ್ಕೆ ಕರೆಗಳು ಬರ್ತಾ ಇವೆ, ನೋಡೋಣ ಮೊದಲ ಕರೆ ಯಾರ್ದು ಅಂತ. ನಮಸ್ತೆ.
4: ಹಲೋ.
3: ನಮಸ್ತೆ.
4: ನಮಸ್ತೆ ಮೇಡಮ್.
3: ತಮ್ಮ ಪರಿಚಯ ಮಾಡ್ಕೊಳ್ಳಿ.
4: ಕಿಶೋರ್ ಆಲೂರಿಂದ.
3: ಕಿಶೋರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
4: ಥ್ಯಾಂಕ್ ಯು ಮೇಡಮ್.
3: ಕಿಶೋರ್ ಅವರೇ, ಕಾರ್ಯಕ್ರಮವನ್ನ ಕೇಳ್ತಾ
4: ಇದ್ರಾ?
3: ಹೌದಾ, ಸರಿ. ಹಾಗಾದ್ರೆ ನಿಮ್ಮ ಗಾದೆ ಹೀಗಿದೆ, ಭಯವಾದ ವಸ್ತು. ಮುಂದಿನ ಗಾದೆಯನ್ನ ನೀವು ಪೂರ್ಣಗೊಳಿಸಿ. ಇದೇ ಮೊದಲನೇ ಬಾರಿ ಕೇಳ್ತಾ
4: ಇದ್ದೀರಾ?
3: ಆಯ್ತು, ಹಾಗಾದ್ರೆ ಮುಂದಿನ ಕರೆನ ತಗೊಳ್ತೀವಿ. ಆಗ ತಿಳ್ಕೊಳ್ಳಿ ಗಾದೆ ಬಗ್ಗೆ, ಆಯ್ತಾ? ಕೇಳಿಸ್ಕೊತಾ ಇರಿ ಕಾರ್ಯಕ್ರಮವನ್ನ. ನಮಸ್ತೆ.
5: ಹಲೋ. ನಮಸ್ತೆ ಮೇಡಮ್.
3: ನಮಸ್ತೆ. ತಮ್ಮ ಪರಿಚಯ ಮಾಡ್ಕೊಳ್ಳಿ.
5: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿ ಮೇಡಮ್.
3: ಸರಸ್ವತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
5: ಥ್ಯಾಂಕ್ ಯು ಮೇಡಮ್.
3: ಕಾರ್ಯಕ್ರಮವನ್ನ ಕೇಳಿಸ್ಕೊತಾ ಇದ್ರಾ?
5: ನಾನು ಹೊರಗೆ ಟ್ರೈ ಮಾಡಿಕೊಂಡಿದ್ದೆ, ನಿಮ್ಮ ವಯಸ್ಸು ಕೇಳುವಾಗ ಒಮ್ಮೆ ಕೊಡುವ ಅಂತ ಆಯ್ತು ಮೇಡಮ್, ಹಾಗೆ ಗೊತ್ತೆ.
3: ಹೌದಾ? ಈ ಗಾದೆಗೆ ಉತ್ತರವನ್ನ ಹೇಳ್ತೀರಾ ನೀವು? ಹಾಗಾದ್ರೆ
5: ಹೇಳಿ ಮೇಡಮ್ ಒಮ್ಮೆ.
3: ಇನ್ನೊಮ್ಮೆ ಹೇಳ್ಬೇಕಾ? ಭಯವಾದ ವಸ್ತು. ಮುಂದಿನ ಗಾದೆಯ ಭಾಗವನ್ನ ನೀವು ಪೂರ್ಣಗೊಳಿಸಿ.
5: ಭಯವಾದ ವಸ್ತು, ದೃಢವಾದ ಮಾತು ಅಂತ ಮೇಡಮ್.
3: ತಪ್ಪಾಗಿದೆ ನಿಮ್ಮ ಉತ್ತರ. ನೋಡೋಣ, ಮುಂದಿನ ಕರೆಗೆ ಹೋಗೋಣ. ಕಾರ್ಯಕ್ರಮವನ್ನು ಕೇಳ್ತಾ
5: ಇದ್ದೀನಿ.
3: ನಮಸ್ತೆ.
6: ಹಲೋ.
3: ನಮಸ್ತೆ
6: ಮೇಡಮ್. ಭಯವಾದ ವಸ್ತು ಅಂತಂದ್ರೆ ವಸ್ತುನ ಜೀವನ ಜೀವ ಪ್ರಾಣಿನ?
3: ಅದು ಏನಾದ್ರೂ ಆಗಿರ್ಬೋದು, ಭಯ ಹುಟ್ಟಿಸುತ್ತೆ ಅದ್ರಲ್ಲಿ ನಮ್ಗೆ. ಭಯವಾದ ವಸ್ತು ಅದ್ರ ಮುಂದೆ

0: ಸಾಲನ್ನ ನೀವು ಪೂರ್ಣಗೊಳಿಸಿ.
1: ಇದು ನಾನು ಗುರುಮೂರ್ತಿ ಕೇರ್ಪರಮ ಹಾಸನದಿಂದ.
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಮೊದಲು ತಮ್ಮ ಪರಿಚಯ ಮಾಡ್ಕೊಳ್ಳದೆ ನೀವು ಇದನ್ನ ಕೇಳ್ಕೊತಾ ಇದ್ದೀರಾ, ಹೇಳಿ ಹೇಳಿ.
1: ನಾನು ಮರ್ತು ಬಿಟ್ಟೆ, ಗಾಬರಿ ಇತ್ತಲ್ಲ.
0: ಲೈನ್ ಸಿಕ್ಕಿದ ಖುಷಿಯಲ್ಲಿ.
1: ಖುಷಿನಲ್ಲಿ ಇದು ನನ್ಗನ್ಸುತ್ತಪ್ಪ, ಚಿರತೆ ಸಿಂಹ
0: ಇಲ್ಲಿ ನಾವು. ಅದಕ್ಕೆ ಉತ್ತರ ಈ ತರ ಇಲ್ಲ. ಈಗ ನೀವು ಗಾದೆ ಹೇಳ್ಬೇಕು ಅದಕ್ಕೆ. ಭಯವಾದ ವಸ್ತು.
1: ಓ, ಭಯವಾದ ವಸ್ತು. ಓ, ನಾನೇನ್ ತಿಂದೆ, ಯಾವ್ದಾರು ಪ್ರಾಣಿಗಳು ಅಂತ ತಿಳ್ಕೊಂಬಿಟ್ಟೆ.
0: ಇಲ್ಲ ಇಲ್ಲ ಇಲ್ಲ, ಅದು ಏನ್ ಬೇಕಾದ್ರೂ ಆಗಿರ್ಬೋದು. ಅದಕ್ಕೊಂದು ಮಾತಿದೆ, ಅದಕ್ಕೊಂದು ಗಾದೆ ಮಾತಿದೆ.
1: ಅರ್ಥ ಬರಂಗ್ ಹೇಳ್ಬೇಕಲ್ವಾ?
0: ಅದಕ್ಕೆ ನೀವು ಅರ್ಥ ಬರುವ ಹಾಗೆ ಹೇಳ್ಬೇಕು.
1: ಅರ್ಥ ಬರಂಗ್ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಇಲ್ಲ ಮೇಡಮ್.
0: ಗೊತ್ತಾಗ್ತಾ ಇಲ್ವಾ? ಕಾರ್ಯಕ್ರಮವನ್ನ ಕೇಳ್ತಾ ಇರಿ, ಗೊತ್ತಾಗುತ್ತೆ ಖಂಡಿತವಾಗ್ಲೂ. ಮುಂದಿನ ಕರೆಗೆ ಹೋಗೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ. ನಮಸ್ತೆ.
2: ನಮಸ್ಕಾರ ಮೇಡಮ್.
0: ತಮ್ಮ ಪರಿಚಯ ಮಾಡ್ಕೊಳ್ಳಿ.
2: ನಾನು ಮಲ್ಲಿಕಾರ್ಜುನಪುರದ ಮಹಾಲಿಂಗಪ್ಪ ಮೇಡಮ್, ಬೇಲೂರಿಂದ.
0: ಬೇಲೂರಿನಿಂದ ಮಹಾಲಿಂಗಪ್ಪ ಅವರು.
2: ನಮಸ್ಕಾರ ಮೇಡಮ್.
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
2: ಥ್ಯಾಂಕ್ ಯು ಮೇಡಮ್.
0: ಮಹಾಲಿಂಗಪ್ಪ ಅವರೇ,
2: ಹೇಳಿ ಮೇಡಮ್.
0: ನೀವು ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ, ನಮ್ಗೆ ಪ್ರತಿಧ್ವನಿ ಕೇಳಿಸ್ತಾ ಇದೆ.
2: ಓಕೆ ಮೇಡಮ್, ಹೇಳಿ ಮೇಡಮ್.
0: ಕಾರ್ಯಕ್ರಮವನ್ನ ಕೇಳಿಸ್ಕೊತಾ ಇದ್ರಾ?
2: ಖಂಡಿತ ಕೇಳಿಸ್ಕೊಂತಾ ಇದ್ದೆ, ಇವಾಗ ತಾನೇ ಬಂದೆ, ಟೂರ್ ಮಾಡಿದೆ. ಹೇಳಿ ಮೇಡಮ್, ಏನು ಅಂತ ನಿಮ್ ಪ್ರಶ್ನೆ ಬೇಕು ನನಗೆ.
0: ಭಯವಾದ ವಸ್ತು.
2: ನಮ್ಗೆ ಭಯವಾದ ವಸ್ತು ಮುಂದಕ್ಕೆ ಹೇಳ್ಬೇಕಲ್ಲ, ಗಾದೆ ಗಮ್ಮತ್ತು ಅಲ್ವಿ ಇದು?
0: ಹೌದು, ಖಂಡಿತವಾಗ್ಲೂ ಗಾದೆ ಗಮ್ಮತ್ತು.
2: ಭಯವಾದ ವಸ್ತು ಬೆಂಕಿ.
0: ಅದಕ್ಕೆ ಉತ್ತರ ಅಲ್ಲ, ನೀವು ಗಾದೆಯ ಅರ್ಧ ಭಾಗ ನಾನು ಹೇಳಿದೀನಿ ಅಲ್ವಾ, ಇವಾಗ ನಾವು ಹೇಳಿದೀವಿ ಅರ್ಧ ಭಾಗನ, ಅದು ಇನ್ನ ಅರ್ಧ ಭಾಗ ಇದೆ, ಅದನ್ನ ನೀವು ಪೂರ್ಣಗೊಳಿಸಬೇಕು.
2: ಭಯವಾದ ವಸ್ತು ಅಂತ ಹಾವು ಅಂತ ಅನ್ಸುತ್ತೆ.
0: ಖಂಡಿತ ಇಲ್ಲ, ನಮ್ಮ ಎಲ್ಲ ಶ್ರೋತೃಗಳು ಕೂಡ ಇದಕ್ಕೆ ತಪ್ಪಾದ ಉತ್ತರವನ್ನ ಕೊಡ್ತಾ ಇದ್ದಾರೆ. ನೋಡೋಣ, ಇನ್ನೊಬ್ರು ಶ್ರೋತೃಗಳಿಂದ ಕರೆಯನ್ನ ಸ್ವೀಕರಿಸಿ ಏನ್ ಸರಿ ಹೇಳ್ತಾರೆ ನೋಡೋಣ, ಇಲ್ಲಾಂದ್ರೆ ಇದಕ್ಕೆ ನಾವೇ ಉತ್ತರವನ್ನ ಹೇಳ್ತೀವಿ. ಆಯ್ತಾ? ಕಾರ್ಯಕ್ರಮವನ್ನ ಕೇಳಿಸ್ಕೊತಾ ಇದ್ದೀನಿ.
2: ಹಾಗೆ ಮಾಡಿ ಮೇಡಮ್.
0: ನಮಸ್ತೆ.
3: ಹಲೋ ಮೇಡಮ್ ಅವರೇ, ನಮಸ್ತೆ.
0: ನಮಸ್ತೆ. ತಮ್ಮ ನೇತ್ರ ಅವರು. ನೇತ್ರ ಅವರೇ, ಕಾರ್ಯಕ್ರಮವನ್ನ ಕೇಳಿಸ್ಕೊತಾ ಇದ್ರಾ?
3: ಎಂದು ಕೇಳಿರ್ಲಿಲ್ಲ, ನಾನೇ ಒಂದ್ ಹೇಳ್ತೀನಿ. ಭಯವಾದ ವಸ್ತು ಬಾಗಿಲಿಗೆ ಬಿತ್ತು.
0: ಭಯವಾದ ವಸ್ತು ಬಾಗಿಲಿಗೆ ಬಿತ್ತು ಅಂತನ?
3: ನಾನು ಹಿಂಗ್ ಹೇಳ್ತಿದ್ದೀನಿ.
0: ನೀವ್ ಹಿಂಗ್ ಹೇಳ್ತಾ ಇದ್ದೀರಾ ಇದನ್ನ? ಅದು ಹೀಗಿದೆ ಗಾದೆ, ಭಯವಾದ ವಸ್ತು ನಯವಾದರೂ ನಂಬಬಾರದು. ಅಂದ್ರೆ ನೋಡೋದಕ್ಕೆ ನಮ್ಗೆ ನಯವಾಗಿರುತ್ತೆ, ಅದನ್ನ ಏನಾದ್ರೂ ನಂಬ್ಕೊಂಡೋದ್ರೆ ಅದರಿಂದ ನಾವು ತುಂಬಾ ಇದನ್ನ ಅನುಭವಿಸ್ಬೇಕಾಗತ್ತೆ. ಆ ಒಂದು ಅರ್ಥದಲ್ಲಿ ಈ ಗಾದೆ ಮಾತು ಬರುತ್ತೆ.
3: ಕೇಳಿರ್ಲಿಲ್ಲ ಮೇಡಮ್.
0: ಸರಿ ಆಯ್ತು, ಧನ್ಯವಾದಗಳು ನಿಮ್ಗೆ ಕರೆ ಮಾಡಿದ್ದಕ್ಕೆ.
3: ನಮಸ್ಕಾರ ಮೇಡಮ್.

0: ನಮಸ್ತೆ.
1: ನಮಸ್ತೆ ಮೇಡಮ್, ತಿಪ್ಟೂರಿಂದ.
0: ತಿಪ್ಟೂರಿನಿಂದ
1: ಜಗದೀಶ್.
0: ಜಗದೀಶ್ ಅವರು, ಜಗದೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಥ್ಯಾಂಕ್ ಯು ಮೇಡಮ್.
0: ಹಾಗಾದ್ರೆ ರೆಡಿ ಇದ್ದೀರಾ ಅಲ್ವಾ?
1: ಎಸ್ ಮೇಡಮ್.
0: ಹಾಗಾದ್ರೆ ನಿಮ್ಗೆ ಗಾದೆಯನ್ನ ಕೇಳ್ತೀವಿ. ನಿಮ್ಮ ಗಾದೆ ಹೀಗಿದೆ: ಬೆನ್ನು ಪೆಟ್ಟು ತಿನ್ನುತ್ತೆ.
1: ಬೆನ್ನು ಪೆಟ್ಟು ತಿನ್ನುತ್ತೆ.
0: ಯಾವಾಗ್ಲೂ ಹೊಡಿಬೇಕಾದ್ರೆ ಎಲ್ಲಿಗೆ ಹೊಡಿತಾರೆ ಹೇಳಿ ಅಲ್ವಾ? ಅದರ ಮುಂದಿನ ಭಾಗವನ್ನ ನೀವು ಪೂರ್ಣಗೊಳಿಸಿ. ಪಕ್ಕದಲ್ಲಿ ಯಾರಿದ್ದಾರೆ?
1: ಯಾರು ಇಲ್ಲ ಮೇಡಮ್.
0: ಸಹಾಯ ಕೇಳ್ತಾ ಇದ್ದೀರಾ, ಪರವಾಗಿಲ್ಲ. ಸಹಾಯ
1: ತಣ್ಣಗಿರುತ್ತೆ,
0: ಹತ್ರಕ್ಕೆ ಬಂದಿದ್ದೀರಾ. ಬೆನ್ನು ಪೆಟ್ಟು ತಿನ್ನುತ್ತೆ ಅಲ್ವಾ, ಹೊಟ್ಟೆ ಇಲ್ಲಿ ಏನ್ ತಿನ್ನುತ್ತೆ ಅನ್ನೋದಿಲ್ಲಿ ಇಲ್ಲಿ ನೀವು ಅದಕ್ಕೆ ಪ್ರಾಸಬದ್ಧವಾಗಿ ಹೇಳ್ಬಿಡಿ.
1: ಹೊಟ್ಟೆ ನೋ,
0: ಹತ್ರನೇ ಬಂದಿದ್ದೀರಾ, ಹೊಟ್ಟೆ ತಿನ್ನುತ್ತೆ ಅಂತ ಹೇಳಿದಿರಾ. ಏನು
1: ನೋವು ತಿನ್ನುತ್ತೆ ಮೇಡಮ್?
0: ಹೊಟ್ಟೆ ನೋವು ತಿನ್ನುತ್ತಾ?
1: ಹೌದು ಮೇಡಮ್, ಬೆನ್ಗೆ ಬಡದ್ರೆ ಹೊಟ್ಟೆಗೆ ಇದಾಗುತ್ತೆ.
0: ಬೆನ್ನು ಪೆಟ್ಟು ತಿನ್ನಕ್ಕೋಸ್ಕರನೇ ಇರುತ್ತೆ. ಹೊಟ್ಟೆ ಏನ್ ತಿನ್ನಕ್ಕಿರುತ್ತೆ?
1: ಊಟ ತಿನ್ನಕ್ಕಿರುತ್ತೆ.
0: ಸರಿಯಾಗಿದೆ ನಿಮ್ಮ ಉತ್ತರ, ಹೊಟ್ಟೆ ಅನ್ನ ತಿನ್ನುತ್ತೆ.

0: ಬೆನ್ನು ಪೆಟ್ಟು ತಿಂದ್ರೆ ಹೊಟ್ಟೆ ಅನ್ನ ತಿನ್ನುತ್ತೆ. ಸರಿಯಾಗಿದೆ, ಹತ್ರ ಹತ್ರ ಬಂದು ಹೇಳಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ನಿಮ್ಗೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ. ನಮಸ್ತೆ. ನಮಸ್ತೆ.
2: ಹಲೋ,
0: ನಮಸ್ತೆ. ತಮ್ಮ ಪರಿಚಯ ಮಾಡ್ಕೊಳ್ಳಿ.
2: ಹಲೋ ಮೇಡಮ್, ಸಾಲಿಗ್ರಾಮ ತಾಲೂಕಿಂದ ಕುಮಾರೇಗೌಡ ಅಂತ.
0: ಓ ಕುಮಾರೇಗೌಡ್ರೆ, ನಮಸ್ಕಾರ ನಿಮ್ಗೆ.
2: ನಮಸ್ತೆ.
0: ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಕ್ಕೆ ಸ್ವಾಗತ ಕುಮಾರೇಗೌಡ್ರಿಗೆ.
2: ಹೌದೌದು, ಕೇಳ್ತಾ ಇರ್ತೀನಿ ಮೇಡಮ್ ನಿಮ್ ಕಾರ್ಯಕ್ರಮ.
0: ಹೌದಾ? ಗಾದೆ ಅಂದ್ರೆ ನಿಮ್ಗೆ ಇಷ್ಟನಾ?
2: ಹೇಳಿ, ಗೊತ್ತಿದ್ರೆ ಹೇಳ್ತೀನಿ.
0: ಕೆಟ್ಟು ನೆಂಟರ ಮನೆ ಸೇರಬೇಡ. ಮುಂದಿನ ಗಾದೆಯನ್ನ ನೀವು ಹೇಳಬೇಕು, ಮುಂದಿನ ಭಾಗ ಈ ಗಾದೆದು.
2: ಕೆಟ್ಟು ನೆಂಟರ ಮನೆ ಸೇರಬೇಡ. ಕೆಟ್ಟು ನೆಂಟರ ಮನೆ ಸೇರಬೇಡ. ಕೊಟ್ಟು ಕೊಟ್ಟು ಅದೇನು ಸೇರಬೇಡ ಅಂತ ಹೇಳ್ತಾರೆ.
0: ಕುಮಾರೇಗೌಡರು ಹತ್ರ ಹತ್ರಕ್ಕೆ ಬಂದಿದ್ದೀರಾ? ಒಂದ್ ಸ್ವಲ್ಪ
2: ಪ್ರಯತ್ನ. ಕೆಟ್ಟು ಪಟ್ಟಣ ಸೇರ್ಬೇಡ ಅಂತ ಏನ ಹೇಳ್ತಾರೆ ಗಾದಿಯ,
0: ಗೊತ್ತಾಗ್ತಾ ಇಲ್ವಾ? ನೋಡೋಣ, ಮುಂದಿನ ಕರೆಗೆ ಹೋಗೋಣ. ಯಾರು ಸರಿಯಾದ ಉತ್ತರವನ್ನ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಹಾಗೆ ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಕರೆ ಮಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು.
2: ಸರಿ.
0: ನಮಸ್ತೆ
3: ಮೇಡಮ್. ನಮಸ್ತೆ.
0: ಯಾರು ತಾವು, ಎಲ್ಲಿಂದ ಕರೆ
3: ಮಾಡಿದ್ರಿ? ವಸಂತ ಕುಮಾರಿ ಮೇಡಮ್.
0: ವಸಂತ ಕುಮಾರಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
3: ಥ್ಯಾಂಕ್ ಯು ಮೇಡಮ್.
0: ಕಾರ್ಯಕ್ರಮವನ್ನ ಕೇಳಿಸ್ಕೊತಾ ಇದ್ರಾ?
3: ಕೇಳಿಸ್ಕೊತಾ ಇದೆ ಮೇಡಮ್.
0: ಹಾಗಾದ್ರೆ
3: ಅದೇ ಕೆಟ್ಟು ನೆಂಟರ ಮನೆ ಸೇರಬೇಡ ಅಂತಲ್ವಾ ಮೇಡಮ್?
0: ಹೌದು. ಅದರ ಮುಂದಿನ ಭಾಗವನ್ನ ನೀವು ಪೂರ್ಣಗೊಳಿಸಬೇಕು.
3: ಅದೇ ಕೆಟ್ಟು ಪಟ್ಟಣ ಸೇರಬೇಡ ಅನ್ನೋದು ಗೊತ್ತಿತ್ತು, ಇದು ಗೊತ್ತಾಗ್ತಿಲ್ವಲ್ಲ ಮೇಡಮ್?
0: ಗೊತ್ತಾಗ್ತಾ ಇಲ್ವಾ? ನೋಡೋಣ, ಮುಂದಿನ ಕರೆಗೆ ಹೋಗೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ.
4: ನಮಸ್ತೆ.
0: ತಮ್ಮ ಪರಿಚಯ ಮಾಡ್ಕೊಳ್ಳಿ.
4: ಎಚ್ ಆರ್ ರುದ್ರಸ್ವಾಮಿ, ಕಣದಾಳು ಹೊಸ ಬಡಾವಣೆ, ಚಿಕ್ಕಮಗಳೂರು.
0: ರುದ್ರಸ್ವಾಮಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
4: ಥ್ಯಾಂಕ್ ಯು.
0: ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಾ?
4: ಮಾಯಾವಿಯಿಂದ ಕೇಳ್ತಾ ಇದ್ದೀನಿ. ಮಾಯಾವಿ ಚೆನ್ನಾಗಿ ಮೂಡ್ ಬಂತು.
0: ಧನ್ಯವಾದಗಳು.
4: ಥ್ಯಾಂಕ್ ಯು.
0: ಈ ಗಾದೆಗೆ ಉತ್ತರವನ್ನ ಹೇಳ್ತೀರಾ ಈಗ?
4: ಇನ್ನೊಂದ್ಸರಿ ಹೇಳಿ ಅದೇನ?
0: ಕೆಟ್ಟು ನೆಂಟರ ಮನೆ ಸೇರಬೇಡ, ಮುಂದಿನ ಭಾಗವನ್ನ ನೀವು ಹೇಳಬೇಕು.
4: ನೆಂಟರ ಮನೆ ಸೇರಬೇಡ, ಕೊಟ್ಟು ತಿರುಗಿ ಕೇಳಬೇಡ.
0: ಸರಿಯಾಗಿದೆ ನಿಮ್ಮ ಉತ್ತರ.
4: ಸಾಲ ಕೊಟ್ಟು ತಿರುಗಿ ಕೇಳಬೇಡ.
0: ಅಲ್ಲ ಅಲ್ಲ, ಸಾಲ ಕೊಟ್ಟಾಗ ಅಲ್ಲ, ನೀವು ಸಾಲ ಕೊಟ್ಟಿದ್ದನ್ನ ಕೇಳಲಿಲ್ಲ ಅಂತಂದ್ರೆ ಅದಾಗದೇ ಇಲ್ಲ, ಕೇಳಲೇಬೇಕು, ಇಲ್ಲಾಂದ್ರೆ ನಿಮ್ ಸಾಲ ವಾಪಸ್ಸೇ ಬರಲ್ಲ ಅಲ್ವಾ?
4: ಒಂದೊಂದ್ಸರಿ ಒಂದೊಂದ್ಸರಿ ಮರ್ತು ಬಿಡ್ಬೇಕಾಗುತ್ತೆ ಒಂದೊಂದ್ಸರಿ.
0: ಅದು ತುಂಬಾ ಕೊಡ್ದನೆ ಇದ್ದಾಗ ಅದು, ಆದ್ರೂ ಸಾಲ ಕೊಟ್ಟಿದ್ದನ್ನ ಮತ್ತೆ ವಾಪಸ್ ಕೊಟ್ಟೆ ಕೊಡ್ತಾರೆ. ಆದ್ರೆ ಸಾಲ ಕೊಡಲ್ಲ ಇದ್ರಲ್ಲಿ, ನಾವು ದಾನ ಕೊಟ್ಟಿರ್ತೀವಲ್ವಾ
4: ಅದನ್ನ.
0: ಈಗ ಕೊಟ್ಟ ದಾನ ನಾವು ಮತ್ತೆ ತಿರುಗಿ ಕೇಳಕ್ಕಾಗತ್ತ? ನಾನ್ ನಿನಗೆ ಅವತ್ತು ದಾನ ಕೊಟ್ಟಿದ್ದೆ, ಅದನ್ನ ವಾಪಸ್ ಕೊಡಿ ಅಂತ?
4: ಇಲ್ಲ ಇಲ್ಲ, ದಾನ ದಾನನೇ
0: ಅಲ್ವಾ?
4: ಹೌದೌದು,
0: ಅದು ಈ ಗಾದೆಯ ಒಂದು ಅರ್ಥ. ಕೆಟ್ಟು ನೆಂಟರ ಮನೆ ಸೇರಬೇಡ, ಕೊಟ್ಟ ದಾನ ತಿರುಗಿ ಕೇಳಬೇಡ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
4: ಧನ್ಯವಾದ. ಧನ್ಯವಾದ.

0: नमस्ते
1: हेलो
0: नमस्ते
1: नमस्ते मैडम
0: तम परिचय
1: हमी अच्छी ग्राम मुख्य मन राधा यजमान
0: राधा यजमान कार्यक्रम के स्वागत
1: थैंक यू
0: राधा रेडियो स्वल्प दूर बनी
1: मैडम
0: तयारीरा गादेयन्न हेळ्तीरा
1: नोडोण
0: ಸತ್ಯಕ್ಕೆ ಸಾವಿಲ್ಲ ಮುಂದಿನ ಭಾಗವನ್ನ ನೀವು ಪೂರ್ಣಗೊಳಿಸಿ
1: ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ
0: ಹಾ ಸರಿಯಾಗಿದ್ದೀರಾ ಸರಿಯಾಗಿ ಹೇಳ್ತಾ ಇದ್ದೀರಾ ಹತ್ರ ಹತ್ರ ಬಂದಿದ್ದೀರಾ
1: ಸುಳ್ಳಿಗೆ
0: ಏನಿಲ್ಲ
1: ಬರ್ತಾನೇ ಇಲ್ಲ
0: ಹತ್ರಕ್ಕೆ ಬಂದಿದ್ದೀರಾ ಹಾಗಾಗಿ ಸುಳ್ಳಿಗೆ ಸುಖವಿಲ್ಲ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ
1: ಥ್ಯಾಂಕ್ ಯು
0: ನಮಸ್ತೆ ನಮಸ್ತೆ ನಮಸ್ತೆ ತಮ್ಮ ಪರಿಚಯ ಮಾಡ್ಕೊಳ್ಳಿ
2: ಪ್ರತಿಭಾ ಅಂತ ಹಾಸನಿಂದ
0: ಪ್ರತಿಭಾ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿಭಾ ಅವರೇ ತಯಾರಾಗಿದ್ದೀರಲ್ವಾ ಗಾದೆಯನ್ನ ಕೇಳೋಣ ನಿಮ್ಗೆ ಹೆಣ್ಣಿಗೆ ಹಠವಿರಬಾರದು
2: ಗಂಡಿಗೆ ಚಟವಿರಬಾರದು
0: ಸರಿಯಾಗಿದೆ ನಿಮ್ಮ ಉತ್ತರ ಅಭಿನಂದನೆಗಳು ಸರಿ ಉತ್ತರವನ್ನ ಹೇಳಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ನಮಸ್ತೆ
3: ನಮಸ್ತೆ ಮೇಡಮ್
0: ತಮ್ಮ ಪರಿಚಯ ಮಾಡ್ಕೊಳ್ಳಿ
3: ಚಿಕ್ಕಮಗಳೂರಿಂದ ಸುಜಾತಾ ದಿವಾಕರ್
0: ಸುಜಾತಾ ದಿವಾಕರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಗಾದೆ ಹೇಗಿದೆ ಬಾಯಿ ಇದ್ದವನು
3: ಬರಗಾಲದಲ್ಲಿ ಗೆದ್ದ
0: ಬರಗಾಲದಲ್ಲಿಯೂ ಗೆದ್ರ ಏನಾಗಿ ಗೆದ್ರು
3: ಸುಮ್ನೆ ಅನಾವಶ್ಯಕವಾಗಿ ವಾದ ಗಿದ ಮಾಡ್ತಾ ಇರ್ತಾರಲ್ಲ ಮೇಡಮ್
0: ಹಾಗಾಗಿ ಗೆದ್ದಾರೆ ಅಂದ್ರೆ ಬರಗಾಲದಲ್ಲಿಯೂ ಬದುಕಿದ್ದ
3: ಬಾಯಿದ್ದವರು ಬರಗಾಲದಲ್ಲೂ ಗೆದ್ರು ಅಂತ ಹೇಳ್ತಾರೆ
0: ಅದು ಆಗುತ್ತೆ ಹೀಗೂ ಆಗುತ್ತೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸರಿ ಉತ್ತರವನ್ನ ನೀಡಿದೀರಾ
3: ನಮಸ್ತೆ ಮೇಡಮ್

0: नमस्ते नमस्ते,
1: नमस्ते,
0: तम परिचय ಮಾಡ್ಕೊಳ್ಳಿ.
1: ಸುಮಾ ಪುಟ್ಟರಾಜು ಮೇಡಮ್.
0: ಸುಮಾ ಪುಟ್ಟರಾಜು ಅವರು.
1: ಹೌದು.
0: ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ವಿದ್ಯಾನಗರ, ಹಾಸನ.
0: ವಿದ್ಯಾನಗರ, ಹಾಸನದಿಂದ.
1: ಹೌದು ಮೇಡಮ್.
0: ಸುಮಾ ಅವರೇ, ನಿಮ್ಮ ಗಾದೆ ಹೀಗಿದೆ: ಅಳಿಯುವುದು ಕಾಯ,
1: ಉಳಿಯುವುದು ಅಳಿಯುವುದು ಕಾಯ, ಉಳಿಯುವುದು ಉಳಿಯುವುದು ಮುಂದಕ್ಕೇನೋ ಇದೆ.
0: ಏನಿದೆ ಮುಂದಕ್ಕೆ?
1: ಉಳಿಯುವುದು ತಾತ್ಕಾಲಿಕ.
0: ಉಳಿಯುವುದು ತಾತ್ಕಾಲಿಕನ? ನಾವು ಅಳಿದ್ರು ಕೂಡ ಏನ್ ಉಳಿಯುತ್ತೆ? ಹತ್ರಕ್ಕೆ ಬಂದಿದ್ರ
1: ಅಳಿದ್ರು ಉಳಿಯುವುದು ಸತ್ಯನ.
0: ಏನ್ ಅಳಿಯುತ್ತೆ? ಈಗ ನಮ್ಮ ಕಾಯ ಅಳಿದ್ರು ಕೂಡ, ನಮ್ಮ ಕಾಯ ಅಂತಂದ್ರೆ ದೇಹ ಇಲ್ಲವಾದ್ರೂ ಕೂಡ ಏನ್ ಉಳಿಯುತ್ತೆ?
1: ಉಳಿಯುವುದು
0: ಹತ್ರ ಬಂದಿದ್ದೀರ, ಹೇಳಿ ಹೇಳಿ.
1: ಪ್ರಾಣ.
0: ಪ್ರಾಣ ಉಳಿಯುತ್ತ?
1: ಹಣ
0: ಅಲ್ಲ, ಹಣ ಉಳಿಯುತ್ತ? ನಿಮ್ ಬಗ್ಗೆ ಹೇಳ್ತಾರ ಜನ?
1: ಉಳಿಯುವುದು ಸತ್ಯ.
0: ಹತ್ರಕ್ಕೆ ಬಂದಿದ್ದೀರ, ಉಳಿಯುವುದು ಕೀರ್ತಿ. ನಾವು ಇಲ್ಲದೇ ಇದ್ರು ಕೂಡ ನಮ್ಮ ಕೀರ್ತಿ, ಒಳ್ಳೆಯ ಹೆಸರು ಅನ್ನೋದು ಯಾವಾಗ್ಲೂ ಕೂಡ ಉಳಿದಿರುತ್ತೆ ಅಲ್ವಾ? ಧನ್ಯವಾದಗಳು ಕರೆ ಮಾಡಿದಕ್ಕೆ. ಕೇಳ್ತಾ ಇದ್ರ
1: ಮಾಯಾವಿ? ಅಯ್ಯೋ, ಎಲ್ಲಾ ಕಾರ್ಯಕ್ರಮ ಗಾದೆ ಗದ್ದುಗೆ ಎಲ್ಲಾ ಕಾರ್ಯಕ್ರಮ ಚೆನ್ನಾಗ ಭಾನುವಾರ ಬರುತ್ತಲ್ಲ ಮೇಡಮ್, ಇದು ಚರ್ಚಾ ಮಾತು ಮಲ್ಲಿಗೆ, ಅದಂತೂ ತುಂಬಾ ಚೆನ್ನಾಗಿ.
0: ತುಂಬಾ ಇಷ್ಟನಾ ನಿಮ್ಗೆ?
1: ಇಷ್ಟ ಅಲ್ಲ, ಲಾಸ್ಟಿಗೆ ಅತ್ತಿನ ಇತ್ತಿನ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾರಲ್ಲ,
0: ಅದು ತುಂಬಾ ಇಷ್ಟ.
1: ಬಿಡ್ತಾರೇನೋ ಅನ್ನೋ ತರ ಮಾತಾಡ್ತಾರೆ.
0: ಹೌದಾ?
1: ಕುತ್ಕೊಂಡು ಚರ್ಚಾ ಚೆನ್ನಾಗಿ ಮಾಡ್ತಾರೆ.
0: ಧನ್ಯವಾದಗಳು. ತುಂಬಾ ಚೆನ್ನಾಗಿರುತ್ತೆ, ನಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಕೇಳೋದಕ್ಕೆ.
1: ಮಕ್ಕಳು ಕಾರ್ಯಕ್ರಮ ಪ್ರತಿಯೊಂದು ಕೇಳ್ತೀವಿ ಮೇಡಮ್.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.

0: ನಮಸ್ತೆ.
1: ನಮಸ್ತೆ,
0: ತಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಶ್ರೀನಿವಾಸ್ ಅಂತ ಹೇಳಿ, ಕಡೂರಿಂದ ಮೇಡಮ್.
0: ಕಡೂರಿಂದ ಶ್ರೀನಿವಾಸ್ ಅವರು. ಏನ್ ಮಾಡ್ತಾ ಇರೋದು ಶ್ರೀನಿವಾಸ್ ಅವರು?

0: ಮೇಡಮ್, ನಾವು ಮನೇಲಿರೋದು, ಹೊಲದ ಕೆಲಸ ಮಾಡೋದು.
1: ಹೌದಾ, ನಿಮ್ಮ ಹೆಸರು ಶ್ರೀನಿವಾಸ್ ಅಂತನಾ?
0: ಹೌದು ಮೇಡಮ್.
1: ಹೌದಾ,
0: ನಮ್ಮ ವಾಯ್ಸ್ ಹುಡುಗಿ ತರ ಬರ್ತಿದೆ ಅಲ್ವಾ, ಕನ್ಫ್ಯೂಸ್ ಮಾಡ್ಕೋಬೇಡಿ.
1: ಹೌದಾ, ಖಂಡಿತ.
0: ಯಾಕೆಂದ್ರೆ ನಾವು ಸಾಂಗ್ ಆಡ್ತಾ ಇರ್ತೀನಿ ಮೇಡಮ್ ಅರೆ ಆರ್ಕೆಸ್ಟ್ರಾದಲ್ಲಿ, ಹಂಗಾಗಿ ಲೇಡಿ ವಾಯ್ಸ್ ಅಲ್ಲಿ ಆಡೋದಲ್ವಾ, ಹಂಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ.
1: ಖಂಡಿತ, ನಮಗೆ ಸ್ವಲ್ಪ ಗೊಂದಲ ಆಯ್ತು, ಅದಕ್ಕೆ
0: ಗೊಂದಲ ಆಯ್ತು, ಅಲ್ಲೇ ಗೊತ್ತಾಯ್ತು ನಮಗೆ ಗೊಂದಲ ಮಾಡ್ಕೊಂಡಿದ್ರೆ ಅಂತ.
1: ಆಯ್ತು, ಪರವಾಗಿಲ್ಲ, ಹೇಳಿ. ಈ ಗಾದೆ ತಯಾರಾಗಿದ್ದೀರಲ್ವಾ?
0: ಹೇಳಿ ಮೇಡಮ್.
1: ಮಳೆ ನಿಂತರು,
0: ಮಳೆ ನಿಂತರು,
1: ಅದರ ಮುಂದಿನ ಭಾಗವನ್ನ ನೀವು ಹೇಳಬೇಕು. ಗಾದೆಯನ್ನ ಕೇಳಿಸ್ಕೊತಾ ಇದ್ರ?
0: ಮಳೆ ನಿಂತರು ಹನಿ ನಿಲ್ಲದು.
1: ಹಾ, ಏನ್ ಹನಿ ನಿಲ್ಲದು?
0: ಮಳೆ ಹನಿ ನಿಲ್ಲದು ಅಂತ.
1: ನೀವು ರೇಡಿಯೋಯಿಂದ ಸ್ವಲ್ಪ ದೂರ ಬರಬೇಕು, ಪ್ರತಿಧ್ವನಿ ಕೇಳಿಸ್ತಾ ಇದೆ.
0: ಹೇಳಿ.
1: ಮಳೆ ನಿಂತರು, ಹನಿ
0: ಹನಿ
1: ಹನಿ ನಿಂತ ಮೇಲೆ ಮಳೆ ನಿಂತೆ ಹೋಗುತ್ತೆ ಅಲ್ವಾ? ಏನು ನಿನ್, ಅದು ಒಂದು ಇದ್ರ ಮೇಲೆ ಬಿದ್ದಿರುತ್ತೆ ಮಳೆ ಹನಿಗಳು. ಮಳೆ ಹನಿಗಳು ಯಾವ್ದ್ರ ಮೇಲೆ ಬಿದ್ದಿರುತ್ತಲ್ವಾ, ಅದು ಮಳೆ ನಿಂತಾಗ್ಲೂ ಕೂಡ ಹನಿ ನಿಲ್ಲಲ್ಲ ಅನ್ನೋದು ನೀವ್ ಹೇಳಿದಿರಾ. ಅದು ಯಾವ ವಸ್ತು ಮೇಲೆ ಬಿದ್ದಿರುತ್ತದೆ, ಯಾವ್ದ್ರ ಮೇಲೆ ಬಿದ್ದಿರುತ್ತದೆ?
0: ಅದು ಹನಿ ನೆಲದ ಮೇಲೆ ಬಿದ್ದಿರುತ್ತೆ ಮೇಡಮ್, ಇಲ್ಲ ಅಂತಂದ್ರೆ ಎಲೆಗಳು.
1: ಸರಿಯಾಗಿದೆ. ಮಳೆ ನಿಂತರು ಮರದ ಹನಿ ನಿಲ್ಲದು.
0: ನಿಲ್ಲದು, ಹೌದು ಮೇಡಮ್.
1: ನೀವು ಮಳೆ ನಿಂತರು ಕೂಡ ಮರದಲ್ಲಿ ಹನಿ ಬೀಳ್ತಾನೆ ಇರುತ್ತೆ ಅಲ್ವಾ?
0: ಹೌದೌದು ಮೇಡಮ್.
1: ಹತ್ತಿರಕ್ಕೆ ಬಂದು ಉತ್ತರವನ್ನ ಹೇಳಿದಿರಾ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಶ್ರೀನಿವಾಸ್ ಅವರು.
0: ಮೇಡಮ್ ನಿಮಗಲ್ಲಿ ಹೇಳ್ತೀನಿ, ಅದನ್ನ ಹೇಳ್ತೀರಾ?
1: ಹೇಳಿ ನೋಡೋಣ, ನಾವು ಕೂಡ ಪ್ರಯತ್ನ ಪಡೋಣ,
0: ಟ್ರೈ ಮಾಡ್ಬೇಕು. ಓಕೆನಾ?
1: ಖಂಡಿತವಾಗ್ಲು.
0: ಹಣ ಬಲವೋ ಮುಂದೆ ನೀವ್ ಹೇಳ್ಬೇಕು,
1: ಜನ ಬಲವೋ.
0: ಥ್ಯಾಂಕ್ ಯು ಮೇಡಮ್ ಅವರೇ,
1: ಧನ್ಯವಾದಗಳು. ನಮಸ್ತೆ.
2: ನಮಸ್ತೆ.
1: ತಮ್ಮ ಪರಿಚಯ ಮಾಡ್ಕೊಳ್ಳಿ.
2: ಇಲ್ಲಿ ಬಾಳುಪೇಟೆಯಿಂದ ಲತಾ ಅಂತ.
1: ಬಾಳುಪೇಟೆಯಿಂದ ಲತಾ, ಕಾರ್ಯಕ್ರಮಕ್ಕೆ ಸ್ವಾಗತ ಲತಾ ಅವರೇ.
2: ಸ್ವಾಗತ, ಹೇಳಿ ಮೇಡಮ್.
1: ದುಡುಕಿ ಮಾತಾಡಿ.
2: ಯಾವ್ದೇಳಿ?
1: ದುಡುಕಿ ಮಾತಾಡಿ, ಮುಂದಿನ ಭಾಗವನ್ನ ನೀವು ಪೂರ್ಣಗೊಳಿಸಿ.
2: ದುಡುಕಿ ಮಾತಾಡಿ, ದುಡುಕಿ ಮಾತಾಡಿ ಅಪವಾದಕ್ಕೆ ಗುರಿ ಆಗಬೇಡ ಅಂತನಾ?
1: ಅದು ಆಗತ್ತೆ, ಆದ್ರೂ ಇನ್ನ ಇದಕ್ಕೆ ಇನ್ನೊಂದು ಅರ್ಥವನ್ನು ಕೂಡ ಹೇಳ್ಬಹುದು. ಇನ್ನೊಂದು ಅರ್ಥದಲ್ಲಿ ದುಡುಕಿ ಮಾತಾಡಿ, ಈಗ ದುಡುಕಿ ಮಾತಾಡಿದಾಗ ಏನಾಗತ್ತೆ?
2: ಅದೇ ಅಪವಾದಕ್ಕೆ ಗುರಿ ಆಗುತ್ತೆ.
1: ಅಪವಾದಕ್ಕೆ ಗುರಿ ಆಗತ್ತಾ? ದುಡುಕಿ ಮಾತಾಡಿ ಸಿಡುಕಿಗೆ ಕಾರಣ ಆದ ಅಲ್ವಾ? ದುಡುಕಿ ಮಾತಾಡಿದ ತಕ್ಷಣ ಅದನ್ನ ಕೇಳಿಸ್ಕೊಂಡವ್ರಿಗೆ ಕೋಪ ಬರುತ್ತಲ್ವಾ? ಇದು ಈ ಒಂದು ಗಾದೆ ಮಾತಿನ ಅರ್ಥ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್.
1: ನೀವೇ ಕೊನೆಯ ಕರೆ, ಯಾಕಂದ್ರೆ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ.
2: ಸರಿ ಮೇಡಮ್.

0: ಗಾದೆಗಳನ್ನು ಗುರುತಿಸುವ
1: ನಿಮ್ಮ ಈ ಕಾರ್ಯಕ್ರಮ
0: ಗಾದೆ ಗಮ್ಮತ್ತು
2: ಗರಿಗೆದರುತ್ತ
1: ಬಿತ್ತರವಾಯಿತು.
3: ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು,
1: ನಿಮ್ಮನ್ನ ಗಡಿಬಿಡಿ ಮಾಡುತ್ತಲೇ
0: ಹಾಸನ ಆಕಾಶವಾಣಿಯಿಂದ ಮುಗಿದೇ ಹೋಯಿತು.
4: ಮುಗಿದೇ ಹೋಯಿತು.
0: ಮುಗಿದೇ ಹೋಯಿತು.

ಆಕಾಶವಾಣಿ ಹಾಸನ. ಹಲೋ ಗೆಳೆಯರೇ, ಕೇಳುಗರ ಮೆಚ್ಚಿನ ಗೀತೆಗಾಗಿ ಫೋನ್ ಔಟ್ ಕಾರ್ಯಕ್ರಮ. ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬೇಕು ಅಂತ ಅಂದರೆ ನಮಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಒಂದು ಸಂದೇಶವನ್ನು ಕಳಿಸಿ, ನಾವೇ ನಿಮಗೆ ಕರೆ ಮಾಡಿ ನಿಮ್ಮ ಇಚ್ಛೆಯ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ನಮ್ಮ ವಾಟ್ಸಪ್ ಸಂಖ್ಯೆ 9141688637. ನಿಮ್ಮಿಚ್ಛೆಯ ಗೀತೆಗಾಗಿ ಹಾಯ್ ಎಂದು ಸಂದೇಶವನ್ನು ಕಳಿಸಿ, ನಾವೇ ನಿಮಗೆ ಕರೆ ಮಾಡಿ ನಿಮ್ಮನ್ನು ಮಾತಾಡಿಸಿ ನಿಮ್ಮಿಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ದಯಮಾಡಿ ವಾಟ್ಸಪ್ಪಲ್ಲಿ ಕಾಲನ್ನು ಮಾಡಬೇಡಿ, ಕರೆಯನ್ನು ಮಾಡಬೇಡಿ. ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ. ಮತ್ತೊಮ್ಮೆ ವಾಟ್ಸಪ್ ಸಂಖ್ಯೆ 9141688637. ನಿಮ್ಮ ಸಂದೇಶಕ್ಕಾಗಿ ಕಾಯ್ತಾ ಇರ್ತೀವಿ. ಈಗ ಮೊದಲಿಗೆ ಒಂದು ಗೀತೆಯನ್ನು ಕೇಳ್ಬರೋಣ.

ಆನಂದ್ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಸ್ವರದಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ.

0: ಹಲೋ ಗೆಳೆಯರೇ, ಕೇಳುಗರ ಮೆಚ್ಚಿನ ಗೀತೆಗಾಗಿ ಫೋನ್ ಔಟ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಮ ಜೊತೆಗೆ ಇದ್ದಾರೆ ಬೇಲೂರಿನ ಇಂದು ಅವರು. ನಮಸ್ಕಾರ ಇಂದು ಅವರೇ.
1: ನಮಸ್ತೆ ಮೇಡಮ್, ಹೇಗಿದ್ದೀರಾ?
0: ಆರಾಮಿದ್ದೀವಿ, ನೀವು ಹೇಗಿದ್ದೀರಿ?
1: ನಾವು ಆರಾಮಾಗಿದ್ದೀವಿ.
0: ಈಗ ನಿಮಗೆ ಇಷ್ಟವಾದ ಗೀತೆ ಯಾವುದು?
1: ಸತೀ ಸಕ್ಕುಬಾಯಿಂದ ಬೆಳಗಾಯಿತು ಶ್ರೀ ಗೋಪಾಲ.
0: ಗೋಪಾಲ್ ನಿಮಗೆ ಬೆಳಗಾಗಿಸ್ತಿದ್ದೀರಾ ಈಗ?
1: ಹೌದು.
0: ಏನ್ ಮಾಡ್ಕೊಂಡಿರೋದು ಇಂದು?
1: ನಾನ್ ಗೃಹಿಣಿ ಮೇಡಮ್.
0: ಗೃಹಿಣಿ, ಓಕೆ. ಹವ್ಯಾಸಗಳು ಮನೆಯಲ್ಲಿ?
1: ಆಕಾಶವಾಣಿ ಕೇಳ್ತಾ ಇರ್ತೀನಿ, ಪೇಪರ್ ಅದು ಇದು ಓದೋದು.
0: ಅಲ್ವಾ, ಗೃಹಿಣಿಯಾಗಿ ಮನೆಯಲ್ಲಿ ಮನೆ ನೋಡ್ಕೊಳ್ಳೋದೇ ಒಂದು ದೊಡ್ಡ ಜವಾಬ್ದಾರಿ ಅಲ್ವಾ?
1: ದೊಡ್ಡ ಕೆಲಸ.
0: ಯಾಕೆ ಅಂದ್ರೆ ನೀವು ಮನೆಯಲ್ಲಿ ಇರೋದ್ರಿಂದ ದುಡಿಯೋ ಅಂತವ್ರು ಹೊರಗಡೆ ಹೋಗಿ ಅವ್ರು ಆರಾಮಾಗಿ ದುಡ್ಕೊಂಡು ಮನೆ ಚಿಂತೆ ಬಿಟ್ಟು ಕೆಲಸ ಮುಗಿಸ್ಕೊಂಡು ಬರ್ತಾರೆ ಅಲ್ವಾ? ಗೃಹಿಣಿ ಅನ್ನೋದು 24/7 ಕೆಲಸ ಅನ್ನೋ ಹಂಗ ಆಗೋಗ್ಬಿಟ್ಟಿದೆ. ಯಾವತ್ತು ರೆಸ್ಟ್ಲೆಸ್ ಜಾಬು, ಪೇಯ್ಡ್ ಏನು ಸಂಬಳ ಇಲ್ಲದ ಕೆಲಸ,
1: ಸಂಬಳ ಇಲ್ಲದೇ ಇರೋ ಕೆಲಸ
0: ಅಲ್ವಾ? ಆದ್ರಿಂದ ಗೃಹಿಣಿ ಅನ್ನೋದು ಎಷ್ಟು ಉತ್ಕೃಷ್ಟವಾಗಿರೋಂಥದ್ದು, ಒಂದು ಹೆಮ್ಮೆಯಿಂದ ಹೇಳ್ಕೋಬೇಕು ನಾವು.
1: ಹೌದು ಮೇಡಮ್.
0: ಓಕೆ, ಆಯ್ತು. ನಿಮ್ಮ ಗೀತೆ ಪ್ರಸಾರ ಆಗತ್ತೆ. ಇದು ಯಾವ ನಿಮ್ಗೆ ಮೊದಲನೇ ಅವಕಾಶನ ಈ ತರ ಕರೆ ಬಂದಿರೋದು?
1: ನೀವು ಕಾಲ್ ಮಾಡಿರೋದು ಫಸ್ಟ್ ಟೈಮು, ನಾನ್ ಮಾಡಿದೀನಿ.
0: ಓಕೆ ಓಕೆ, ಹಾಗಾದ್ರೆ ನಿಮ್ಗೆ ನಮ್ ಕಡೆಯಿಂದ ಬಂದಿರೋದು ಮೊದಲನೇ ಕರೆ ಇದು. ಖುಷಿಯಾಗಿದೆ,
1: ತುಂಬಾ ಖುಷಿಯಾಗಿದೆ.
0: ಆಯ್ತು, ಈ ಖುಷಿನಲ್ಲೇ ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಸತಿ ಸಕ್ಕುಬಾಯಿ ಇದು ಚಿ ಉದಯ ಶಂಕರ್ ಅವರು ಬರ್ದಿರೋಂಥದ್ದು, ಸತ್ಯಮ್ ಅವರು
1: ಸಂಗೀತ.
0: ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ ಕೇಳಿ. ಧನ್ಯವಾದ.
1: ಓಕೆ ಮ್ಯಾಮ್, ಧನ್ಯವಾದ.
0: ನಮಸ್ತೆ.

ಹಲೋ ಆಕಾಶವಾಣಿ ಕೇಳುಗರ ಮೆಚ್ಚಿನ ಗೀತೆಗಾಗಿ ಫೋನ್ ಔಟ್ ಕಾರ್ಯಕ್ರಮ. ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬೇಕು ಅಂತಂದರೆ ನಮಗೆ ಹಾಯ್ ಅಂತ ಒಂದು ಸಂದೇಶವನ್ನು ಮಾಡಿ, ನಮಗೆ ಕರೆ ಮಾಡಿ, ನಾವು ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಸಂದೇಶಕ್ಕೆ ಸಂಖ್ಯೆ 9141688637. ಕರೆ ಮಾಡಿದಂತಹ ವೇದಾ ಸುರೇಶ್ ಅವರು ಲೈನಿಂದ ಆಚೆ ಹೋಗ್ಬಿಟ್ಟಿದ್ದಾರೆ, ಮತ್ತೆ ಅವರ ಸಂಪರ್ಕವನ್ನು ತಗೊಳ್ಳೋಣ. ಅವ್ರಿಗೆ ನೋಡೋಣ ಯಾವ ಗೀತೆ ಇಷ್ಟ ಆಗುತ್ತೆ ಅಂತ. ಅಲ್ಲಿವರೆಗೂ ಈ ಗೀತೆಯನ್ನು ಕೇಳ್ತಾ ಇರಿ.

0: ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ವೇದಾ ಅವರು?
1: ವೇದಾ ಸುರೇಶ್, ಹಾಸನ.
0: ಹಾಸನ ಉತ್ತರ
1: ಬಡಾವಣೆ, ಚಿಕ್ಕವೀರ್ ಶೆಟ್ಟಿ ಕಾಂಪೌಂಡ್ ಮೇಡಮ್.
0: ವೇದಾ ಅವರೇ, ಫೋನ್ ಕಟ್ ಆಗಿ ಹೋಗ್ಬಿಡ್ತಲ್ಲ ನಿಮ್ಗೆ, ಕರೆ ತುಂಡಾಗ್ಬಿಡ್ತು.
1: ಕರೆಕ್ಟ್ ಆಗಿ ನಾನು ಇದ್ ಮಾಡ್ತಾ ಇದ್ದೆ, ಕಟ್ ಆಗ್ಬಿಡ್ತು.

0: ಗೊತ್ತು ಮೇಡಮ್. ಹಂಗಾಗಿ ನನಗೆ ಪಲ್ಲವಿ ಅನು ಪಲ್ಲವಿದು ನನಗೂ ಎಂದಿದೆ ಅದ ಹಾಡು
1: ಬೇಕಾ?
0: ಹೌದು ಮೇಡಮ್.
1: ನೀವು ಈಗ ಆಕಾಶವಾಣಿ ಕೇಳ್ತಾ ಇರ್ತೀರಾ ಸದಾ ಕಾಲ?
0: ಡೈಲಿ ಕೇಳ್ತೀನಿ ಮೇಡಮ್, ಮಿಸ್ ಮಾಡಲ್ಲ ನಾನು. ನನಗೆ ಫೇವರೇಟ್ ಹಾಕ್ಬಿಟ್ಟು ನಾನು ಕೆಲಸ ಮಾಡ್ಕೊಂಡ್ತಾ ಇರ್ತೀನಿ ನನ್ನ ಪಾಡಿಗೆ ನಾನು.
1: ಏನ್ ಮಾಡ್ಕೊಂಡಿರೋದು ನೀವು?
0: ಹೌದ್ ವೈಫ್ ಮೇಡಮ್,
1: ಹೌದ್ ವೈಫ್ ಗೃಹಿಣಿ. ನಿಮ್ಗೆ ಅಂದ್ರೆ ಈಗ ಕರೆ ಬಂದಿರೋದು ಇದು ಮೊದಲನೇ ಸಲನಾ ಹೇಗೆ?
0: ಹೌದು ಮೇಡಮ್, ಮೊದಲನೇ ಸರಿನೇ. ಬಹಳ ಖುಷಿ ಆಗ್ತಾ ಇದೆ ಮೇಡಮ್ ನನಗೆ ಲೈನ್ ಸಿಕ್ಕಿದ್ಕೆ.
1: ಹೌದಾ? ಬೇರೆ ಕಾರ್ಯಕ್ರಮದಲ್ಲೆಲ್ಲ ಪಾಲ್ಗೊಳ್ತಿರ್ತೀರಾ?
0: ಪಾಲ್ಗೊಳ್ತಾ ಇರ್ತೀನಿ ಮೇಡಮ್.
1: ಆಯ್ತು ಆಯ್ತು ವೇದಾ ಅವ್ರೆ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ ಪಲ್ಲವಿ ಏನು ಪಲ್ಲವಿ ಚಿತ್ರದಿಂದ. ಎಸ್ ಜಾನಕಿ ಅವರು ಹಾಡಿರೋದು, ಆರ್ ಎನ್ ಜಯಗೋಪಾಲ್ ಅವರು ಗೀತೆನ ಬರೆದಿದ್ದಾರೆ, ಇಳೆಯರಾಜ ಅವರ ಸಂಗೀತ ಇರೋದು.
0: ಹೌದೌದು ಮೇಡಮ್, ಥ್ಯಾಂಕ್ ಯು ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ ನನಗೆ.
1: ಖುಷಿನಲ್ಲಿ ನಿಮ್ ಇಷ್ಟದ ಗೀತನ ಇನ್ನೊಂದ್ಸಲ ಕೇಳ್ಬೇಡಿ.
0: ಆಯ್ತಾಯ್ತು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ನಮಸ್ತೆ.

0: ಹಲೋ ಗೆಳೆಯರೇ, ಫೋನ್ ಔಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಈಗ ವೀಣಾ ಅವರು ಶನಿವಾರ ಸಂತೆಯಿಂದ. ನಮಸ್ತೆ.
1: ನಮಸ್ತೆ.
0: ನಮಸ್ಕಾರ ವೀಣಾ ಅವರೇ.
1: ನಮಸ್ತೆ ಮೇಡಮ್.
0: ಟಿಫನ್ ಆಯ್ತಾ?
1: ಎಲ್ಲ ಪ್ರೋಗ್ರಾಮ್ಗಳನ್ನು ಕೇಳ್ತಾ ಇರ್ತೀವಿ, ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸಮಯ ಸಿಕ್ಕಾಗ್ಲೆಲ್ಲ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರ್ತೀವಿ.
0: ಸಮಯ ಸಿಕ್ಕಾಗ ಅಂತ ಅಂದ್ರೆ ಏನ್ ಕೆಲಸ ಮಾಡ್ತಿದ್ದೀರಾ ನೀವು?
1: ನಾವು ಪೊಲೀಸ್ ಆಗಿದ್ದೀವಿ ಮೇಡಮ್, ಶನಿವಾರ ಸಂತೆಯಲ್ಲಿ. ಹಾಗಾಗಿ ಟೈಮ್ ಸಿಕ್ಕಾಗೆಲ್ಲ ನಾನು ರೇಡಿಯೋ ಆನ್ ಮಾಡ್ಕೊಂಡು ಕೇಳ್ತಾ ಇರ್ತೀನಿ. ಸಂಗೀತ ಕೇಳೋದು ತುಂಬಾ ಹುಚ್ಚು
0: ಅಲ್ವಾ? ಅದು ಒಂದು ಏನು ಅಂತಂದ್ರೆ ಈ ಒತ್ತಡದ ಬದುಕಲ್ಲಿ
1: ಹೌದು
0: ಸ್ವಲ್ಪ ರಿಲೀಫ್ ಸಿಗುತ್ತೆ ನಮ್ಗೆ.
1: ಹೌದೌದು ಮೇಡಮ್.
0: ಮತ್ತೆ ನೀವು ರಕ್ಷಣಾ ಇಲಾಖೆನಲ್ಲಿ ಇದ್ದೀರಿ ಅಲ್ವಾ? ಆರಕ್ಷಕ ಇಲಾಖೆನಲ್ಲಿ ಇರೋಂಥವ್ರು ಆರಕ್ಷಕರಾಗಿ, ಮತ್ತೆ ನಿಮ್ದು ಸಾರ್ವಜನಿಕ ಬದುಕಲ್ಲೇ ಇರ್ತೀರಾ ಸಾಮಾನ್ಯವಾಗಿ.
1: ಸಾಮಾನ್ಯ ಸಾರ್ವಜನಿಕರ ಕಷ್ಟ ಸುಖಗಳನ್ನ ನೋಡಿ ಅವ್ರಿಗೆ ಸ್ಪಂದಿಸ್ಕೊಂಡು
0: ಅಲ್ವಾ? ಆದ್ರಿಂದ ಅಂತ ಸಮಯದಲ್ಲಿ ಸಂಗೀತ, ಸಾಹಿತ್ಯ, ಓದು ಅನ್ನೋದು ಒಂದು ನಿರಾಳ ಭಾವ ಮೂಡಿಸೋ ಅಂತದ್ದು. ಯಾವ ಗೀತೆ ಬೇಕು ನಿಮ್ಗೆ?
1: ನನ್ಗೆ ಒಂದಾಗೋಣ ಭಾಷೆ ಮಾಡಿಲ್ಲ ಮೇಡಮ್. ಅಜ್ಜ ಆಲದ ಮರ, ಅಜ್ಜಿ ಮಾವಿನ ಮರ ಅನ್ನೋ ಸಾಂಗ್ ಬೇಕು. ಈಗ ಎಲ್ಲಾ ಅವಿಭಕ್ತ ಕುಟುಂಬಗಳು
0: ವಿಭಕ್ತ ಆಗೋಗ್ತಿವೆ ಅಲ್ವಾ?
1: ಅಂದ್ರೆ ಒಂದಾಗಿರೋದ್ರಿಂದ ಚೆನ್ನಾಗಿರುತ್ತೆ.
0: ಹೌದು.
1: ಈಗ ತುಂಬಾ ಈಗ ಕೆಲಸದ ಒತ್ತಡಗಳು, ಹಾಗಾಗಿ ಎಲ್ಲರೂ ವಿಭಕ್ತ ಕುಟುಂಬಗಳಾಗಿ ವಿಂಗಡಣೆ ಆಗ್ತಾ ಇದ್ದಾರೆ. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ರೆ ಚೆನ್ನಾಗಿರುತ್ತೆ.
0: ಚೆನ್ನಾಗಿರುತ್ತೆ. ಒಬ್ರಿಗೊಬ್ರಿಗೆ ಒಂದು ಸಪೋರ್ಟ್ ಇರುತ್ತೆ.
1: ಚೆನ್ನಾಗಿರುತ್ತೆ.
0: ಹೌದು ಹೌದು ಅಲ್ವಾ? ಇಲ್ಲ ಅಂತ ಅಂದ್ರೆ ಈಗ ಇನ್ನೊಬ್ರು ಒಬ್ರು ಇನ್ನೊಬ್ರಿಗೆ ಆಶ್ರಯದಾತರಾಗಿ ಅನ್ನೋದಕ್ಕಿಂತ ಒಬ್ರು ಬೆಂಬಲವಾಗಿ ನಿಂತ್ಕೊಳ್ಳೋದು ಅಂತೀವಲ್ವಾ? ಈಗ ಮನೆಯಲ್ಲಿ ಅಷ್ಟೇ, ಈಗ ಅತ್ತೆ ಮಾವ ಜೊತೆಗಿರೋದೇ ಹೆಚ್ಚು ಅನ್ನೋ ಹಂಗಾಗಿದೆ. ಯಾಕೆಂದ್ರೆ ಉದ್ಯೋಗ ಅರಸಿ ಬೇರೆ ಊರಿಗೆ ಹೋಗಿರ್ತೀವಿ.
1: ಬೇರೆ ಊರಿಗೆ ಹೋಗ್ತಾರೆ. ಗಂಡ ಹೆಂಡತಿ ಒಂದು ಮಗು.
0: ಮಗು ಹೌದು.
1: ಮಗುನ ಈಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಾಗ ಮಕ್ಕಳು ನೋಡ್ಕೊಳಕ್ಕೆ ಅಥವಾ ಕೆಲಸಗಳು
0: ಹಂಚ್ಕೊಳ್ಳೋದಕ್ಕೆ
1: ಎಲ್ಲದಕ್ಕೂ ಅನುಕೂಲವಾಗಿರುತ್ತೆ.
0: ಇಲ್ಲ ಅಂದ್ರೆ ಒಬ್ಬರೇ ಎಲ್ಲದಕ್ಕೂ ಪರದಾಡ್ಬೇಕು. ಆಯ್ತು, ನಿಮ್ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ. ಒಂದೋಗೋಣ ಬಾ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತೆ ಚಿತ್ರ ಅವರು ಹಾಡಿರುವಂತ ಗೀತೆ. ಹಂಸಲೇಖ ಅವರು ಗೀತೆ ಬರೆದು ಸಂಗೀತವನ್ನ ನೀಡಿದ್ದಾರೆ. ಕೂಡು ಕುಟುಂಬವನ್ನ ನೆನಪಿಸ್ಕೊಂಡಿದ್ದೀರಾ ಅಲ್ವಾ? ಆಯ್ತು, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ ಕೇಳಿ.
1: ಧನ್ಯವಾದ.
0: ನಮಸ್ತೆ. ನಮಸ್ತೆ.

ಇದುವರೆಗೆ ಹಲೋ ಗೆಳೆಯರೇ ಕೇಳುಗರ ಮೆಚ್ಚಿನ ಗೀತೆಗಾಗಿ ಫೋನ್ ಔಟ್ ಕಾರ್ಯಕ್ರಮ ಮೂಡಿಬಂತು. ಮತ್ತೆ ನಿಮ್ಮಿಷ್ಟದ ಗೀತೆಗಳನ್ನು ಕೇಳಲು ಆಕಾಶವಾಣಿ ಹಾಸನ 102.2 ಮೆಗಾಹೆಡ್ಸ್ಗಳನ್ನು ಟ್ಯೂನ್ ಮಾಡಿ. ಕೇಳುಗರೆ, ಮಧ್ಯಾಹ್ನ 1:30 ಕನ್ನಡ ಚಿತ್ರಗೀತೆಗಳು ಬಿತ್ತರವಾಗಲಿದೆ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು

0: ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50 ಕ್ಕೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಸಮಯ ಸರಿಯಾಗಿ 11:30. ಆಕಾಶವಾಣಿ ಹಾಸನ. ಫುಲ್ವಾರಿ ಗೀತೋ ಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ದಾಗ್ ದ ಫೈರ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸುಖ್ವಿಂದರ್ ಸಿಂಗ್. ಸಮೀರ್ ಅವರ ಗೀತೆಗೆ ರಾಜೇಶ್ ರೋಷನ್ ಅವರ ಸಂಗೀತವಿದೆ.

ಕುಮಾರ್ ಸಾನು ಮತ್ತು ಅನುರಾಧ ಪೌಡ್ವಾಲ್ ಅವರ ಯುಗಳ ಸ್ವರದಲ್ಲಿ ಕೇಳಿ ಹಮ್ ಆಪ್ಕೆ ದಿಲ್ ಮೇ ರೆಹ್ತೆ ಹೇ ಚಿತ್ರದ ಗೀತೆಯನ್ನು, ಸಮೀರ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಅನುಮಲಿಕ್ ಅವರದು.

ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇನ್ನು ಮುಂದೆ ಕೇಳಿ ಕೌಫ್ ಚಿತ್ರದ ಗೀತೆಯನ್ನು ಕುಮಾರ್ ಸಾನು ಅವರ ಸ್ವರದಲ್ಲಿ, ಮೆಹಬೂಬ್ ಅವರ ರಚನೆಗೆ ಅನು ಮಲಿಕ್ ಅವರ ಸ್ವರ ಸಂಯೋಜನೆ ಇದೆ.

ಕುಚ್ ಕುಚ್ ಹೋತಾ ಹೇ ಚಿತ್ರದ ಗೀತೆ, ಸಮೀರ್ ಅವರ ಸಾಹಿತ್ಯವಿದೆ. ಜತಿನ್ ಲಲಿತ್ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನು ಹಾಡಿದ್ದಾರೆ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್.

ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರೆಮೋ ಫರ್ನಾಂಡಿಸ್ ಅವರ ಸ್ವರದಲ್ಲಿ ಸಂಘರ್ಷ್ ಚಿತ್ರದ ಗೀತೆಯನ್ನು, ಸಮೀರ್ ಅವರ ಗೀತೆಗೆ ಜತಿನ್ ಲಲಿತ್ ಅವರ ಸ್ವರಕಲ್ಪನೆ ಇದೆ.

ಇದುವರೆಗೆ ಫುಲ್ವಾರಿ, ಗೀತೋಂ ಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಸಮಯ ಸರಿಯಾಗಿ 11:30. ಆಕಾಶವಾಣಿ ಹಾಸನ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಕೇಳಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ವಾದನವನ್ನು, ರಾಗ್ ಪುರಿಯಾ ಕಲ್ಯಾಣ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ ವಾದನವನ್ನು ಕೇಳಿದಿರಿ.

ಕೇಳಿದ್ರೆ ಇಂದು ಮಧ್ಯಾಹ್ನ 1:30 ಹಾಗೂ 2:40 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು ಬಿತ್ತರವಾಗಲಿದೆ. ಸಂಜೆ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಸಂದೇಶವನ್ನು ಕಳುಹಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9141668683.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್, ಶೀಲ್ವಂತ್. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ವಿಜಯಪುರ ಜಿಲ್ಲೆಯ ಅಂಚೆ ಕಚೇರಿಗಳಲ್ಲಿ ಈವರೆಗೆ ಒಟ್ಟು 84,100 ಖಾತೆಗಳನ್ನು ತೆರೆಯಲಾಗಿದೆ ಎಂದು ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತರವಾದ ಯೋಜನೆ ಕೇಂದ್ರ ಸರ್ಕಾರದ ಬೇಟಿ ಬಚಾವ್ ಬೇಟಿ ಪಡಾವ್ ಅಂದ್ರೆ ಹೆಣ್ಣು ಮಕ್ಕಳನ್ನ ಉಳಿಸಿ ಹೆಣ್ಣು ಮಕ್ಕಳನ್ನ ಓದಿಸಿ ಅನ್ನುವಂತ 2015ನೇ ಸಾಲಿನಲ್ಲಿ ಜಾರಿಗೆ ಬಂತು. ಮಧ್ಯಮ ವರ್ಗದ ಕುಟುಂಬದವರು ಹೆಣ್ಣು ಮಗು ಹುಟ್ಟಿದಾಗ ಅವಳಿಗೆ ಓದಿಸಲಿಕ್ಕೆ ಖರ್ಚುಗಳನ್ನ ನಿಭಾಯಿಸೋದು ಮತ್ತು ಆ ಮಗಳ ಮದುವೆ ಖರ್ಚುಗಳನ್ನ ನಿಭಾಯಿಸಲಿಕ್ಕೆ ಅದಕ್ಕೆ ಪೂರಕವಾಗಿ ಈ ಒಂದು ಖಾತೆಯನ್ನ ತೆರೆದ್ರೆ ಇವತ್ತಿನ ದಿವಸದಿಂದ ಅಂದ್ರೆ ಮಗಳು ಹುಟ್ಟಿ ಹಣ್ಣು ಸಣ್ಣವಳಿದ್ದಾಗಲೇ ಈ ಖಾತೆಯಲ್ಲಿ ಸಣ್ಣ ಸಣ್ಣ ಮೊತ್ತವನ್ನ ಜಮಾ ಮಾಡ್ತಾ ಹೋದ್ರೆ ನಾಳೆ ಬಡ್ಡಿ ಸಮೇತ ಒಂದು ದೊಡ್ಡ ಮೊತ್ತ ಬಂದ್ರೆ ಅದು ಅವಳ ವಿದ್ಯಾಭ್ಯಾಸಕ್ಕೆ ಮತ್ತು ಮದುವೆ ಖರ್ಚಿಗಾಗಿ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶವನ್ನ ಈ ಒಂದು ಖಾತೆ ಒಳಗೊಂಡಿದೆ. 2015ರಿಂದ 2026ನೇ ಸಾಲಿನವರೆಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 84,100 ಅಕೌಂಟ್ಗಳನ್ನ ಖಾತೆಗಳನ್ನ ನಾವು ಈಗ ಆಲ್ರೆಡಿ ತೆರೆದಿದ್ದೇವೆ. ಹೆಣ್ಣು ಮಕ್ಕಳ ಪಾಲಕರಿದ್ದರೆ ಅವರು ಕೂಡ ವಿಜಯಪುರ ಜಿಲ್ಲೆಯ ಯಾವುದೇ ಸಮೀಪದ ಗ್ರಾಮೀಣ ಅಥವಾ ನಗರ ಪ್ರದೇಶದ ಅಂಚೆ ಕಚೇರಿಯಲ್ಲಿ ಈ ಖಾತೆಯನ್ನು ತೆರೆಯಬಹುದು. ಈ ಖಾತೆಯನ್ನ ತೆರೆಯಲಿಕ್ಕೆ ತಂದೆ ಅಥವಾ ತಾಯಿದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 3 ಫೋಟೋಗ್ರಾಫ್ ಮತ್ತು ಮಗಳದು ಬರ್ತ್ ಸರ್ಟಿಫಿಕೇಟ್ ಮತ್ತು ಮಗಳ ಆಧಾರ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ.
0: ನೈಋತ್ಯ ರೈಲ್ವೆಯ ಹುಬ್ಬಳ್ಳಿ ರೈಲ್ವೆ ವಸ್ತು ಸಂಗ್ರಹಾಲಯದಲ್ಲಿ ಕ್ಯೂಆರ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿ ಸೌಲಭ್ಯ ಪರಿಚಯಿಸಲಾಗಿದೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿಯ ಪ್ರಧಾನ ಹಣಕಾಸು ಸಲಹೆಗಾರರಾದ ಜಿವಿ ರಮಾದೇವಿ, ಪ್ರಧಾನ ಮುಖ್ಯ ಮೆಕ್ಯಾನಿಕಲ್ ಇಂಜಿನಿಯರ್ ಆರ್ ಮುಕುಂದ್, ಹುಬ್ಬಳ್ಳಿ ಮುಖ್ಯ ಕಾರ್ಯಾಗಾರದ ವ್ಯವಸ್ಥಾಪಕ ವಿಜಯ್ ಸಿಂಗ್ ಯಾದವ್ ನೂತನ ಡಿಜಿಟಲ್ ಟಿಕೆಟಿಂಗ್ ವ್ಯವಸ್ಥೆ ಉದ್ಘಾಟಿಸಿದರು. ರೈಲ್ವೆ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡುವವರು ಕ್ವಿಕ್ ರೆಸ್ಪಾನ್ಸ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿಗಳನ್ನು ಸುಲಭವಾಗಿ ಮಾಡಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಕಳೆದ 4,399 ದಿನಗಳಲ್ಲಿ ಭಾರತವು ವಿವಿಧ ಕ್ಷೇತ್ರಗಳಲ್ಲಿ ಮೌಲ್ಯಯುತ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ರೂಪಾಂತರ, ಮೂಲಸೌಕರ್ಯ ವಿಸ್ತರಣೆ, ಸಾಮಾಜಿಕ ಸಬಲೀಕರಣ ಮತ್ತು ಬಲವಾದ ಜಾಗತಿಕ ಉಪಸ್ಥಿತಿಯವರೆಗಿನ ಅಭಿವೃದ್ಧಿ ನಾಗರಿಕರ ಕಲ್ಯಾಣದ ಮೇಲೆ ಗಮನವಿಟ್ಟು ರೂಪಿತವಾಗಿವೆ. ಬಡವರ ಕಲ್ಯಾಣ, ಅನ್ನದಾತರ ಸಮೃದ್ಧಿ ಮತ್ತು ನಾರಿಶಕ್ತಿಯಿಂದ ಹಿಡಿದು ಯುವ ಸಬಲೀಕರಣ, ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ, ರಕ್ಷಣಾ ಆಧುನೀಕರಣ, ತಾಂತ್ರಿಕ ನಾವೀನ್ಯತೆ, ಸಾಂಸ್ಕೃತಿಕ ಪುನರುಜ್ಜೀವನ, ಮಧ್ಯಮ ವರ್ಗದ ಕಲ್ಯಾಣ, ರಾಷ್ಟವೇ ಮೊದಲು ಎಂಬ ವಿಕಸಿತ ಭಾರತದ ಛಾಯೆ ಕಾಣಬಹುದಾಗಿದೆ. ಈ ಐತಿಹಾಸಿಕ ಮೈಲಿಗಲ್ಲನ್ನು ಹ್ಯಾಶ್ಟ್ಯಾಗ್ ಲಾಂಗೆಸ್ಟ್ ಸರ್ವಿಂಗ್ ಇಲೆಕ್ಟೆಡ್ ಪಿಎಂ ಮೋದಿಯೊಂದಿಗೆ ಸಂಭ್ರಮಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಹಾಗೂ ಕೇಂದ್ರ ಸಚಿವರು ಪಾಲ್ಗೊಳ್ಳುತ್ತಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಮಧ್ಯಾಹ್ನ 12:30ಕ್ಕೆ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು ಪೌರ ಕಾರ್ಮಿಕರು ಮತ್ತು ಸ್ವಚ್ಛತಾ ಸೇನಾನಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೈಗೊಳ್ಳುವ ಭೂ ಸ್ವಾಧೀನದಿಂದ ನಿವೇಶನ ಮಂಜೂರಾತಿವರೆಗೆ ಎಲ್ಲ ಪ್ರಕ್ರಿಯೆ ಪಾರದರ್ಶಕವಾಗಿ ಡಿಜಿಟಲ್ ಮಾದರಿಯಲ್ಲಿ ನಡೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಖನಿಜ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಪೂರ್ವ ಸಿದ್ದತೆ ಮತ್ತು ಪೂರಕ ಕೆಲಸಗಳನ್ನು ಮುಂಬರುವ 100 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ನಿರ್ದೇಶಿಸಿದರು. ವಿವಿಧ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಅಪಾರ ಪ್ರಮಾಣದ ಡಿಜಿಟಲ್ ದತ್ತಾಂಶ ಲಭ್ಯವಿದೆ. ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಿ ಬಳಸಿಕೊಳ್ಳುವ ವ್ಯವಸ್ಥೆ ರೂಪಿಸಲು ಮಾಹಿತಿ ತಂತ್ರಜ್ಞಾನ ಹಾಗೂ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ಆಡಳಿತ ಇಲಾಖೆ ವ್ಯಾಪ್ತಿಯ ಸ್ಮಾರ್ಟ್ ಗವರ್ನೆನ್ಸ್ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯ ಇಂಧನ ಇಲಾಖೆ ಕರ್ನಾಟಕ ರಾಜ್ಯ ಇಂಧನ ನಿಗಮದ ಮೂಲಕ ಕಳೆದ 2.5 ತಿಂಗಳಲ್ಲಿ 423 ಕೋಟಿ ರೂಪಾಯಿ ಮೊತ್ತದ ವಿದ್ಯುತ್ತನ್ನು ರಾಷ್ಟೀಯ ಗ್ರಿಡ್ಗೆ ಮಾರಾಟ ಮಾಡಿದೆ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನಾಳೆ ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಹಾಗೂ ಉತ್ತರ ಒಳನಾಡಿನ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಸೇರಿದಂತೆ ದಕ್ಷಿಣ ಒಳನಾಡಿನ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ತಿಂಗಳ 15ರವರೆಗೆ ಭಾರೀ ಮಳೆ ಹಾಗೂ 40-50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳುತ್ತೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಪ್ರಸಾರಗೊಳ್ಳಲಿದೆ. ಆರಂಭದಲ್ಲಿ ಕೇಳಿ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ.
3: ಸ್ವರೂಪ್, ಎಷ್ಟು ದಿನ ಹೀಗೆ ಬೇಸರ ಮಾಡ್ಕೊಂಡು ಕಾಲ ಕಳೀತೀಯೋ ಮಗನೇ, ನಿನಗೂ ಒಂದು ಜೀವನ ಇದೆ ಅನ್ನೋದನ್ನ ಮರಿಬೇಡ. ಅವಳು ವಾಪಸ್ ಬರೋದಾಗಿದ್ರೆ ಇಷ್ಟರಲ್ಲೇ ಬಂದ್ಬಿಡ್ತಾ ಇದ್ಲು, ಆದ್ರೆ ಅವಳು ವಾಪಸ್ ಬರೋದಿಲ್ಲ ಕಣ. ತಾಯಿಯ ಮಾತಿಗೆ ಮಲಗಿದ್ದ ಸ್ವರೂಪ್ ತಟ್ಟನೆ ಎದ್ದು ಕುಳಿತ. ಅದು ಹೇಗಮ್ಮ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದೀಯಾ? ಮಗನ ಪ್ರಶ್ನೆಗೆ ಒಂದು ಗಳಿಗೆ ವಿಚಲಿತರಾದರು ವನಜ. ಮದುವೆಗೆ ಮೊದಲೇ ಅವಳಿಗೆ ಯಾರ್ದೋ ಜೊತೆ ಸಂಬಂಧ ಇತ್ತು ಅಂತ ಊರವರೆಲ್ಲ ಮಾತನಾಡ್ತಾ ಇದ್ರು. ಈಗ ಅವನ ಜೊತೆನೇ ಹೋಗಿರ್ಬೇಕು ಎಂದ ತಾಯಿಯನ್ನು ತೀಕ್ಷ್ಣವಾಗಿ ನೋಡಿದ ಸ್ವರೂಪ್. ಸಂಬಂಧ ಇದ್ದಿದ್ದಲ್ಲಮ್ಮ, ಸಂಬಂಧ ಬಂದಿದ್ದು. ಅವಳಿಗಿಂತ 18 ವರ್ಷ ಹಿರಿಯವನಾಗಿದ್ದ ಶ್ರೀಮಂತ ಸಂಬಂಧ, ಅದನ್ನು ಇವಳೇ ಬೇಡ ಅಂತ ಮುರಿದಿದ್ದು ಎಂದಾಗ ವನಜ ಸಿಟ್ಟಿನಿಂದ ಅವನನ್ನೊಮ್ಮೆ ನೋಡಿದಳು. ಅವಳು ನಿನಗೆ ಇಷ್ಟು ಅನ್ಯಾಯ ಮಾಡಿದ್ರೂ ಅವಳ ಪರವಾಗಿ ಮಾತನಾಡೋದನ್ನ ಮಾತ್ರ ಬಿಡೋದಿಲ್ಲ ಅಲ್ವಾ ನೀನು ಎಂದಾಗ ಸ್ವರೂಪನ ಮುಖದಲ್ಲಿ ವಿಷಾದದ ನಗುವೊಂದು ಮೂಡಿ ಮರೆಯಾಯಿತು. ಹೌದಮ್ಮ, ಇಷ್ಟು ವರ್ಷ ನಿನ್ನ ಮಾತು ಕೇಳಿಕೊಂಡು ಅವಳಿಗೆ ಬಹಳ ಅನ್ಯಾಯ ಮಾಡಿದ್ದೇನೆ. ಆದರೆ ಇನ್ನು ಮುಂದೆ ಹಾಗೆ ಆಗೋದಿಲ್ಲ. ನನ್ನನ್ನು ನಂಬಿ ಬಂದಿರುವ ನನ್ನ ಹೆಂಡತಿಗೆ ಆಸರೆಯಾಗಿ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಪೆದ್ದಿನ ಕಟ್ಕೊಂಡು ನಿನ್ನ ಜೀವನ ಉದ್ಧಾರ ಆದ ಹಾಗೇನೆ. ಅವಳು ಹೋಗಿ 1 ತಿಂಗಳು ಮೇಲಾಯ್ತು. ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾರ ಜೊತೆ ಇದ್ದಾಳೆ ಅಂತ ಗೊತ್ತಿಲ್ಲ. ಅವಳಿಗೆ ಆಸರೆ ಆಗ್ತಾನಂತೆ. ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ ಸ್ವರೂಪ್. ತಾಯಿಯ ಮಾತಿಗೆ ಏನೂ ಹೇಳದೆ ಅಲ್ಲಿಂದ ಎದ್ದು ನಡೆದಾಗ ವನಜ ತಲೆ ಚಚ್ಚಿಕೊಂಡರು. ಅಷ್ಟರಲ್ಲಿ ಫೋನ್ ರಿಂಗ್ ಆದಾಗ ಫೋನ್ ಹಿಡಿದು ಹೊರನಡೆದರು. ಅತ್ತೆ, ನಾನು ಅಮೃತ, ಸ್ವರೂಪ್ ಇನ್ನು ಎದ್ದಿಲ್ವಾ? ಅಣ್ಣನ ಮಗಳು ಅಮೃತಳ ಧ್ವನಿಗೆ ವನಜಳ ಮುಖ ಅರಳಿತು. ಈಗ ಎದ್ದು ಬಾತ್ರೂಮ್ಗೆ ಹೋದ. ನೀನು ಯಾವಾಗ ಮನೆಗೆ ಬರ್ತೀಯಾ? ಅವಸರದಿಂದ ಕೇಳಿದರು ವನಜ. ನೀವು ಯಾವಾಗ ಬಾ ಅಂತೀರಾ ಆಗ ಬರ್ತೇನೆ ಎಂದಳು ಸಂತೋಷದಿಂದ ಅಮೃತ. ಬೇಗ ಬಂದುಬಿಡು ಅಮೃತ, ಇಲ್ಲಾಂದ್ರೆ ಇವನು ಇವನ ಹೆಂಡತಿ ಜಪ ಮಾಡಿಕೊಂಡೇ ಕಾಲ ಕಳೆದು ಬಿಡ್ತಾನೆ. ನೀನು ಇಲ್ಲಿಗೆ ಬಂದರೆ ಅವನ ಮನಸ್ಸು ಬದಲಾಗಬಹುದು. ಸರಿ ಅತ್ತೆ, ಹಾಗಾದರೆ ನಾಳೆನೇ ನಾನು ಲಗೇಜ್ ಸಮೇತ ನಿಮ್ಮ ಮನೆಗೆ ಬಂದುಬಿಡ್ತೇನೆ ಎಂದಾಗ ವನಜ ಸಂತೋಷದಿಂದ ತಿರುಗಿದವಳು ಎದುರಿಗೆ ನಿಂತ ಮಗನನ್ನು ನೋಡಿ ಗಕ್ಕನೆ ನಿಂತು ಬಿಟ್ಟರು. ಯಾರಮ್ಮ ಫೋನಲ್ಲಿ? ಅಮೃತನಾ? ಮಗನ ಗಡಸು ಧ್ವನಿಗೆ ವಿಚಲಿತರಾದರು. ಹೌದು, ನಿನಗೆ ಕಾಲ್ ಮಾಡಿದಳಂತೆ, ನೀನು ಎತ್ತಲಿಲ್ಲ ಅಂತ ನನಗೆ ಮಾಡಿದ್ಲು, ಮೆಲ್ಲನೆ ನುಡಿದರು ವನಜ. ಗಂಡನನ್ನು ಬಿಟ್ಟು ಬಂದಾಯಿತು, ಈಗ ನನ್ನನ್ನು ಬುಟ್ಟಿಗೆ ಹಾಕಿಕೊಳ್ಳೋ ಪ್ಲಾನಾ ಹೇಗೆ? ವ್ಯಂಗ್ಯವಾಗಿ ನಗುತ್ತಾ ಕೇಳಿದ ಸ್ವರೂಪ್. ಯಾಕೋ ಹಾಗೆ ಹೇಳ್ತೀಯ ಸ್ವರೂಪ್, ಅಮೃತನ ವಿಷಯ ಗೊತ್ತಿದ್ರೂ ಯಾಕೆ ಹೀಗೆ ಮಾತನಾಡ್ತಾ ಇದ್ದೀಯಾ? ಅವಳ ಗಂಡ ಅವಳಿಗೆ ಮೋಸ ಮಾಡಿದ್ರಿಂದ ತಾನೇ ಅವಳು ಅವನನ್ನು ಬಿಟ್ಟು ಬಂದಿದ್ದು? ವಿಚ್ಛೇದನ ಪಡೆದ ಅಣ್ಣನ ಮಗಳ ಪರವಾಗಿ ನಿಂತರು ವನಜ. ಅದು ಅವಳ ಪಾಯಿಂಟ್ ಆಫ್ ವ್ಯೂ ಅಮ್ಮ. ಅವಳು ಕತೆ ಕಟ್ಟಿದ್ಲು, ನೀವು ನಂಬಿದ್ರಾ? ಆದರೆ ಅವಳ ಗಂಡನ ಮಾತನ್ನ, ಅವನ ಮನಸ್ಥಿತಿಯನ್ನ ನೀವು ಕೇಳಿದ್ರಾ? ಅವರ ಸಂಸಾರದಲ್ಲಿ ಏನಾಗ್ತಾ ಇತ್ತು ಅಂತ ನಿಮಗೆ ಗೊತ್ತಿದ್ಯಾ? ಒಂದು ಸಂಸಾರ ಒಡೆದು ಹೋಯ್ತು ಅಂದರೆ ನಿಮ್ಮಿಷ್ಟಕ್ಕೆ ನೀವು ತೀರ್ಮಾನ ಮಾಡ್ಕೊಳ್ಳೋದಲ್ಲಮ್ಮ, ಅವರ ನಡುವೆ ಏನಾಗಿದೆ, ಯಾಕೆ ಹೀಗಾಯಿತು ಅಂತ ತಿಳ್ಕೊಂಡು ಅದನ್ನ ಸರಿಪಡಿಸಬೇಕೇ ವಿನಃ ಅವಳು ಹೇಳಿದ್ದನ್ನ ಮಾತ್ರ ಕೇಳಿಕೊಂಡು ಅವಳನ್ನ ಮನೆಗೆ ಕರೆದುಕೊಂಡು ಬಂದು ಡಿವೋರ್ಸ್ ಕೊಡಿಸೋದು ಒಳ್ಳೆ ತಂದೆ ತಾಯಿಯರ ಲಕ್ಷಣ ಅಲ್ಲ. ವನಜ ಸಿಟ್ಟಿನಿಂದ ಮಗನ ಕಡೆ ನೋಡಿದರು. ಸ್ವರೂಪ್, ನಿನ್ನ ಮಾತು ಜಾಸ್ತಿ ಆಯಿತು. ನನ್ನ ಅಣ್ಣ ಅತ್ತಿಗೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡ. ತಾಯಿಯ ಅಸಹನೆಗೆ ಅವರ ಮುಂದೆ ಬಂದು ನಿಂತ ಸ್ವರೂಪ್, ನಿನ್ನ ಅಣ್ಣ ಅತ್ತಿಗೆಗೆ ಒಂದು ಮಾತು ಅಂದಾಗ ನಿನಗೆಷ್ಟು ಸಿಟ್ಟು ಬಂತಲ್ಲಮ್ಮ. ಅದೇ ನನ್ನ ಕುಸುಮ, ನನ್ನ ಜೊತೆ 6 ವರ್ಷ ಸಂಸಾರ ಮಾಡಿದ ನನ್ನ ಕುಸುಮನ ಎಷ್ಟು ನೋಯಿಸ್ಬಿಟ್ಟೆಯಮ್ಮ. ಅಮೃತನ ಜೊತೆ ಮದುವೆ ಮಾಡಿಸುವ ದುಷ್ಟ ಆಲೋಚನೆಯಲ್ಲಿ ನಮ್ಮ ಸಂಸಾರಕ್ಕೆ ಹುಳಿ ಹಿಂಡಿ ಬಿಟ್ಟಿಯಲ್ಲಮ್ಮ. ನೋವಿನಿಂದ ನುಡಿದ ಸ್ವರೂಪ್, ಏಯ್ ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ನಿನ್ನ ಸಂಸಾರಕ್ಕೆ ನಾನು ಹುಳಿ ಹಿಂಡಿದ್ನ? ರೋಷದಿಂದ ಮಗನ ಮುಂದೆ ಬಂದು ನಿಂತರು ವನಜ. ಹೌದಮ್ಮ, ಕಡಾ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ನನ್ನ ಹೆಂಡತಿನ ನೀನೇ ಮನೆ ಬಿಟ್ಟು ಓಡಿಸಿದ್ದು. ಮದುವೆಯಾಗಿ ಅವಳು ಈ ಮನೆಗೆ ಬಂದಾಗಿನಿಂದ ನಿನ್ನ ಸ್ವಂತ ತಾಯಿಯ ಹಾಗೆ ನೋಡಿಕೊಳ್ತಾ ಇದ್ಲು. ನೀನು ಎಷ್ಟೇ ಬೈದ್ರು ಬೈಸ್ಕೊಳ್ತಿದ್ಲೆ ವಿನಃ ಒಂದು ಮಾತು ತಿರುಗಿ ಹೇಳ್ತಾ ಇರಲಿಲ್ಲ. ಆದ್ರೆ ನೀನೇ ಅವಳನ್ನ ಪೆದ್ದಿ ಬುದ್ಧಿ ಇಲ್ಲದವಳು, ಹುಟ್ಟಿದ ಕೂಡಲೇ ಅಮ್ಮನನ್ನ ತಿಂದ್ಕೊಂಡವಳು, ನತದೃಷ್ಟೆ ಅಂತೆಲ್ಲ ಹೀಯಾಳಿಸ್ತಾ ಇದ್ದೆ. ಆಗ ಒಮ್ಮೆ ಕೂಡ ಬೇಸರ ಮಾಡಿಕೊಳ್ಳದೆ ನಿಮಗೊಂದು ಮಾತು ಕೂಡ ತಿರುಗಿ ಹೇಳದೆ ಇದ್ದವಳು ಈ ತರ ಮನೆ ಬಿಟ್ಟು ಹೋಗ್ಲಿಕ್ಕೆ ಏನಾದರೂ ಒಂದು ಬಲವಾದ ಕಾರಣ ಇರಲೇಬೇಕಲ್ಲಮ್ಮ. ಸ್ವರೂಪನ ಮಾತಿಗೆ ಬೆಚ್ಚಿ ಬಿದ್ದರು ವನಜ. ಕಾರಣನ? ಏನ್ ಕಾರಣ ಇರುತ್ತೆ ಮಣ್ಣು? ಅವಳು ಯಾವನ ಜೊತೆ ಓಡಿ ಹೋಗಿದ್ದಾಳಷ್ಟೇ, ತಡವರಿಸುತ್ತಾ ನುಡಿದರು. ಅಮ್ಮ, ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಮಾತನಾಡಬೇಡ. ಅವಳು ಹಾಗೆ ಮಾಡಲಿಕ್ಕೆ ಅವಳು ಅಮೃತ ಅಲ್ಲ, ಕುಸುಮ. ಸ್ವರೂಪ್, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನಿನ್ನ ಹೆಂಡತಿಯನ್ನ ಅಮೃತಳಿಗೆ ಹೋಲಿಕೆ ಮಾಡಿ ಮಾತನಾಡಬೇಡ. ಹೌದಮ್ಮ, ಕೊಬ್ಬಿದ ಅಮೃತ ಎಲ್ಲಿ, ಗುಣವಂತೆ ಕುಸುಮ ಎಲ್ಲಿ? ಖಂಡಿತ ಅವರಿಬ್ಬರು ಒಂದು ಚೂರು ಹೋಲಿಕೆ ಆಗೋದಿಲ್ಲ. ಮಾತು ಮಾತಿಗೂ ನೀನು ಹೆಂಡತಿನ ಹೊಗಳ್ಬೇಡ ಸ್ವರೂಪ್. ಆ ಪೆದ್ದಿನ ಕಟ್ಕೊಂಡು ನಿನ್ ಜೀವನ ಹಾಳಾಗೋದನ್ನ ನನ್ನ ಕೈಲಿ ನೋಡ್ಲಿಕ್ಕಾಗ್ತಾ ಇಲ್ಲ. ಮದುವೆಯಾಗಿ 6 ವರ್ಷ ಆದ್ರೂ ಒಂದು ಮಗು ಕೂಡ ಇಲ್ಲ. ತಾಯಿಯಾಗಿ ಈ ಅನ್ಯಾಯವನ್ನ ನನಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಾಯಿಯ ಮಾತಿಗೆ ತಾಯಿಯ ಮುಂದೆ ಬಂದು ನಿಂತ ಸ್ವರೂಪ್, ಅಮ್ಮ ಏನ್ ಮಾತನಾಡ್ತಾ ಇದೀಯ ನೀನು? ನಿನ್ನ ಮನಸ್ಥಿತಿ ಸರಿಯಾಗುವ ತನಕ ಮಕ್ಕಳು ಬೇಡ ಅಂದಿದ್ದು ನಾನು. ಕುಸುಮಳಲ್ಲಿ ಯಾವುದೇ ತೊಂದರೆ ಇಲ್ಲ. ನೀನು ಇವತ್ತು ಸರಿಯಾಗ್ಬೋದು, ನಾಳೆ ಸರಿಯಾಗ್ಬೋದು ಅಂತ ಕಾದಿದ್ದೇ ಬಂತು. ಆದ್ರೆ ನಿನ್ ಗುರಿ ಬೇರೆನೇ ಇದೆ ಅಂತ ಗೊತ್ತಾಯ್ತು. ಇನ್ನು ನಾನು ಸುಮ್ಮನಿರೋದಿಲ್ಲ ಅಮ್ಮ. ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಎಲ್ಲಾ ಸತ್ಯ ಹೊರಗೆ ಬಂದ್ರೆ ನೀನು ಕಂಬಿ ಹಿಂದೆ ಕೂತಿರ್ತೀಯ. ಮಗನ ಮಾತು ಕೇಳಿ ತರತರನೆ ನಡುಗಿ ಬಿಟ್ಟಳು ವನಜ. ಸ್ವರೂಪ್, ಏನಾಗಿದೆ ನಿನಗಿವತ್ತು? ನಾನು ಹೇಳಿದ್ದೇ ವೇದವಾಕ್ಯ ಅಂತ ಇದ್ದವನು ಯಾಕೆ ಹೀಗೆ ಪ್ರತಿ ಮಾತಿಗೂ ನನ್ನ ಮೇಲೆ ತಿರುಗಿ ಬೀಳ್ತಾ ಇದ್ಯಾ? ಹೌದಮ್ಮ, ನಾನಿಷ್ಟು ದಿನ ನಂಬಿಕೊಂಡಿದ್ದೆ. ಆದ್ರೆ ಸತ್ಯದ ದರ್ಶನ ಆದ್ಮೇಲೆ ನೀನ್ ನನ್ನ ಪಾಲಿಗೆ ಮಾತ್ರ ದೇವತೆ, ಕುಸುಮನ ಪಾಲಿಗೆ ನೀನು ರಾಕ್ಷಸಿ ಅಂತ ಗೊತ್ತಾದ್ಮೇಲೆ ಯಾಕೋ ನನಗೆ ನನ್ನ ಮೇಲೇನೆ ಸಿಟ್ಟು ಬರ್ತಾ ಇದೆಯಮ್ಮ. ನೀನು ಕುಸುಮನ ಮಾನಸಿಕವಾಗಿ ಮಾತ್ರ ಹಿಂಸಿಸ್ತಾ ಇದೀಯಾ ಅಂದ್ಕೊಂಡಿದ್ದೆ. ಆದ್ರೆ ನೀನು ದೈಹಿಕವಾಗಿಯೂ ಅವಳಿಗೆ ಹಿಂಸೆ ಕೊಡ್ತಾ ಇದೀಯಾ ಅಂತ ಕಣ್ಣಾರೆ ಕಂಡ ಮೇಲೆ ನಿಮ್ಮ ಮೇಲಿನ ಗೌರವ ಕೂಡ ಕಡಿಮೆ ಆಯಿತು. ವನಜಾಳ ಕೈಕಾಲು ನಡಗತೊಡಗಿತ್ತು. ಸ್ವರೂಪ್, ಏನೋ ಹೇಳ್ತಾ ಇದೀಯಾ ನೀನು? ಅಮ್ಮ, ಕುಸುಮನ ಕಾಲಿಗೆ ಕುದಿಯೋ ಎಣ್ಣೆ ಚೆಲ್ಲಿದ್ದು ನೀನ್ತಾನೆ? ಮಗನ ಪ್ರಶ್ನೆಗೆ ತಲೆಯ ಮೇಲೆ ಕೈ ಇಟ್ಟುಕೊಂಡರು ವನಜ. ಅಯ್ಯಯ್ಯೋ, ಏನ್ ಅನ್ಯಾಯ ಸ್ವರೂಪಿದು! ನಿನ್ನ ಹೆಂಡತಿ ಹಾಗೆ ಚಾಡಿ ಅಳಿಕೊಟ್ಲಾ? ಅವಳ ಮಂದ ಬುದ್ಧಿಯಿಂದ ಹಪ್ಪಳ ಉರಿದು ಇಳಿಸುವಾಗ ಮೈ ಮೇಲೆ ಎಣ್ಣೆ ಚೆಲ್ಲಿಕೊಂಡಿದ್ದನ್ನ ನನ್ ಮೇಲೆ ಹಾಕಿದ್ರೆ ನಾನೇನ್ ಮಾಡ್ಲಿ ಎಂದು ಅಳತೊಡಗಿದಾಗ ಸ್ವರೂಪ್ ಸಿಟ್ಟಿನಿಂದ, ಇದು ಕುಸುಮ ಹೇಳಿದ್ದಲ್ಲಮ್ಮ, ತೋಟ ಕೆಲಸ ಮಾಡ್ತಿದ್ದ ಸತೀಶ ಹೇಳಿದ್ದು. ಅದು ಬಿಡು, ಅವಳ ಮೈ ಮೇಲೆ ಬೆತ್ತದ ಬಾಸುಂಡೆಗಳಿತ್ತಲ್ಲ, ಅದು ಕೂಡ ಅವಳೇ ಬಾರಿಸಿಕೊಂಡಿರಬಹುದಲ್ವಾ? ಮಗನ ಪ್ರಶ್ನೆಗೆ ಮಾತು ಬಾರದೆ ನಿಂತಳು ಅನಜ. ಇದನ್ನು ಕೂಡ ಕುಸುಮ ನನಗೆ ಹೇಳಲಿಲ್ಲ ಅಮ್ಮ. ನಿನ್ನ ಮಗಳು ಅಂದ್ರೆ ನನ್ನ ಅಕ್ಕ ಕಣ್ಣಾರೆ ಕಂಡಿದ್ದನ್ನ ನನಗೆ ಹೇಳಿದ್ರು ಕೂಡ ನಾನು ನಂಬಲಿಲ್ಲ. ನೀನ್ ಅಂತವಳ ಅಲ್ಲ ಅಂತಾನೆ ವಾದ ಮಾಡಿದೆ. ಅದಕ್ಕೋಸ್ಕರ ಜೀಪನ್ನ ರಸ್ತೆಯಲ್ಲೇ ನಿಲ್ಲಿಸಿ ನೀನು ಈ ಕೂಡಲೇ ನಡ್ಕೊಂಡು ಮನೆಯ ಹಿಂದಕ್ಕೆ ಬಾ, ಅಮ್ಮನ ರೌದ್ರಾವತಾರದ ದರ್ಶನ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ಲು. ಅವಳು ಬಂದ ಅರಿವಿಲ್ಲದೆ ನೀನು ಕುಸುಮನಿಗೆ ಹಿಂಸೆ ಕೊಡ್ತಿರೋದನ್ನ ಅವಳು ಕಣ್ಣಾರೆ ನೋಡಿದ್ಲು. ಹಾಗೆ ನಾನು ಕೂಡ ನನ್ನ ಕಣ್ಣಾರೆ ನೋಡಿದ ಮೇಲೇನೆ ನಾನು ನಂಬಿದ್ದು, ನಿನ್ನ ಮೇಲಿನ ವಿಶ್ವಾಸವನ್ನ ಕಳೆದುಕೊಂಡಿದ್ದು. ಆಗಲೇ ನಾನು ನಿನ್ನನ್ನು ಬಂದು ತಡೆಯಬಹುದಿತ್ತು, ಆದ್ರೆ ಸುನೀತಕ್ಕ ನನ್ನನ್ನು ತಡೆದ್ಲು. ನಿನಗೆ ಸತ್ಯದಾರಿವಾಯ್ತಲ್ಲ, ಇನ್ನು ನೀನು ಹೆಂಡತಿನ ನೀನ್ ಕಾಪಾಡಿಕೋ. ನಾವು ಕದ್ದು ನೋಡಿದ ಅಮ್ಮನಿಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೊಳ್ತಾಳೆ. ಅದಕ್ಕೂ ಮುಂಚೆ ಕುಸುಮ ಪೊಲೀಸ್ ಸ್ಟೇಷನ್ ಹತ್ತದ ಹಾಗೆ ನೋಡ್ಕೊ, ಇಲ್ಲ ಅಂದ್ರೆ ಅಮ್ಮನ ಜೊತೆ ನೀನು ಕೂಡ ಜೈಲ್ ಸೇರ್ಬೇಕಾಗುತ್ತೆ ಅಂದ್ಲು. ಹಾಗೆ ನಾನು ಕುಸುಮಳ ಹಿಂದೆ ಹೋದೆ. ಜೀವ ಭಯದಿಂದ ಮನೆ ಬಿಟ್ಟು ಓಡಿದ ಕುಸುಮಳಿಗೆ ನಾನು ಸಾಂತ್ವನ ಹೇಳಿ ಸುನೀತಕ್ಕನ ಮನೆಯಲ್ಲಿ ಬಿಟ್ಟಿದ್ದೇನೆ. ಅವಳು ಯಾವನ ಹಿಂದೆನೂ ಓಡಿ ಹೋಗ್ಲಿಲ್ಲ, ನನಗೂ ಮೋಸ ಮಾಡ್ಲಿಲ್ಲ. ಹಾಗೆ ಇನ್ನೊಂದು ಮಾತಮ್ಮ, ಅಮೃತನ ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಅಂತಿದ್ದೀಯಲ್ಲ, ನಾನೆಲ್ಲಾದ್ರೂ ಅಮೃತನ ಮದುವೆ ಆಗಿದ್ರೆ ನಿನಗೆ ಆಶ್ರಮನೇ ಗತಿ. ಅಮೃತ ಗಂಡನನ್ನು ಬಿಟ್ಟು ಬಂದಿದ್ದಲ್ಲ, ಗಂಡನೇ ಅವಳನ್ನು ಬಿಟ್ಟಿದ್ದು. ಅವನ ತಂದೆ ತಾಯಿಯನ್ನು ನೋಡಿಕೊಳ್ಳಲಾಗದೆ ಮೋಜು ಮಸ್ತಿ ಅಂತ ಮಜಾ ಮಾಡುತ್ತಾ ಕಾಲ ಕಳೆಯುತ್ತಿದ್ದವಳನ್ನ ಡಿವೋರ್ಸ್ ಕೊಟ್ಟು ಈಗ ಅಂಗವಿಕಲೆ ಅನಾಥೆಯಾಗಿದ್ದ ನನ್ನ ಗೆಳತಿ ಸವಿತಳನ್ನ ಮದುವೆಯಾಗಿ ಸಂತೋಷದಿಂದ ಜೀವನ ನಡೆಸ್ತಿದ್ದಾನೆ. ಅಂಥವಳನ್ನು ನಾನ್ ಮದುವೆ ಆಗ್ಬೇಕು ಅಂತ ನೀನ್ ಕನ್ಸು ಕಾಣ್ತಾ ಇದೀಯಾ? ಅಮ್ಮ, ಈಗ ನನಗೆ ಜ್ಞಾನೋದಯ ಆಗಿದೆ, ಆದ್ರೆ ನಿನಗೂ ಆಗ್ಬೇಕು. ಆದ್ರಿಂದ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಎಂದ ಮಗನನ್ನು ಪಿಳಿಪಿಳಿ ಕಣ್ಣು ಬಿಡುತ್ತಾ ನೋಡಿದಳು ವನಜ. ಅಮ್ಮ, ಈ ಮನೆ, ಈ ಆಸ್ತಿ, ಈ ಒಡವೆ, ಈ ಸಂಪತ್ತು ಯಾವುದು ನನಗೆ ಬೇಕಾಗಿಲ್ಲ. ನನಗೆ ನನ್ನ ಹೆಂಡತಿ ಒಬ್ಳು ಸಾಕು. ಜನ್ಮ ಕೊಟ್ಟು ಇಲ್ಲಿಯವರೆಗೆ ಬೆಳೆಸಿದ್ದೀಯಾ, ನಿನ್ನನ್ನು ನಾನು ಬೀದಿ ಪಾಲು ಮಾಡೋದಿಲ್ಲ.

0: ಯಾವಾಗಲೂ ಕೂಡ ನನಗೆ ಸಾಧ್ಯ ಇಲ್ಲ ಕಣೋ, ನನ್ನ ಬುದ್ಧಿಗೆ ಏನ್ ಮಂಕ್ ಬಡಿದಿತ್ತೋ ಗೊತ್ತಿಲ್ಲ, ಅದಕ್ಕಾಗಿ ಹೀಗೆ ಮಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸು. ಸ್ವರೂಪ್, ನಾನು ಕುಸುಮನ ಚೆನ್ನಾಗಿ ನೋಡ್ಕೊಳ್ತೇನೆ, ಅವಳ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೇನೆ, ದಯವಿಟ್ಟು ಈ ತೀರ್ಮಾನಕ್ಕೆ ಬರಬೇಡ ಮಗನೇ, ನಿನಗೆ ಕೈ ಮುಗಿತೀನಿ ಎಂದ ಅಮ್ಮನ ಕೈಯನ್ನು ಕೆಳಗಿಳಿಸಿದ ಸ್ವರೂಪ್. ಅಮ್ಮ, ದಯವಿಟ್ಟು ನನಗೆ ಕೈ ಮುಗಿಯಬೇಡ. ನನ್ನ ಕುಸುಮ 6 ವರ್ಷ ಕಷ್ಟಪಟ್ಟಿದ್ದಾಳೆ, ಒಂದು ದಿನನೂ ನಿನ್ನ ಬಗ್ಗೆ ಚಾಡಿ ಹೇಳಿಲ್ಲ. ನೀನ್ ಚೆನ್ನಾಗಿರ್ಬೇಕು ಅಂತಾನೇ ಬಯಸ್ತಾಳೆ. ಆದ್ರೆ ನಾನು ಅವಳಷ್ಟು ಒಳ್ಳೆಯವನಲ್ಲ ಅಮ್ಮ. ಅವಳನ್ನು ಇನ್ನು ಮುಂದೆ ಆದ್ರೂ ನಾನು ಸಂತೋಷವಾಗಿ ನೋಡ್ಕೋಬೇಕು. ಅವಳು ಸಂತೋಷವಾಗಿರ್ಬೇಕು ಅಂದ್ರೆ ಅವಳು ಈ ಪರಿಸರದಿಂದನೇ ದೂರ ಹೋಗ್ಬೇಕು. ಅವಳು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. ಯಾರು ಅವಳ ಜೊತೆ ಮಾತನಾಡಲು ಹೋದರೂ ಭಯದಿಂದ ಬೆಚ್ಚಿ ಬೀಳ್ತಾಳೆ. ಸಂಬಂಧ ಅನ್ನೋದು ಕನ್ನಡಿಯ ಹಾಗೆ ಜೋಪಾನ ಮಾಡ್ಕೊಳ್ತಿದ್ದೆ ಅಮ್ಮ. ಆದ್ರೆ ಈಗ ಆ ಕನ್ನಡಿ ಒಡೆದು ಹೋಗಿದೆ, ಅದನ್ನ ಮತ್ತೆ ಸರಿಪಡಿಸ್ಲಿಕ್ಕಾಗೋದಿಲ್ಲ ಅಲ್ಲಮ್ಮ. ಆ ನೋವನ್ನು ನೀನು ಕೂಡ ಅನುಭವಿಸಬೇಕು. ನಮ್ಮವರು ಯಾರು ಎಂಬ ಅರಿವು ನಿನಗೆ ಆಗ್ಲೇಬೇಕಮ್ಮ. ಅದೇ ನಿನ್ನ ತಪ್ಪಿಗೆ ನಾನು ಕೊಡುತ್ತಿರುವ ಶಿಕ್ಷೆ. ನಿನ್ನ ಸಹಾಯಕ್ಕೆ ಅಂತ ಒಬ್ರು ರೈಟರ್ ಅನ್ನ ಗೊತ್ತು ಮಾಡಿದ್ದೇನೆ. ಅವರ ಫ್ಯಾಮಿಲಿ ನಮ್ ಗೆಸ್ಟ್ ಹೌಸ್ ನಲ್ಲಿ ಇರ್ತಾರೆ. ನಿನಗೆ ಏನಾದ್ರೂ ಸಹಾಯ ಬೇಕಾದ್ರೆ ಅವರನ್ನ ಕೇಳು, ಅವರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬಾ ಒಳ್ಳೆಯ ಜನರು ಅವರು. ಇನ್ನು ಮುಂದೆ ನನ್ನನ್ನು ಫೋನಿನಲ್ಲಿ ಕೂಡ ಮಾತನಾಡಿಸುವ ಅವಕಾಶ ನಿನಗಿರೋದಿಲ್ಲ ಅಮ್ಮ. ಯಾಕಂದ್ರೆ ಈ ಫೋನನ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ತಿದ್ದೇನೆ. ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆದಾಗ ದೇವರೇ ನನ್ನನ್ನು ನಿನ್ನ ಹತ್ತಿರ ಕರೆದುಕೊಂಡು ಬರ್ತಾನೆ ಅಂತ ನಂಬಿ ಮನೆ ಬಿಟ್ಟು ಹೋಗ್ತಿದ್ದೇನೆ ಅಮ್ಮ ಎನ್ನುತ್ತಾ ಜೀಪಿನ ಕೀಯನ್ನು ಕೂಡ ಅಮ್ಮನ ಕೈಯಲ್ಲಿಟ್ಟು ತನಗೆ ಬೇಕಾದ ಬಟ್ಟೆಗಳನ್ನು ಬ್ಯಾಗಿಗೆ ತುಂಬಿಸಿಕೊಂಡು ಹೊರಟ ಮಗನನ್ನು ತಡೆದು ನಿಲ್ಲಿಸುವ ಶಕ್ತಿ ಇಲ್ಲದೆ ಕುಸಿದು ಕುಳಿತ ವನಜಳಿಗೆ ತನ್ನ ರೌದ್ರಾವತಾರದ ದೃಶ್ಯಗಳು ಸಿನಿಮಾ ರೀಲಿನಂತೆ ಕಣ್ಣ ಮುಂದೆ ಸುಳಿಯತೊಡಗಿದಾಗ ಹಣೆ ಚಚ್ಚಿಕೊಳ್ಳುತ್ತಾ ಅಳತೊಡಗಿದಳು ವನಜ.
1: ಇದುವರೆಗೆ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳಿದಿರಿ, ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ. ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
2: ಭಾವಗೀತೆ ಸುಬ್ರಾಯ ಚೊಕ್ಕಾಡಿ ಅವರ ರಚನೆ.

ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇವತ್ತಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 12:30. ಆಕಾಶವಾಣಿ ಹಾಸನ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ನಾವು ನಾಗರಿಕರು,
5: ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
6: ನಾವೇ ಅಲ್ವೇ.
5: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.

ಕೇಳುಗರೆ, ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 2026 ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ನಾಮನಿರ್ದೇಶನಗಳನ್ನು ಆಹ್ವಾನಿಸುತ್ತಿದೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ ಎಂಬುದು ಶೌರ್ಯ, ಸಾಮಾಜಿಕ ಸೇವೆ, ಪರಿಸರ, ಕ್ರೀಡೆ, ಕಲೆ ಮತ್ತು ಸಂಸ್ಕೃತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಅಸಾಧಾರಣ ಸಾಧನೆಗಳನ್ನು ಗುರುತಿಸುವ ಪ್ರತಿಷ್ಠಿತ ರಾಷ್ಟೀಯ ಪ್ರಶಸ್ತಿಯಾಗಿದೆ. ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ https://awards.gov.in ನಲ್ಲಿ ಸಲ್ಲಿಸಬಹುದು. ಸೂಕ್ತ ಅಭ್ಯರ್ಥಿಗಳನ್ನು ಗುರುತಿಸಿ ನಾಮನಿರ್ದೇಶನಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 31, 2026. ಪ್ರಕಟಣೆ ಕೇಳಿದಿರಿ.

ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ವತಿಯಿಂದ ಚಿತ್ರಕಲೆಯನ್ನು ಉತ್ತೇಜಿಸುವ ದೃಷ್ಟಿಯಿಂದ ಚಿತ್ರಕಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅರ್ಹ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾಭ್ಯಾಸದ ಅವಧಿಯಲ್ಲಿ ಒಂದು ಬಾರಿ ಮಾತ್ರ ವಿದ್ಯಾರ್ಥಿ ವೇತನವನ್ನು ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. ಕರ್ನಾಟಕದ ಅಂಗೀಕೃತಗೊಂಡ ಚಿತ್ರಕಲಾ ವಿದ್ಯಾಲಯಗಳಲ್ಲಿ ಚಿತ್ರಕಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಬಿಎಫ್ಎ, ಎಂಎಫ್ಎ ವ್ಯಾಸಂಗ ಮಾಡುತ್ತಿರುವ ಚಿತ್ರಕಲಾ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅರ್ಜಿದಾರರು ಕರ್ನಾಟಕದವರಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ತಮ್ಮ ಪೂರ್ಣ ವಿವರಗಳೊಂದಿಗೆ ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಎರಡು ಭಾವಚಿತ್ರ ಹಾಗೂ ಎರಡು ಚಿತ್ರಕಲಾಕೃತಿಗಳ ಛಾಯಾಚಿತ್ರಗಳು ಸೇರಿದಂತೆ ಈ ಹಿಂದೆ ವಿದ್ಯಾರ್ಥಿ ವೇತನ ಪಡೆದಿಲ್ಲವೆಂದು ಸಂಬಂಧಪಟ್ಟ ಕಲಾ ವಿದ್ಯಾಲಯದಿಂದ ಮುಖ್ಯಸ್ಥರು ಅಥವಾ ಪ್ರಾಚಾರ್ಯರ ದೃಢೀಕರಣದೊಂದಿಗೆ ದಿನಾಂಕ 30/6/2026 ಒಳಗಾಗಿ ಅಕಾಡೆಮಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ರಿಜಿಸ್ಟರ್ ಕರ್ನಾಟಕ ಲಲಿತಕಲಾ ಅಕಾಡೆಮಿ, ಕನ್ನಡ ಭವನ, 2ನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು ಇವರಿಗೆ ತಲುಪಿಸಲು ಕೋರಿದೆ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 30/6/2026.

0: ವಾಹನ ಚಾಲಕರೇ ನೆನಪಿರಲಿ, ಅತಿವೇಗ ತರುವುದು ಮರಣ ವೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನ ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ, ಅದು ನಿಮ್ಮದಾಗಿರಬಹುದು ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.
1: ಆಕಾಶವಾಣಿ ಹಾಸನ ವೇಳೆಯಾಗುತ್ತಲಿದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
2: ಆಕಾಶವಾಣಿ ಇದೀಗ ಕೇಳಿ.
3: ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ವೈದ್ಯರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ
2: ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ದೇಶ್ಮುಖ್.
3: ನೋಡಿ ಪ್ರಿಯ ಕೇಳುವರಿ, ಜೀವನ ಮತ್ತು ಮರಣದ ನಡುವಿನ ಸೂಕ್ಷ್ಮ ಗಡಿಯ ಮೇಲೆ ನಿಂತಾಗ ಆಶಾ ಕಿರಣವನ್ನು ಬೆಳಗಿಸುವ ವೈದ್ಯರು ಉಸಿರಿಗೆ ಭರವಸೆಯನ್ನು ಕೊಡುವ, ಸಂಕಟದ ಕ್ಷಣಗಳಲ್ಲಿ ಕುಟುಂಬಕ್ಕೆ ಧೈರ್ಯ ತುಂಬುವ ವೈದ್ಯರೊಬ್ಬರು ನಮ್ಮ ಜೊತೆಗಿದ್ದಾರೆ. ತಮ್ಮ ಜ್ಞಾನ ಮತ್ತು ಸೇವಾ ಭಾವಗಳಿಂದ ಅನೇಕ ಜೀವಗಳನ್ನು ಉಳಿಸಿದಂತ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ತಜ್ಞರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರೇ.
4: ನಮಸ್ಕಾರ ಮೇಡಮ್. ಎಲ್ಲಾ ಆಕಾಶವಾಣಿ ಶ್ರೋತೃರಿಗೂ ನನ್ನ ನಮಸ್ಕಾರಗಳು.
5: ಡಾಕ್ಟರೇ, ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಕೇಳುಗರಿಗೆ ಹೇಳ್ಬಿಡಿ.
4: ನಾನು MBBS ಪದವಿಯನ್ನು ತುಮಕೂರು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಿಂದ ಮುಗಿಸಿದ್ದು. ತದನಂತರ ನನ್ನ ಪೋಸ್ಟ್ ಗ್ರಾಜುಯೇಷನ್ MD ಇನ್ ಪಲ್ಮರಿ ಮೆಡಿಸಿನ್ JNMC ಮೆಡಿಕಲ್ ಕಾಲೇಜ್ KLE ಯೂನಿವರ್ಸಿಟಿ ಬೆಳಗಾಂನಲ್ಲಿ ಮುಗಿಸಿದ್ದು. ಆ ನಂತರ 2010 ಇಲ್ಲಿಯವರೆಗೆ ನಾನು ನನ್ನ ಸೇವೆಯನ್ನು ಬಿಜಾಪುರ ಮತ್ತು ಸುತ್ತಮುತ್ತಲ ಜನರಿಗೆ ಕೊಡ್ತಾ ಇದ್ದೀನಿ.
5: ಡಾಕ್ಟ್ರೇ, ಈಗ ನೀವು ಈ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ?
4: ಈಗ ನಾನು ಪೋಸ್ಟ್ MD ಇಂದ 17 ನನ್ನ ಸೇವೆ ನಡೀತಾ ಇದೆ.
5: 17 ತುಂಬಾ ಅನುಭವವಿದೆ ನಿಮಗೆ. ಈ ಕ್ಷೇತ್ರವನ್ನೇ ನೀವು ಯಾಕೆ ಆಯ್ಕೆ ಮಾಡಿಕೊಂಡ್ರಿ?
4: ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನಾನು ಮೊದಲು ಪ್ಲಾನ್ ಮಾಡಿದ್ದು ಮೆಡಿಸಿನ್ ಸರ್ಜರಿ ಅಂತ. ಯಾವಾಗ ನನಗೆ MD ಪಲ್ಮನರಿ ಮೆಡಿಸಿನ್ ಅಂತ ಒಂದು ಸ್ಪೆಷಲೈಸೇಷನ್ ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಲಂಗ್ ಅಂಡ್ ಲಂಗ್ ರಿಲೇಟೆಡ್ ಡಿಸೀಸಸ್ ಇದೆ ಅಂದಮೇಲೆ ನನ್ನ ಫಸ್ಟ್ ಚಾಯ್ಸ್ ಅಬೌವ್ ಜನರಲ್ ಮೆಡಿಸಿನ್ ಅಂಡ್ ಸರ್ಜರಿ ಇದನ್ನು ನಾನು ಆಪ್ಟ್ ಮಾಡಬೇಕಾಯ್ತು. ಸೊ ಇಲ್ಲಿ ಮೆಜಾರಿಟಿ ಆಫ್ 80% ಪೇಷಂಟ್ಸ್ ನಾನು ಇನ್ ಪೇಷಂಟ್ ಅಲ್ಲಿ ನೋಡುವಾಗಲಿ ಎಲ್ಲ ರೆಸ್ಪಿರೇಟರಿ ಡಿಸೀಸ್ಗೆ ಸಂಬಂಧಪಟ್ಟಿದ್ದು ಇರುತ್ತವೆ. ಮತ್ತೆ ಇನ್ ಪೇಷಂಟ್ ಆಗಿ ನಾವು ನೋಡೋ ಪೇಷಂಟ್ಸ್ ಗಳಲ್ಲೂ 60-70% ರೆಸ್ಪಿರೇಟರಿ ರಿಲೇಟೆಡ್ ಇಲ್ನೆಸ್, ಇನ್ನು ಕ್ರಿಟಿಕಲ್ ಕೇರ್ ಸಂಬಂಧಪಟ್ಟ ವೆಂಟಿಲೇಷನ್ ಮತ್ತೆ ನ್ಯೂಮೋನಿಯಾ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ಸ್ ಈ ತರ ಆಗೋದ್ರಿಂದ ಅಲ್ಲಿನೂ 60-80% ಪೇಷಂಟ್ಸ್ ರೆಸ್ಪಿರೇಟರಿ ಡಿಸೀಸ್ ಸಂಬಂಧಪಟ್ಟಿರೋದ್ರಿಂದ ನಾನು ಈ ಫೀಲ್ಡ್ ಅನ್ನು ಚಾಯ್ಸ್ ಮಾಡ್ಕೊಂಡೆ. ಬಿಕಾಸ್ ದ ಸ್ಪೆಷಲೈಸೇಷನ್ ಇತ್ತು, ನೀಡ್ ಫಾರ್ ದಿ ಅವರ್ ಇತ್ತು, ಮತ್ತೆ ಈ ತರ ನಮ್ಮ ಇಂಡಿಯನ್ ಅಂತ ಬ್ಯಾಕ್ವರ್ಡ್ ಸೆಟಪ್ಗೆ ಈ ಆಗ 2010-2007 ಟೈಮಲ್ಲೇ ಇದು ಇನಿಷಿಯಲ್ ಸ್ಟೇಜ್ ಅಲ್ಲೇ ಬೇಕಾಗಿದ್ದ ಒಂದು ಬ್ರಾಂಚ್ ಇತ್ತು. ಸೊ ಆ ಟೈಮಲ್ಲಿ ಒಂದೇ ಒಂದ್ MD ಸೀಟ್ ಇತ್ತು ಅವಾಗ, ರೆಕಗ್ನೈಸ್ ಸೀಟ್ ಇನ್ ಕರ್ನಾಟಕ. ಸೊ ಅದೊಂದು ಪ್ರಿಫರೆನ್ಸ್ ನೋಡಿ ಇದನ್ನ ನಾನು ಆಯ್ಕೆ ಮಾಡ್ಕೋಬೇಕಾಯ್ತು.
5: ತುಂಬಾ ಸಂತೋಷ. ಜೀವ ಮತ್ತು ಸಾವಿನ ನಡುವೆ ಅಲ್ಲಿ ನೀವು ಅತ್ಯಂತ ಉಪಯೋಗಕಾರಿ ಆಗ್ತೀರಿ ವೈದ್ಯರಾಗಿ. ಡಾಕ್ಟ್ರೇ, ಈಗ ಉಸಿರಾಟದ ತೊಂದರೆ ಇರುವ ರೋಗಿಗಳನ್ನು ನೀವು ಹೇಗೆ ಪರೀಕ್ಷಿಸ?
4: ಒಂದು ದೀರ್ಘಕಾಲದ ಕೆಮ್ಮು, ಕಫ, ಜ್ವರ, ಉಸಿರಾಟದ ಸಮಸ್ಯೆ ಅಥವಾ ದಮ್ಮು ಅಥವಾ ಉಸಿರುಗಟ್ಟುವಿಕೆ, ಎದೆನೋವು, ತೂಕ ಕಡಿಮೆ ಆಗುವುದು, ಮತ್ತೆ ಕಫದಲ್ಲಿ ರಕ್ತ ಬರೋದು, ಈ ತರ ಸಮಸ್ಯೆಗಳಿಂದ ಈ ತರ ತೊಂದರೆಗಳಿಂದ ಅವರು ನಮ್ಮನ್ನು ಕಾಣುತ್ತಾರೆ. ವಿ ಹ್ಯಾವ್ ಟು ಇವ್ಯಾಲ್ಯುಯೇಟ್ ವೇರ್ ದಿಸ್ ಸಿಸ್ಟಮ್ ಬಿಲಾಂಗ್ಸ್ ಟು ವಿಚ್ ಡಿಸೀಸ್. ನಾವು ಅದನ್ನು ಪ್ರಾಪರ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಇವ್ಯಾಲ್ಯುಯೇಟ್ ಮಾಡಿ ಇದು ಯಾವ ರೋಗ, ಇದರಲ್ಲಿ ಇನ್ಫೆಕ್ಟಿವ್ ನಾನ್ ಇನ್ಫೆಕ್ಟಿವ್ ಅಂತ ಇರುತ್ತೆ. ಇನ್ಫೆಕ್ಟಿವ್ ಅಲ್ಲಿ ಸಾಮಾನ್ಯವಾಗಿ ನಿಮೋನಿಯಾ, ವೈರಲ್ ಬ್ಯಾಕ್ಟೀರಿಯಲ್ ಫಂಗಲ್ ನಿಮೋನಿಯಾ ಇರುತ್ತೆ. ಮೈಕೋಬ್ಯಾಕ್ಟೀರಿಯಲ್ ಅಲ್ಲಿ TB ಇರುತ್ತೆ. ಮತ್ತೆ ನಾನ್ ಇನ್ಫೆಕ್ಟಿವ್ ಅಲ್ಲಿ ಅಸ್ತಮಾ, COPD, ಇಂಟ್ರಸ್ಟಿಷಿಯಲ್ ಲಂಗ್ ಡಿಸೀಸ್ ಈ ತರ ಇರುತ್ತೆ. ಸೊ ಮೊದಲೇ ನಾವು ಇದು ಇನ್ಫೆಕ್ಟಿವ್ ನಾನ್ ಇನ್ಫೆಕ್ಟಿವ್ ಅಂತ ಕ್ಲಾಸಿಫೈ ಮಾಡಿ ಆ ರೋಗಕ್ಕೆ ತಕ್ಕಂಗೆ ಆ ಪೇಷಂಟ್ಗೆ ಚಿಕಿತ್ಸೆಯನ್ನು ಕೊಡ್ತೀವಿ.
5: ಕೊಡ್ತೀರಾ
3: ಡಾಕ್ಟ್ರೇ?
5: ಇಲ್ಲಿ ಅಸ್ತಮಾ ಮತ್ತು ಸಿಒಪಿಡಿ ನಡುವಿನ ಸಣ್ಣ ವ್ಯತ್ಯಾಸವೇನಿದೆ ಅಂತ?
4: ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಎರಡು ಒಂದು ಎರಡರಲ್ಲಿ ಏನಿರುತ್ತೆ, ಕೆಮ್ಮು ದಮ್ಮು ಉಸಿರಾಟಕ್ಕೆ ತೊಂದರೆ. ಅಸ್ತಮಾ ಅಂದರೆ ಇದು ಎಟ್ರೋಜಿನಿಯಸ್ ಲಂಗ್ ಕಂಡೀಷನ್ ಕ್ಯಾರೆಕ್ಟರೈಸ್ಡ್ ಬೈ ವೇರಿಯಬಲ್ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಅಂದರೆ ಆವಾಗಾವಾಗ ಕಾಣಿಸ್ಕೋ ಉಸಿರಾಟ ತೊಂದರೆ, ಎದೆ ಬಿಗಿತ, ಉಸಿರಾಡುವಾಗ ವೀಸಿಂಗ್ ಅಂತೀವಿ ಶಬ್ದ ಬರುವುದು, ಮತ್ತು ಕೆಮ್ಮು. ಇದು ಅಸ್ತಮಾಗೆ ಸಂಬಂಧಪಟ್ಟಿದ್ದು. ಅಸ್ತಮಾ ಚೈಲ್ಡ್ಹುಡ್ ಅಸ್ತಮಾ, ಅಡೋಲಸೆಂಟ್ ಅಸ್ತಮಾ ಮತ್ತು ಅಡಲ್ಟ್ ಅಸ್ತಮಾ ಕ್ಲಾಸಿಫೈ ಮಾಡ್ತೀವಿ. COPD ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್ ಅಂದರೆ ಪೇಷಂಟು ಕಂಟಿನ್ಯೂಸ್ ಆಗಿ ಕೆಮ್ಮು ಕಫ ದಮ್ಮು ಮತ್ತು ಅದಕ್ಕೆ ಸಂಬಂಧಪಟ್ಟಿದ ತೊಂದರೆಗಳಿಂದ ಬಳಲುತ್ತಿರ್ತಾನೆ, ಕಂಟಿನ್ಯೂಸ್ ಆಗಿ ಬಳಲುತ್ತಿರ್ತಾನೆ. ಸೊ ಇದು ಫೋರ್ತ್ ಆರ್ ಫಿಫ್ತ್ ಡೆಕೆಡ್ ಡಿಸೀಸ್ ಅಂದರೆ 40 ವಯಸ್ಸು ಆದಮೇಲೆ ಅಥವಾ 50 ವರ್ಷ ಆದಮೇಲೆ ಕಾಣಿಸ್ಕೊ. ಮತ್ತು ಸಾಮಾನ್ಯವಾಗಿ ಇದಕ್ಕೆ ಕಾರಣ ಅಂದರೆ ಸ್ಮೋಕಿಂಗ್, ಟೊಬ್ಯಾಕೋ ಸ್ಮೋಕಿಂಗ್ ಮೇನ್ ಕಾರಣ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್ ಅಂಡ್ ಅದರ್ ರೀಸನ್ ಇರುತ್ತೆ.
5: ಡಾಕ್ಟ್ರೆ, ಈಗ ಕ್ಷಯ ರೋಗ TB ಜನರು ತಿಳಿದುಕೊಳ್ಬೇಕಾದ್ರೆ ಅಲ್ಲಿ ಮುಖ್ಯ ವಿಷಯಗಳು ಯಾವುವು ಅಂತ?
4: TB ಒಂದು ಏಜ್ ಓಲ್ಡ್ ಡಿಸೀಸ್, ಸಿನ್ಸ್ ಏನ್ಸಿಯಂಟ್ ಟೈಮ್ ಪೀಪಲ್ ಆರ್ ಸಫರಿಂಗ್ ವಿತ್ TB. ಮೊದಲಿನಕ್ಕಿಂತ ಈಗ TBಗೆ ಚೆನ್ನಾಗಿ ಮತ್ತು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಮತ್ತು ರ್ಯಾಪಿಡ್ ಡಯಾಗ್ನೋಸ್ ಟೆಕ್ನಿಕ್ಸ್ ಇದೆ. ಸಾಮಾನ್ಯವಾಗಿ ಪೇಷಂಟ್ ವಿತ್ ಟ್ಯೂಬೋಕ್ಲೋಸಸ್ ಅವರ ಕ್ಷಯ ರೋಗ ಪೇಷಂಟು ದೀರ್ಘಕಾಲದ ಕೆಮ್ಮು ಕಫ, ಕಫದಲ್ಲಿ ರಕ್ತ, ಇವನಿಂಗ್ ರೈಸ್ ಆಫ್ ಟೆಂಪರೇಚರ್ ಮತ್ತು ಲಾಸ್ ಆಫ್ ಅಪೆಟೈಟ್ ಲಾಸ್ ಆಫ್ ವೇಟ್ ನಿಂದ ಬರಳುತ್ತಿರ್ತಾನೆ. ಸೊ ಅದನ್ನು ಒಂದು ಮೈಕ್ರೋಸ್ಕೋಪಿಕ್ ಟೆಸ್ಟ್ ಮಾಡಿ, ಸ್ಮಿಯರ್ ಫಾರ್ AFB ಸ್ಟೇನ್ ಮಾಡಿ ಅಥವಾ ಎಕ್ಸ್ರೇ ಮಾಡಿ ಬ್ಲಡ್ ಟೆಸ್ಟ್ ಗಳನ್ನು ಮಾಡಿ ಅದನ್ನು ಕನ್ಫರ್ಮ್ ಮಾಡಿ ಅದಕ್ಕೆ ಈಗ ಸಿಂಪಲ್ ಆಗಿ ವಿಚ್ ಇಸ್ ಫ್ರೀಲಿ ಅವೈಲೇಬಲ್ ಟ್ರೀಟ್ಮೆಂಟ್ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಸೆಟ್ಅಪ್ಸ್ ಅಂಡರ್ ನ್ಯಾಷನಲ್ TB ಎಲಿಮಿನೇಷನ್ ಪ್ರೋಗ್ರಾಮ್ ಅಡಿ ಉಚಿತ ಟ್ರೀಟ್ಮೆಂಟ್ ಮತ್ತು ಮೋನಿಟರಿ ಬೆನಿಫಿಟ್ ಟು ದ ಪುವರ್ ಅಂಡ್

0: ನೀಡಿ ಪೇಷಂಟ್ಸ್ಗೆ ಪ್ಲಸ್ ಈವನ್ ನ್ಯೂಟ್ರಿಷನಲ್ ಬೆನಿಫಿಟ್ ಟು ಪೂರ್ ಆ್ಯಂಡ್ ನೀಡಿ ಪೇಷಂಟ್ಸ್ಗೆ ಲಭ್ಯ ಇದೆ. ಪೇಷಂಟು 6 ಮಂತ್ಸ್ ಟ್ರೀಟ್ಮೆಂಟ್ ತಗೊಂಡಿರೋದ್ರಿಂದ ನಿಯರ್ಲಿ 99% ಕ್ಯೂರ್ ರೇಟ್ ಈ ಸದ್ಯದಲ್ಲಿ ನಾವು ಕೊಡ್ತಾ ಇದೀವಿ ಪೇಷಂಟ್ಸ್ಗೆ.
1: ಡಾಕ್ಟ್ರಿ
2: ನೋಡಿ, ಇದು ಟಿಬಿ ಮುಕ್ತ ಭಾರತ ಮಾಡ್ತಾ ಇದ್ದೀರಾ, ಇದು ಎಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀರಾ ಅಂತ?
0: ಟಿಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಇದು, ಈಗ ನಾವು ಟಿಬಿ ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ಅ ಕಮಿಟ್ಮೆಂಟ್, ಇಟ್ಸ್ ನಾಟ್ ಓನ್ಲಿ ಇಂಡಿವಿಜುವಲ್ ಕಮಿಟ್ಮೆಂಟ್, ಇದು ಸ್ಟೇಟ್ ಕಮಿಟ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಕಮಿಟ್ಮೆಂಟು, ಎನ್ಜಿಒಸ್ ಕಮಿಟ್ಮೆಂಟು, ಹೆಲ್ತ್ ಕೇರ್ ಪ್ರೊವೈಡರ್ಸ್ ಕಮಿಟ್ಮೆಂಟು, ಮತ್ತೆ ಇವನ್ ರೋಗಿನೂ ಮತ್ತು ಅವ್ರ ಮನೆಯವರ ಕಮಿಟ್ಮೆಂಟ್ ಇಂದ ಇದು ನಾವು ಸಾಧ್ಯ ಆಗುತ್ತೆ. ಅವಾಗೆ ನಾವು ಟಿಬಿ ಮುಕ್ತ ಭಾರತ ಮಾಡ್ತೀವಿ. ಸೊ ಈಗ ನಾವು ಹಿಸ್ಟ್ರಿಯನ್ನು ನೋಡೋದಾಗಿ, ಟ್ಯುಬೋಕ್ಲೋಸಿಸ್ ಮತ್ತೆ ಟ್ರೀಟ್ಮೆಂಟ್ ರಿಲೇಟೆಡ್ ಹಿಸ್ಟ್ರಿಯನ್ನು ನೋಡೋದಾಗಿ, ನಾವು ಇದನ್ನ ಪ್ರೀ ಪ್ರೋಗ್ರಾಮಿಕ್ ಎರ ಅಂಡ್ ಪ್ರೋಗ್ರಾಮಿಕ್ ಎರ ಸ್ಟೇಜ್ ಅಂತ ತಗೋತೀವಿ. ಸೊ ಈಗ 1906 ಇಂಡಿಯಾನಲ್ಲಿ ಫಸ್ಟ್ ಟೈಮ್ ಅಲ್ಲಿ ರಾಜಸ್ಥಾನದಲ್ಲಿ ಒಂದು ಸ್ಯಾನಿಟೋರಿಯಂ ಅಂತ ಒಂದು ಸ್ಥಾಪಿಸಿ ಎಲ್ಲ ಪೇಷಂಟ್ಸ್ಗಳಿಗೆ ಅಲ್ಲಿ ಊಟದ ವ್ಯವಸ್ಥೆ, ನ್ಯಾಚುರಲ್ ಸನ್ಲೈಟ್ ವ್ಯವಸ್ಥೆ ಸೇರಿಸಿ ಎಲ್ಲ ಟಿಬಿ ಪೇಷಂಟ್ಸ್ನ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಸ್ಯಾನಿಟೋರಿಯಂ ತರ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಕ್ ನೋಡಿದ್ದು 1906 ಮೊದಲ ಬಾರಿ ರಾಜಸ್ಥಾನದಲ್ಲಿ. ಇನ್ ಪ್ರೋಗ್ರಾಮಿಕ್ ಎರ ಅಂತ ಬಂದ್ರೆ 1961 ನಂತರ. ಸೊ ಯಾವಾಗ ಪೋಸ್ಟ್ ಇಂಡಿಪೆಂಡೆನ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಟ್ಲ್ ಆಗಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೆವಲಪ್ ಆದ್ಮೇಲೆ 1961 ಫಸ್ಟ್ ಟೈಮು ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂಡ್ ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್ ಮಾಸ್ ರೇಡಿಯೋಗ್ರಫಿ, ಮಾಸ್ ಟ್ರೀಟ್ಮೆಂಟು, ಮಿನಿಯೇಚರ್ ರೇಡಿಯೋಗ್ರಫಿ ಅಂತ ಹೇಳಿ ಟ್ರೀಟ್ಮೆಂಟ್ ಸ್ಟಾರ್ಟ್. ಇನ್ 1996 ಅದೇ ಪ್ರೋಗ್ರಾಮ್, ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್ನ ರಿವೈಸ್ಡ್ ಮಾಡಿ ಏನ್ ಗೇನ್ ಆಯ್ತು, ಏನ್ ಡಿಸ್ಅಡ್ವಾಂಟೇಜಸ್ ಇತ್ತು, ಏನ್ ಅಡ್ವಾಂಟೇಜಸ್ ಇತ್ತು, ಏನ್ ಅಪ್ಡೇಷನ್ ಬೇಕು, ಏನ್ ಫಾರ್ವರ್ಡ್ ಆಗಿ ಮಾಡ್ಬೇಕಿತ್ತು ಅಂತ ಮಾಡಿ 1997 ರಿವೈಸ್ಡ್ ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಆದ ನಂತರ ನಾವು ಯಾವಾಗ ಪೇಷಂಟ್ನ ಫಸ್ಟ್ ಲೈನ್ ಡ್ರಗ್ಸ್, ಮೊದಲು ಹೆಪಾಸಿಡಾಗ್ ಟ್ರೀಟ್ಮೆಂಟ್ ಇತ್ತು, ಒನ್ಸ್ ಇದು ಪ್ರೋಗ್ರಾಮೆಟಿಕ್ ಪ್ರೋಟೋಕಾಲ್ ಅಲ್ಲೇ ಮಲ್ಟಿಪಲ್ ಡ್ರಗ್ಸ್ ನಿಂದ ಇಂಟೆನ್ಸಿವ್ ಫೇಸ್, ಕಂಟಿನ್ಯೂಸ್ ಫೇಸ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿರೋದೇ, ಮತ್ತೆ ಇವ್ಯಾಲ್ಯುಯೇಷನ್ ಫಾರ್ ರೆಸಿಸ್ಟೆನ್ಸ್ ಆರ್ ಸೆನ್ಸಿಟಿವಿಟಿ ಟು ದಿ ಗಿವನ್ ಡ್ರಗ್ಸ್ ಅದು ಟೆಸ್ಟ್ ಮಾಡಿದಾಗ ಡ್ರಗ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಬರ್ತಾ ಇತ್ತು. ಅವಾಗ ಅದಕ್ಕೆ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಆರ್ MDR TB ಅಂತ ಮಾಡಿದ್ವಿ. ಸೊ ಅದನ್ನು ನಾವು ಅಕಾರ್ಡಿಂಗ್ ಟು WHO ಗೈಡೆನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ 2006 ಅಲ್ಲಿ ಡಾಟ್ಸ್ ಪ್ಲಸ್ ಅಂತ ಸಪರೇಟ್ ಆಗಿ ಡ್ರಗ್ ರೆಸಿಸ್ಟೆಂಟ್ ಟಿಬಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಈಗ 2021 ಇಂದ ಮತ್ತೆ ಅದೇ ಸೇಮ್ ಪ್ರೋಗ್ರಾಮ್ ಅನ್ನು ನ್ಯಾಷನಲ್ ಟಿಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಬ್ರ್ಯಾಂಡ್ ನೇಮ್ ಇಂದ ಮಾಡ್ತಿದ್ದಾರೆ. ಇಲ್ಲಿ ಪೇಷಂಟ್ಗೆ ಬೇಕಾದ ಇವ್ಯಾಲ್ಯುಯೇಷನ್ ಡಯಾಗ್ನೋಸ್ಟಿಕ್ ಸಪೋರ್ಟ್ ಫ್ರೀ ಆಗಿ ಕೊಡ್ತಾರೆ, ಟ್ರೀಟ್ಮೆಂಟ್ ಸಪೋರ್ಟ್ ಫ್ರೀ ಆಗಿ ಕೊಡ್ತಾರೆ, ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೊಡ್ತಾರೆ, ಈವನ್ ಟ್ರಾವೆಲ್ ಕನ್ವೀನಿಯನ್ಸು ಕೊಟ್ಟು ಪೇಷಂಟ್ಗೆ ಕ್ಯೂರ್ ರೇಟ್ 100% ನಿಯರ್ಲಿ 100% ರೀಚ್ ಆಗುವಂಗೆ ಎಲ್ಲರೂ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, ಆಲ್ NGOs, ಈವನ್ WHO ಆ್ಯಂಡ್ ಅದರ್ ಕಾರ್ಪೊರೇಟ್ ಕಂಪನೀಸ್ ಆರ್

0: ತಿಂಗಳಾನುಗಟ್ಟಲೆ ಅಥವಾ ವಾರಾನುಗಟ್ಟಲೆ ರೋಗಿ ಬಳತಿರ್ತಾನೆ. ನ್ಯೂಮೋನಿಯಲ್ಲಿ ಎಕ್ಯೂಟ್ ಇಲ್ನೆಸ್, ಎಕ್ಯೂಟ್ ಅಂದ್ರೆ ಒಂದು ಎರಡು ದಿನ ಮೂರು ದಿನ ಅಥವಾ ಒಂದು ವಾರದೊಳಗೇನೆ ಜ್ವರ ಕೆಮ್ಮು ಕಫ ಉಸಿರಾಟಕ ತೊಂದರೆ ಎದೆ ನೋವು ಈ ತರ ಸಮಸ್ಯೆಗಳಿಂದ ಬಳತಿರ್ತಾನೆ. ಅಕ್ಯೂಟ್ ಇಲ್ನೆಸ್ ಇದು ಒಂದು ವಾರದಲ್ಲೇ ಕಾಣಿಸ್ಕೊಂಡು ಮತ್ತೆ ಇದು ಸಿವಿಯರಿಟಿ ಇನ್ಕ್ರೀಸ್ ಆದಂಗೆ ಪೇಷಂಟ್ಗೆ ತೊಂದರೆ ಆಗುತ್ತೆ, ಪೇಷಂಟ್ ಕ್ರಿಟಿಕಲಿ ಇಲ್ಲಿ ಆಗಿ ತೊಂದರೆಗಳಾಗ್ತದೆ.
1: ಇನ್ನು ಧೂಮ್ರಪಾನದಿಂದ ಶ್ವಾಸಕೋಶದ ಮೇಲೆ ಯಾವ ಯಾವ ಪರಿಣಾಮ ಬೀಳ್ತದೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಫ್ಯಾಮಿಲಿಗಳು ಧೂಮ್ರಪಾನದಿಂದ ಬಹಳಷ್ಟು ಹಾನಿಗೆ ಒಳಗಾಗ್ತಾ ಇದ್ದಾರೆ.
0: ಧೂಮಪಾನದಿಂದ ಸ್ಮೋಕಿಂಗ್ ಅಂಡ್ ಸ್ಮೋಕಿಂಗ್ ರಿಲೇಟೆಡ್ ಟು ರೆಸ್ಪಿರೇಟರಿ ಇಲ್ನೆಸ್ ಅಂದ್ರೆ ಒಂದು ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್. ಸೊ ಅದು ಪ್ರಿವಿಲೆನ್ಸ್ ಏನು ಇನ್ ಇಂಡಿಯಾ ಸೆಟಪ್ ಅಲ್ಲೇ ಪ್ರಿವಿಲೆನ್ಸ್ ರೇಟು 14-16% ಇದೆ ಹೂ ಆರ್ ಅಬೋವ್ ಏಜ್ 40. ಮತ್ತೆ ಧೂಮಪಾನದಿಂದ ರೆಸ್ಪಿರೇಟರಿ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಓರಲ್ ಕ್ಯಾನ್ಸರ್ಸ್, ಟ್ರೇಕಿಯಲ್ ಕ್ಯಾನ್ಸರ್, ಬ್ರೊಂಕಿಯಲ್ ಕ್ಯಾನ್ಸರ್ಸ್, ಲಂಗ್ ಕ್ಯಾನ್ಸರ್ಸ್ ಅಂತ ಈ ತರ ಕ್ಯಾನ್ಸರ್ಸ್ ಆಗ್ತದೆ. ಸೊ ಆನ್ಯುವಲ್ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ಸ್ ರೇಟ್ ಇನ್ ಇಂಡಿಯಾ ಇಸ್ 80,000 ಕೇಸಸ್ ಆನ್ಯುವಲಿ ವಿ ಆರ್ ರಿಪೋರ್ಟಿಂಗ್. ಅಮಾಂಗ್ ದೆನ್ 60,000-70,000 ಕೇಸಸ್ ಆರ್ ಆನ್ಯುವಲಿ ಡೈಯಿಂಗ್ ಬಿಕಾಸ್ ಆಫ್ ದಿಸ್ ಕ್ಯಾನ್ಸರ್ ಇಲ್ನೆಸ್.
1: ಡಾಕ್ಟರ್, ತಾವು ಕ್ರಿಟಿಕಲ್ ಕೇರ್ ಡಾಕ್ಟರ್ ಕೂಡ, ಐಸಿಯುಗೆ ಯಾವ ರೀತಿಯ ರೋಗಿಗಳನ್ನು ನೀವು ದಾಖಲಿಸ್ತೀರಿ?
0: ಯಾವುದೇ ಒಂದು ಪೇಷಂಟ್ ಬಂದರೆ ನಾವು ಸಿವಿಯರಿಟಿ ಆಗಿ ನೋಡ್ಕೋಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ದಿ ಸಿವಿಯರಿಟಿ ಒಂದು ಪೇಷಂಟ್ ನ ಓ ಪಿ ಡಿ ಬೇಸಸ್ ಆಗಿ ಇವ್ಯಾಲ್ಯೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಬೇಕಾ ಅಥವಾ ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಾ? ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಂದ್ರೆ 3 ಕ್ಯಾಟಗರೀಸ್ ಬರುತ್ತೆ. ಒಂದು ಜನರಲ್ ವಾರ್ಡು, ಒಂದು ಹೈ ಡೆಫಿನೇಷನ್ ಯೂನಿಟ್, ಇನ್ನೊಂದು ಕ್ರಿಟಿಕಲ್ ಕೇರ್ ಏರಿಯಾ. ಜನರಲ್ ವಾರ್ಡ್ ಅಲ್ಲ ಅಂದ್ರೆ ಜಸ್ಟ್ ಹ್ಯಾವಿ ಆಂಟಿಬಯೋಟಿಕ್ಸು, ಕೇರು, ರೆಸ್ಟು, ಹೈಡ್ರೇಷನ್ ಸಂಬಂಧ ಅಡ್ಮಿಟ್ ಮಾಡಿರ್ತೀವಿ. ದೆನ್ ಹೈ ಡಿಪೆಂಡೆನ್ಸಿ ಯೂನಿಟ್ ಅಂದ್ರೆ ಅಲ್ಲೇ ಸ್ವಲ್ಪ ಪ್ಯಾರಾಮೀಟರ್ಸ್ನೆಲ್ಲ ಮಾನಿಟರ್ ಮಾಡಿ ಸ್ವಲ್ಪ ಇಂಟೆನ್ಸಿವ್ ಕೇರ್ ಥೆರಪಿ, ದೆನ್ ಫ್ರೀಕ್ವೆಂಟ್ ಐ ವಿ ಆಂಟಿಬಯೋಟಿಕ್ಸ್ ಆರ್ ಫ್ರೀಕ್ವೆಂಟ್ ಅದರ್ ಇಂಟರ್ವೆನ್ಷನ್ಸ್ ಮಾಡೋದಿರುತ್ತೆ. ಕ್ರಿಟಿಕಲ್ ಕೇರ್ ಬಂದಾಗ, ಐ ಸಿ ಯು ಅಂತ ಬಂದಾಗ, ಪೇಷಂಟ್ದು ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಇಲ್ಲಿರ್ತಾರೆ. ಟು ಸಸ್ಟೈನ್ ಇಸ್ ಲೈಫ್ ವಿ ಹ್ಯಾವ್ ಟು ಸಪೋರ್ಟ್ ವಿತ್ ವೆಂಟಿಲೇಟರ್ಸ್ ಆರ್ ಅದರ್ ಕಾರ್ಡಿಯಾಕ್ ಸಪೋರ್ಟ್ಸ್.
1: ಅದನ್ನೇ ನಾನು ಕೇಳ್ಬೇಕಂತಿದ್ದೆ. ವೆಂಟಿಲೇಟರ್ ಅಂದ್ರೆ ಎಲ್ಲರೂ ಭಯ ಪಟ್ಕೊಳ್ತಾರೆ. ವೆಂಟಿಲೇಟರ್ ಅಂದ್ರೆ ಏನು, ಇದು ಯಾವಾಗ ನೀವು ಉಪಯೋಗ ಮಾಡ್ತೀರಿ ಅಂತ ನಮ್ಮ ಕೇಳುಗರಿಗೆ ಹೇಳಬೇಕು.
0: ಸೊ ವೆಂಟಿಲೇಷನ್, ನಾವು ಉಸಿರಾಡ್ತೀರಿ ಅದಕ್ಕೆ ಉಸಿರಾಡ್ತೀವಿ, ಆ ಉಸಿರಾಡೋದಕ್ಕೆ ನಾವು ಸಪೋರ್ಟ್ ಮಾಡೋದಕ್ಕೆ ಎಕ್ಸ್ಟರ್ನಲ್ ರೆಸ್ಪಿರೇಟರ್ಸ್ ಅಂತೀವಿ. ರೆಸ್ಪಿರೇಟರ್ ಸಪೋರ್ಟ್ಸ್ ಅಲ್ಲೇ ನಾವು ಸ್ಟೆಪ್ ವೈಸ್ ಆಗಿ ಮಷಿನರೀಸ್ ಬಂದ್ರೆ ಅದಕ್ಕೆ ವೆಂಟಿಲೇಟರ್ ಅಂತೀವಿ. ಯೂಶ್ವಲಿ ಪೇಷಂಟ್ಗೆ ಉಸಿರಾಡಕ್ ತ್ರಾಸಿದ್ದಲ್ಲೇ ಮೊದಲು ಆಕ್ಸಿಜನ್ ಸಪ್ಲಿಮೆಂಟೇಷನ್ ಮಾಡ್ತೀವಿ. ಅದೇ ಜಸ್ಟ್ ಅದಕ್ಕೆ ಆಕ್ಸಿಜನ್ ಥೆರಪಿ ಅವ್ರ ಇನ್ಹೇಲೇಷನ್ ಥೆರಪಿ ಅಂತೀವಿ. ಅದಕ್ಕಿಂತ ಸ್ವಲ್ಪ ಸೀವಿಯರ್ ಆದ್ರೆ ಪೇಷಂಟ್ಸ್ಗೆ ಅಲಾಂಗ್ ವಿತ್ ಆಕ್ಸಿಜನ್ ಸಪ್ಲೈ ಪ್ರೆಷರ್ ಆಗಿ ಸಪ್ಲೈ ಮಾಡ್ತೀವಿ, ಅದಕ್ಕೆ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತೀವಿ. ಪೇಷಂಟ್ಗೆ ಅದು ಮಷಿನ್ ಆಕ್ಸಿಜನ್ ಮತ್ ಕಾನ್ಸಂಟ್ರೇಟೆಡ್ ಆಕ್ಸಿಜನ್ ಮತ್ ರಿಕ್ವೈರ್ಡ್ ಪ್ರೆಷರ್ ಡೆಲಿವರಿ ಮಾಡ್ತಿರ್ತದೆ. ಇನ್ವೇಸಿವ್ ವೆಂಟಿಲೇಷನ್ ಅಂದ್ರೆ ಪೇಷಂಟ್ಗೆ ಇಲ್ಲಿ ನಾವು ಇಂಟ್ಯುಬೇಷನ್ ಅಂತೀವಿ, ಎಂಡೋಟ್ರೇಕಿಯಲ್ ಟ್ಯೂಬ್ ಅನ್ನು ಇನ್ಸರ್ಟ್ ಮಾಡಿ ಅವಾಗ ಪೇಷಂಟ್ನ ಮಷಿನ್ಗೆ ಕನೆಕ್ಟ್ ಮಾಡ್ತೀವಿ. ಯಾವಾಗ ಮಷಿನ್ ಕನೆಕ್ಟ್ ಮಾಡೋದ ಅವಾಗ ಪೇಷಂಟ್ ಕೃತಕವಾಗಿ ಉಸಿರಾಡುತ್ತೆ. ಆ ಮಷಿನ್ ಅಲ್ಲಿ ಸೆಟ್ ರೇಟ್ ಪ್ರಕಾರ ಉಸಿರಾಟ ಪೇಷಂಟ್ ಹೋಗುತ್ತೆ. ಅದರಲ್ಲಿ ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ಡಿಫ್ರೆಂಟ್ ಮೋಡ್ಸ್ ಇದೆ. ಸೊ ಇಲ್ಲಿ ಪಾರ್ಟ್ಲಿ ಮಷಿನ್ ಇಸ್ ಡೂಯಿಂಗ್ ರೆಸ್ಪಿರೇಟ್.

0: ತಗೋದು, ತುಂಬಾ ಫ್ರೈಡ್ ಐಟಮ್ಸ್ ತಿನ್ನೋದು, ಆ ತರ ಅವಾಯ್ಡ್ ಮಾಡ್ಕೋಬೇಕು. ಮತ್ತೆ ನಮ್ದು ಏನಾದ್ರು ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಇದೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕಂಟಿನ್ಯೂ ಇಟ್ಕೊಂಡಿರುತ್ತೆ. ವಿ ಹ್ಯಾವ್ ಟು ಟೇಕ್ ಪ್ರಾಪರ್ಲಿ ಅವರ್ ಮೆಡಿಕೇಶನ್ಸ್, ಪ್ರಾಪರ್ಲಿ ವಿ ಹ್ಯಾವ್ ಟು ಫಾಲೋ ಅಪ್ ವಿತ್ ಟ್ರೀಟಿಂಗ್ ಡಾಕ್ಟರ್.
1: ಸರಿ ಡಾಕ್ಟರ್, ಈಗ ಉಸಿರಾಟದ ತೊಂದರೆ ಕಂಡು ಬಂದಾಗ ಯಾವ ವೈದ್ಯರನ್ನು ಸಂಪರ್ಕಿಸಬೇಕು ಅಂತ ನೀವು ಸಾಮಾನ್ಯವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ತೀರಿ?
0: ಸೊ ಇದ್ರ ಸಂಬಂಧ ಇವೆ ಬಹಳ ಚೆನ್ನಾಗಿ ಕೇಳಿದಿರಿ ನೀವು. ಸೊ ಎಲ್ಲರೂ ಟ್ರೀಟ್ ಮಾಡಬೇಕು. ಇದೇನು ಒಬ್ರು ಉಸಿರಾಟದ ತೊಂದರೆ ಆದ್ರೆ ಸ್ಪೆಷಲಿಸ್ಟ್ ಗೆ ಹೋಗ್ಬೇಕಂತ,
1: ಅದಕ್ಕೆ
0: ಉಸಿರಾಟದ ತೊಂದರೆ ಎಲ್ರಿಗೂ ಬರೋದು. ಸೊ ಮೋಸ್ಟ್ ಆಫ್ ಪ್ರಾಬ್ಲಮ್ಸ್ ಈಗ ನಾವು ಪೇಷಂಟ್ಸ್ ಅಲ್ಲೇ ಇದೆ, ಕೆಮ್ಮು, ನೆಗಡಿ, ಶೀತ, ದಮ್ಮು, ಜ್ವರ, ಕಫ, ಇದೇ ರೋಗಕ್ಷಣ. ಈ ಲಕ್ಷಣಗಳನ್ನು ಫಸ್ಟ್ ನಮ್ಮ ಪ್ರೈಮರಿ ಫ್ಯಾಮಿಲಿ ಡಾಕ್ಟರ್ ಕನ್ಸರ್ನ್ ಮಾಡಿಕೊಂಡು ಅದಕ್ಕೆ ಬೇಕಾದ ಕರೆಕ್ಟ್ ಮೆಜರ್ಸ್ ತಗೋಬಹುದು. ಈಗ ಸಾಮಾನ್ಯ ಈ ಮಳೆಗಾಲಲ್ಲಿ ಬರೋದು, ಚಳಿಗಾಲಲ್ಲಿ ಬರೋದು, ಕಾಮನ್ ಕೋಲ್ಡ್, ಕಾಮನ್ ಫ್ಲೂಗಳಿಗೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗಳು ಚಿಕಿತ್ಸೆ ಕೊಡ್ತಾರೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಪೇಷಂಟ್ ರಿಪೀಟೆಡ್ ಆಗಿ ಅದೇ ಬರ್ತಾ ಇದೆ, ರಿಪೀಟೆಡ್ ಆಗಿ ನಾವು ಪ್ರತಿ ಸತಿ ಅದೇ ನಮಗೆ ಸಮಸ್ಯೆಗಳು ಅದೇ ಲಕ್ಷಣಗಳು ಕಾಣಿಸ್ಕೊತಾ ಇದೆ ಅಂದ್ರೆ ಫಿಸಿಷಿಯನ್ಸ್ಗೆ ಹೋಗ್ಬಹುದು. ಸೊ ಫಿಸಿಷಿಯನ್ಸ್ ಎಂ ಡಿ ಜನರಲ್ ಮೆಡಿಸಿನ್ ಫಿಸಿಷಿಯನ್ಸ್ ತೋರಿಸಿ ಅದ್ರ ಮುಂದೆ ಪಟ್ಟದ್ದು, ಅದ್ರ ಮುಂದೆ ಪಟ್ಟದ್ರಲ್ಲೇ ಈಗ ಬಂತಲ್ಲ ಇದೆ ನಿಮೋನಿಯಾ, ಟಿಬೋಕ್ಲೋಸಸ್, ಅಸ್ತ್ಮ, ಈ ತರ ಬಂದ್ಬೋದು. ಸೊ
1: ರೋಗ ವಿಪರೀತಗೊಂಡಾಗ ಸ್ಪೆಷಲಿಸ್ಟ್ ಕಡೆ ಹೋಗಿ ಅಂತ ಡಾಕ್ಟರ್ ನೀವು ಹೇಳ್ತಾ ಇದ್ದೀರಾ. ಹಾಗೆ ಈ ಶ್ವಾಸಕೋಶದ ಆರೋಗ್ಯವನ್ನು ಜನರು ಕಾಪಾಡಿಕೊಂಡು ಹೋಗಲು ಯಾವ ರೀತಿಯ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು?
0: ಫಸ್ಟ್ ರೆಸ್ಪಿರೇಟರಿ ಹೆಲ್ತ್ ಅಲ್ಲಿ ಸ್ಮೋಕಿಂಗ್ ಅನ್ನೋದನ್ನು ಬಿಟ್ಬಿಡ್ಬೇಕು. ಇಫ್ ದೇ ಆರ್ ಸ್ಮೋಕಿಂಗ್ ದೇ ಹ್ಯಾವ್ ಟು ಕ್ವಿಟ್ ದೇ ಸ್ಮೋಕಿಂಗ್.
1: ಹೌದು.
0: ಆಮೇಲೆ ಹೆಲ್ದಿ ಹ್ಯಾಬಿಟ್ಸ್ ಇರಬೇಕು. ಈಗ ಬೆಳಿಗ್ಗೆ ಅದು ವ್ಯಾಯಾಮ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ಶಾರ್ಟ್ ರನ್ ಅಥವಾ ಬೈಸಿಕ್ಲಿಂಗ್ ಮಾಡೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು, ಈ ತರ ಮಾಡೋದ್ರಿಂದ ರೆಸ್ಪಿರೇಟರಿ ಮಸಲ್ಸ್ ಸ್ಟ್ರೆಂಥನ್ ಆಗ್ತದೆ. ಸೊ ಆಮೇಲೆ ನಮ್ಗೂ ಫ್ರೆಶ್ ಏರ್ ಸಿಗುತ್ತೆ, ಒಳ್ಳೆ ಗಾಳಿ ಉಸಿರಾಡೋದ್ರಿಂದ ಲಂಗ್ಸ್ ಎಲ್ಲ ಕ್ಲೀನ್ ಆದಂಗೆ ಆಗುತ್ತೆ. ಆಮೇಲೆ ಇದಕ್ಕೆ ಆಹಾರಕ್ಕೆ ಸಂಬಂಧಪಟ್ಟರೆ ಅತಿಯಾದ ಎಣ್ಣೆಯಲ್ಲಿ ಫ್ರೈಡ್ ಐಟಮ್ಸು, ಅತಿಯಾದ ಫ್ಲೇವರ್ ಅಥವಾ ಕೆಮಿಕಲ್ ಮಿಶ್ರಿತವಾಗಿದ್ದು ಅಥವಾ ಪ್ರೊಸೆಸ್ಡ್ ಫುಡ್ಡು ಅಥವಾ ಸ್ಟೋರ್ಡ್ ಫುಡ್ಡು, ಕೋಲ್ಡ್ ಐಟಮ್ಸು, ಕೋಲ್ಡ್ ಡ್ರಿಂಕ್ಸ್, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ.
1: ಸರಿ ಡಾಕ್ಟ್ರೆ, ವಾಯು ಮಾಲಿನ್ಯವು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ? ಯಾಕಂದ್ರೆ ಇದು ಶ್ವಾಸಕೋಶದ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದು.
0: ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಪ್ಲೆಂಟಿ ಆಗಿದೆ. ಈಗ ನಾವು ಸಿಒಪಿಡಿ ಅಂತೀವಿ, ಸಿಒಪಿಡಿ ಮೇನ್ಲಿ ವಾಟ್ ಆರ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಒಂದು ಸ್ಮೋಕಿಂಗ್, ಒಂದು ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಆಮೇಲೆ ಪೇಷಂಟ್ಸ್ ಸಿಒಪಿಡಿ, ಆಸ್ತಮ, ಈಗ ಪ್ರೀ ಎಕ್ಸಿಸ್ಟಿಂಗ್ ಪೇಷಂಟ್ಸ್ ಗೆ ವಾಯು ಮಾಲಿನ್ಯದಲ್ಲಿ ಫ್ರೀಕ್ವೆಂಟ್ ಆಗಿ ಎಕ್ಸಾಜರ್ಬೇಷನ್ಸ್ ಆಗುತ್ತವೆ, ಅಂದ್ರೆ ಅವ್ರದ್ದು ರೋಗದ ಮೇಲೆ ನಿಯಂತ್ರಣ ತಪ್ಪುತ್ತೆ. ಸೊ ಮತ್ತೆ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಜಾಸ್ತಿ ಆದಂಗೆ ಅದರ್ ಇಲ್ನೆಸಸ್, ಕ್ಯಾನ್ಸರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇಫ್ ಯು ಆರ್ ಇನ್ಹೇಲಿಂಗ್ ಕ್ರಾನಿಕ್ ಕೆಮಿಕಲ್ ಎಲಿಮೆಂಟ್ಸ್ ದೇ ವಿಲ್ ಲೀಡ್ ಇನ್ ಟು ಕ್ಯಾನ್ಸರ್ಸ್, ರೆಸ್ಪಿರೇಟರಿ ಕ್ಯಾನ್ಸರ್ಸ್ ಆರ್ ಅದರ್ ಕ್ಯಾನ್ಸರ್ಸ್ ಈ ತರ. ಸೊ ವಾಯು ಮಾಲಿನ್ಯ ಇದು ಇನ್ ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಸಣ್ಣ ಮಗುವಿನಿಂದ ಹಿಡ್ಕೊಂಡು ಏಜ್ ಆದ ವೃದ್ಧರಿಗೂ ಹಜಾರ್ಡಸ್ ಟು ಹೆಲ್ತ್. ಸೊ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲ ವಾತಾವರಣ ಕಾಪಾಡಿಕೊಂಡಿರೋದೇ ಇದರಲ್ಲಿ ಉತ್ತಮ, ರಾದರ್ ದೆನ್ ಗೆಟಿಂಗ್ ಟ್ರೀಟೆಡ್ ಆರ್ ಗೆಟಿಂಗ್ ಡಯಾಗ್ನೋಸ್ಡ್ ಅಂಡ್ ಗೆಟಿಂಗ್ ರೆಮಿಡಿ ಫಾರ್ ಎನಿ ಇಲ್ನೆಸ್.
1: ಪ್ರಿಕಾಷನ್ಸ್ ಅನ್ನು ನಾವು ತೆಗೆದುಕೊಳ್ಳೋದು ಮುಖ್ಯ ಅಂತ ಹೇಳ್ತಿದ್ದೀರಿ ಡಾಕ್. ನಿಮ್ಮ ವೈದ್ಯಕೀಯ ಜೀವನದಲ್ಲಿ ನಿಮಗೆ ಮರೆಯಲಾರದಂತ ಘಟನೆ ಯಾವುದು ವೈದ್ಯರಾಗಿ?
0: ಮನಸ್ಸಿಗೆ ಹತ್ತಿರವಾಗಿದೆ ಅಂದ್ರೆ ಡ್ಯೂರಿಂಗ್ ಕೋವಿಡ್ ಪೀರಿಯಡ್ ನಾನು ಈ ಪ್ಲೇಸ್ ಅಲ್ಲೇ ಕೆಲಸ ಮಾಡಿದ್ದು. ಬಿಕಾಸ್ ನನಗೆ ನನ್ನ ಮೆಂಟರ್ ಹೇಳಿದ್ರು, ನೀನು ಬೇರೆ ಕಡೆ ಬೇರೆ ಜನ ಸಿಗ್ಬೋದು, ಈ ಪ್ಲೇಸ್ ಅಲ್ಲಿ ನಿನಗೆ ಒಂದು ಅಪಾರ್ಚುನಿಟಿ ಇದೆ, ಇದೇ ಪ್ಲೇಸ್ ಅಲ್ಲಿ ನೀನು ಓದಿರೋದ್ರಿಂದ, ಇದೇ ಪ್ಲೇಸ್ ಅಲ್ಲಿ ಇರೋದ್ರಿಂದ ಜನರಿಗೆ ಸೇವೆ ಮಾಡುವ ಒಂದು ಅಪಾರ್ಚುನಿಟಿ ಇದೆ ಅಂತ ಹೇಳಿದ್ದಕ್ಕೆ ಇಲ್ಲೇ ನಾನು ನನ್ನ ಪ್ರಾಕ್ಟೀಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾನು ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಮತ್ತು ಡಿಸ್ಟ್ರಿಕ್ಟ್ ಹೆಲ್ತ್ ಅಡ್ಮಿನಿಸ್ಟ್ರೇಟರ್ ಜೊತೆ ಸೇರಿ, ಅವಾಗಿನ ಡಿಸಿ ಡಾಕ್ಟರ್ ಸುನೀಲ್ ಕುಮಾರ್ ಅವರು ಮತ್ತು ವೈ ಎಸ್ ಪಟೇಲ್ ಅವರ ಜೊತೆ ಸೇರಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋವಿಡ್ ಕೇರ್ ಯೂನಿಟ್ ಇನ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತ ಹೇಳಿ ಅಲ್ಲಿ ಒಂದು 200 bed ಮಾಡಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇನ್ನೂ ಅದು ಜಾಸ್ತಿ ಔಟ್ ಆಫ್ ಕಂಟ್ರೋಲ್ ಹೋಗ್ತಿದ್ದಂಗೆ BLD ಮೆಡಿಕಲ್ ಕಾಲೇಜ್ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅನ್ನು ರನ್ ಮಾಡಿದ್ವಿ. ಇನ್ನೂ ಮುಂದೆ ಹೋಗಿ ನೋಡುತ್ತಿದ್ದಂಗೆ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಸ್ ಗು ಕೋವಿಡ್ ಕೇರ್ ಗೆ ಫೆಸಿಲಿಟೀಸ್ ಹಂಗ್ ಮೇಂಟೈನ್ ಮಾಡಿ ಮಾನಿಟರ್ ಮಾಡಿ ಡಿಸ್ಟ್ರಿಕ್ಟ್ ಟೀಮ್ ಜೊತೆ ನಾವು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರಿಕ್ಟ್ ಅಮಾಂಗ್ ಕರ್ನಾಟಕ ಅಂಡ್ ಇವನ್ ಬೆಸ್ಟ್ ಡಿಸ್ಟ್ರಿಕ್ಟ್ ಮ್ಯಾನೇಜ್ಡ್ ಇನ್ ಪೆರಿಫರಲ್ ಡಿಸ್ಟ್ರಿಕ್ಟ್ ವೆಲ್ ಮ್ಯಾನೇಜ್ಡ್ ಅಂತ ಪ್ರಶಸ್ತಿನೂ ನಮ್ಮ DC ಸುನೀಲ್ ಕುಮಾರ್ ಅವರಿಗೆ ಲಭಿತು ಆ ಟೈಮ್.
1: ಕೋವಿಡ್ ನಲ್ಲಿ ನೀವು ಅನೇಕ ರೋಗಿಗಳನ್ನು ಉಳಿಸಿದ ಹೆಮ್ಮೆ ನಿಮಗಿದೆ ಡಾಕ್ಟ್ರೆ. ಡಾಕ್ಟ್ರೆ, ಹೋಗ್ತಾ ಹೋಗ್ತಾ

0: ಕೊನೆಯದಾಗಿ ನಮ್ಮ ಯುವಕರಿಗೆ ನೀವು ವೈದ್ಯರಾಗಿ ಯಾವ ಸಲಹೆಯನ್ನು?
1: ಯುವಕರಿಗೆ ದೇ ಹ್ಯಾವ್ ಟು ಬಿ ಮೋಟಿವೇಟೆಡ್ ಟು ಡೂ ಸಮಥಿಂಗ್ ಬೆಟರ್ ಫಾರ್ ದ ನೇಷನ್ ಅಂಡ್ ಟು ದ ಸೊಸೈಟಿ. ಸೊ ಯುವಕರಿಗೆ ಮೊದಲು ಈ ತರ ಧೂಮಪಾನದಿಂದ ದೂರ ಇರಬೇಕು. ನಾಟ್ ಓನ್ಲಿ ಸ್ಮೋಕಿಂಗ್, ಆಲ್ಕೋಹಾಲಿಸಂ ನಿಂದನೂ ದೂರ ಇರಬೇಕು. ಯಾಕಂದ್ರೆ ಆಲ್ಕೋಹಾಲಿಸಂ ನಿಂದ ವಿಪರೀತ ಅಲ್ಲ ಅವರಿಗೆ ಇಮ್ಯುನೋ ಸಪ್ರೇಷನ್ ಆಗಿ ಅಥವಾ ವೀಕ್ನೆಸ್ ಬಂದು ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್.
0: ಸರಿ ವೈದ್ಯರೇ, ಸಮಯ ಆಗ್ತಾ ಇದೆ, ನಿಮಗೆ ಸಂಪರ್ಕ ಮಾಡಬೇಕಾದ್ರೆ ಯಾವುದು ನಂಬರ್ ಹೇಳ್ತೀರಾ?
1: ಸೊ ನಮಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 355926.
0: ಪ್ರಿಯ ಕೇಳುಗರೆ, ಡಾಕ್ಟರ್ಗೆ ಸಂಪರ್ಕ ಮಾಡಬೇಕಾದ್ರೆ 355926 ಎಸ್ಡಿಡಿ ಕೋಡ್ ಸಂಖ್ಯೆ ನಿಮಗೆಲ್ಲ ಗೊತ್ತಿದೆ, 08352 ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟರ್.
1: ನಮಸ್ಕಾರ.
2: ಇದುವರೆಗೆ
3: ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಡಾಕ್ಟರ್ ಸಂತೋಷ್ ನೇಮಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
2: ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್,
0: ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಶ್ರೋತೃಬಾಂಧವರೇ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಬಗ್ಗೆ ಮಾಹಿತಿ.
2: ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ, ಹನಿ ಹನಿಗೂಡ್ರೆ

ದೇಶದಲ್ಲಿ ಬಿತ್ತನೆಯಾಗುತ್ತಿರುವ 141 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ 65 ಮಿಲಿಯನ್ ಹೆಕ್ಟೇರ್ ಅಂದರೆ 45% ಸಾಗುವಳಿ ಭೂಮಿ ಮಾತ್ರ ನೀರಾವರಿ ಸೌಲಭ್ಯ ಹೊಂದಿದೆ. ಕೇವಲ ಮಳೆಯಾಶ್ರಯದ ಕೃಷಿ ಬಹಳಷ್ಟು ಸಂದರ್ಭಗಳಲ್ಲಿ ಲಾಭದಾಯಕವಾಗಿಲ್ಲ, ಯಾಕೆಂದರೆ ಈ ಥರದ ಕೃಷಿ ಮಳೆಯೊಂದಿಗಿನ ಜೂಜು ಎಂದು ಪರಿಗಣಿತವಾಗಿದೆ. ನೀರು ಕೃಷಿಗೆ ಮೂಲಭೂತ ಆಗಿರೋದ್ರಿಂದ ನೀರಾವರಿ ಸೌಲಭ್ಯ ಯಾವುದೇ ಕೃಷಿಕನ ಆರ್ಥಿಕ ಅಭಿವೃದ್ಧಿಯಲ್ಲಿ ಬೆಂಬಲವಾಗಿ ನಿಲ್ಲುತ್ತೆ. ಈ ಕಾರಣದಿಂದ ನೀರಾವರಿ ಸೌಲಭ್ಯ ಹೊಂದಿರುವ ರೈತರು ಸಾಗುವಳಿಯಲ್ಲಿ ಹೆಚ್ಚು ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಂಡು ಆದಾಯ ವೃದ್ಧಿಸಿಕೊಂಡಿರುವುದನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಈ ಕಾರಣದಿಂದ 2015 ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಾರಿಗೆ ಬಂತು. ಈ ಯೋಜನೆಯ ಮುಖ್ಯ ಉದ್ದೇಶ ಸುಸ್ಥಿರ ಸುರಕ್ಷಿತ ನೀರಾವರಿ ಸೌಲಭ್ಯ, ಪ್ರತಿಯೊಬ್ಬ ರೈತನ ಕೃಷಿ ಭೂಮಿಗೂ ಸಿಗುವಂತೆ ನೋಡಿಕೊಳ್ಳೋದು, ಜೊತೆಗೆ ಪ್ರತಿ ಹನಿಗೂ ಹೆಚ್ಚು ಬೆಳೆ ಈ ಯೋಜನೆಯ ಮುಖ್ಯ ಉದ್ದೇಶ. ಜಿಲ್ಲಾವಾರು ತಾಲೂಕುವಾರು ನೀರಾವರಿ ಯೋಜನೆಗಳನ್ನು ನಿರ್ಮಿಸಿ ಪ್ರತಿ ಗ್ರಾಮಕ್ಕೂ ಯೋಜನೆಯ ಲಾಭ ತಟ್ಟುವಂತೆ ಕೃಷಿ ಸಿಂಚಾಯಿ ಯೋಜನೆ ಗುರಿ ಹೊಂದಿದೆ. ಭೌತಿಕವಾಗಿ ಗುರುತಿಸಲ್ಪಟ್ಟ ಕೃಷಿ ಭೂಮಿಗೆ ನೀರಿನ ಸೌಲಭ್ಯ ಒದಗಿಸಿ ಆ ಮೂಲಕ ಸುತ್ತಲಿನ ಕೃಷಿ ಭೂಮಿಗೆ ಸೌಲಭ್ಯ ವಿಸ್ತರಿಸಿ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗ್ತಾ ಇದೆ. ನೀರಿನ ಮೂಲಗಳನ್ನು ಕೇಂದ್ರೀಕರಿಸಿ ನೂತನ ತಾಂತ್ರಿಕತೆ ಮತ್ತು ವಿಧಾನಗಳನ್ನು ಬಳಸಿ ಪ್ರತಿ ಹನಿ ನೀರಿನ ಸದ್ಬಳಕೆ ಮಾಡೋದು, ನೀರು ಪೋಲಾಗದಂತೆ ಕೃಷಿ ಜಮೀನನ್ನು ತಂಪುಗೊಳಿಸಿ ಬಹುಕಾಲ ಉಪಯೋಗಕ್ಕೆ ಅಂದರೆ ಕೃಷಿಗೆ ಬರುವಂತೆ ನೋಡಿಕೊಳ್ಳೋದು, ಹನಿ ನೀರಾವರಿ ತುಂತುರು ನೀರಾವರಿ

ತಂತ್ರಜ್ಞಾನಗಳನ್ನು ಬಳಸಿ ಎಷ್ಟು ಬೇಕೋ ಅಷ್ಟೇ ನೀರನ್ನ ಒಂದು ಕಾಲಕ್ಕೆ ಬಳಸಿ ನೀರಿನ ಉಳಿತಾಯ ಮಾಡೋದು, ಕೃಷಿ ಹೊಂಡಗಳ ಮೂಲಕ ಮಳೆ ನೀರನ್ನು ಸಂಗ್ರಹಿಸಿ ಕಾಯ್ದಿಟ್ಟುಕೊಳ್ಳೋದು, ಜೊತೆಗೆ ಮಳೆಯ ನೀರು ಹರಿದು ಹೋಗದಂತೆ ತಡೆಯೊಡ್ಡಿ ನೀರನ್ನ ಕೃಷಿ ಜಮೀನಿನಲ್ಲಿಯೇ ಇಂಗುವಂತೆ ನೋಡಿಕೊಂಡು ಅಂತರ್ಜಲ ಮಟ್ಟ ಹೆಚ್ಚಿಸಿಕೊಳ್ಳುವುದು. ಕೃಷಿಗೆ ನೀರೇ ಮೂಲಭೂತವಾಗಿರುವುದರಿಂದ ಮಳೆಯಾಶ್ರಯದ ಕೃಷಿ ಪ್ರದೇಶಗಳಲ್ಲಿ ಮಳೆಯ ನೀರಿನ ಸರಿಯಾದ ನಿರ್ವಹಣೆ ಸಂಗ್ರಹಣೆಯ ಬಗ್ಗೆ ತಿಳುವಳಿಕೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿಕೊಡುವುದು. ನಗರ ಪ್ರದೇಶಗಳಲ್ಲಿ ಬಳಸಲ್ಪಟ್ಟ ನೀರನ್ನು ಶುದ್ಧೀಕರಿಸಿ ಮರುಬಳಕೆಗೆ ಅಂದರೆ ಕೃಷಿ ಉದ್ದೇಶಗಳಿಗೆ ಬಳಸುವುದು, ಜೊತೆಗೆ ನೀರಾವರಿ ಕ್ಷೇತ್ರದಲ್ಲಿ ಖಾಸಗಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವುದು ಕೂಡ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಉದ್ದೇಶಗಳಲ್ಲಿ ಒಂದು. ಯೋಜನೆಯ ಅನುಷ್ಠಾನದಲ್ಲಿ ಕೃಷಿ ಇಲಾಖೆ, ನೀರಾವರಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ನದಿಗಳ ಅಭಿವೃದ್ಧಿ ಮತ್ತು ಪುನರುಜ್ಜೀವನ ಇಲಾಖೆ, ಜಲಶಕ್ತಿ ಇಲಾಖೆ ಹೀಗೆ ಹಲವಾರು ಇಲಾಖೆಗಳು ಈ ಯೋಜನೆಯ ಅನುಷ್ಠಾನದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿವೆ. ಜಲಾನಯನ ಪ್ರದೇಶಗಳ ಅಭಿವೃದ್ಧಿ, ಸಣ್ಣ ಸಣ್ಣ ನೀರಾವರಿ ಘಟಕಗಳ ನಿರ್ಮಾಣ, ಜಲಸಂಗ್ರಹಣಾ ಕೇಂದ್ರಗಳ ದುರಸ್ತಿ ಮತ್ತು ನಿರ್ವಹಣೆ ಮತ್ತು ಅಂತರ್ಜಲ ಮಟ್ಟ ಹೆಚ್ಚು ಮಾಡಲು ಕಾರ್ಯಗತಗೊಳಿಸಬಹುದಾದ ತುರ್ತು ಯೋಜನೆಗಳು, ಈ ಎಲ್ಲವನ್ನ ಇಲಾಖೆಗಳು ತಮ್ಮ ಕಾರ್ಯಸೂಚನೆಯಲ್ಲಿ ಹೊಂದಿವೆ. 60,000 ಕೋಟಿ ರೂಪಾಯಿಗಳ ಆರ್ಥಿಕ ಯೋಜನೆಯೊಂದಿಗೆ 2015-2020 ಹಲವಾರು ಕೃಷಿ ನೀರಾವರಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಯಿತು. ಈಗ 2021-2026 93,068 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಸಮ್ಮತಿ ನೀಡಲಾಗಿದ್ದು, ಇದರಲ್ಲಿ 37,454 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನೀಡಲಿದೆ. 2021-2026 ಅವಧಿಯಲ್ಲಿ 13.88 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಗುರಿ ಹೊಂದಲಾಗಿದೆ. ಈಗಾಗಲೇ ಚಾಲ್ತಿಯಲ್ಲಿರುವ 60 ಯೋಜನೆಗಳು ಸುಮಾರು 30.23 ಲಕ್ಷ ಹೆಕ್ಟೇರ್ನಷ್ಟು ಅಚ್ಚುಕಟ್ಟು ಪ್ರದೇಶಗಳ ಅಭಿವೃದ್ಧಿಗೆ ಮೀಸಲಿದ್ದು ಆ ಯೋಜನೆಗಳು ಮುಂದುವರೆಯಲಿವೆ. ಒಟ್ಟಾರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಮೂಲಕ ಪ್ರತಿ ಕೃಷಿಯೋಗ್ಯ ಭೂಮಿಗೂ ನೀರಿನ ಸೌಲಭ್ಯ ದೊರಕಬೇಕು. ಆ ಮೂಲಕ ಪ್ರತಿ ಕೃಷಿಕನೂ ಕೇವಲ ಮೋಡ ನಂಬಿ ಬದುಕು ಸಾಗಿಸದೆ ತನ್ನದೇ ಸುಸ್ಥಿರ ಸುರಕ್ಷಿತ ಕೃಷಿ ಮಾಡಬೇಕೆಂಬುದು ಘನ ಸರ್ಕಾರದ ಆಶಯ. ಈಗಾಗಲೇ ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ತುಂತುರು ನೀರಾವರಿ ಸೌಲಭ್ಯ, ಈ ಎಲ್ಲದಕ್ಕೂ ಸಂಬಂಧಪಟ್ಟ ಇಲಾಖೆಗಳು ರೈತರಿಗೆ ನೆರವು ನೀಡ್ತಾ ಇವೆ. ಈ ನೆರವಿನ ಲಾಭ ಪಡೆದುಕೊಂಡು ಪ್ರಗತಿ ಪಥದತ್ತ ಸಾಗಲು ರೈತ ಮಿತ್ರರಿಗೆ ಸಾಕಷ್ಟು ಅವಕಾಶಗಳಿವೆ.

ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಬಗ್ಗೆ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಅರುಣ್ ನಾಯಕ್.

0: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ದಿ ವಿಷಯದಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲಾ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ದಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುತ್ತಿದೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ದಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು ಎಂದು ನೀತಿ ಆಯೋಗ ತಿಳಿಸಿದೆ. ಕೇಂದ್ರ ಸರ್ಕಾರ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಮನ್ನಾ ಮಾಡಿದೆ. ಶೇಕಡಾ 25, 25, 27 ಮತ್ತು ಶೇಕಡಾ 30 ಎಥನಾಲ್ ಬೆರೆಸಿದ ಪೆಟ್ರೋಲ್ ಅನ್ನು ಕೇಂದ್ರ ಅಬಕಾರಿ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಎಲ್ಲಾ 4 ಇಂಧನ ಶ್ರೇಣಿಗಳು ಈಗ ಶೂನ್ಯ ಅಬಕಾರಿ ಸುಂಕವನ್ನು ಹೊಂದಿರುತ್ತವೆ. ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸಲು ಮತ್ತು ದೇಶೀಯವಾಗಿ ಉತ್ಪಾದಿಸುವ ಎಥನಾಲ್ಗೆ ಬೇಡಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸುವ ಭಾರತದ ಎಥನಾಲ್ ಮಿಶ್ರಿತ ಕಾರ್ಯಕ್ರಮವನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮ ಹೊಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ರೈತರ ಕಲ್ಯಾಣವು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ. ಅವರ ಜೀವನವನ್ನು ಸಾಧ್ಯವಾದಷ್ಟು ಸುಲಭಗೊಳಿಸಲು ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ರೈತರು ದೇಶದ ಆಹಾರ ಭದ್ರತೆ, ಪೋಷಣೆ ಮತ್ತು ಸಮೃದ್ಧಿಯ ಮೂಲಾಧಾರ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಬೆಳೆ ವಿಮಾ ಯೋಜನೆಯು ರೈತರ ಆಧಾರವನ್ನು ರಕ್ಷಿಸುವುದಲ್ಲದೆ ಕೃಷಿ ವಲಯವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದರು. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರು ಕೃಷಿಗಾಗಿ ಸೌರಶಕ್ತಿಯ ಪ್ರವೇಶವನ್ನು ಪಡೆದಿದ್ದಾರೆ ಮತ್ತು ಸಂಬಂಧಿತ ವೆಚ್ಚಗಳನ್ನು ಸಹ ಕಡಿಮೆ ಮಾಡಿದ್ದಾರೆ ಎಂದು ಅವರು ಹೇಳಿದರು. ಕೃಷಿ ಮತ್ತು ಇತರ ಅಗತ್ಯಗಳಿಗಾಗಿ ಕಡಿಮೆ ಬಡ್ಡಿದರದಲ್ಲಿ ಸಾಲಗಳನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಡುವ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರು, ಜಾನುವಾರು ಸಾಕಾಣೆದಾರರು ಮತ್ತು ಮೀನುಗಾರರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಎಂದರು. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಸರ್ಕಾರದ ಬೀಜದಿಂದ ಮಾರುಕಟ್ಟೆಗೆ ಉಪಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಡ್ರೋನ್ಗಳು ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ನೈಸರ್ಗಿಕ ಗೊಬ್ಬರಗಳಿಗೆ ಸಂಬಂಧಿಸಿದ ರೈತರ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಿವೆ. ದೇಶಾದ್ಯಂತ ರೈತರಿಗೆ ಆಧುನಿಕ ಕೃಷಿ ಸೌಲಭ್ಯಗಳನ್ನು ಒದಗಿಸುವತ್ತ ಸರ್ಕಾರ ನಿರಂತರವಾಗಿ ಗಮನಹರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಕುರಿತು ಒಂದು ವರದಿ.
3: ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಕೃಷಿಯು ರೈತರ ಕಲ್ಯಾಣದ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ರಚನಾತ್ಮಕವಾಗಿ ಬದಲಾಗಿದೆ. ಬೀಜದಿಂದ ಮಾರುಕಟ್ಟೆಯವರೆಗೆ ಎಂಬ ಉಪಕ್ರಮದ ಮೂಲಕ ಸಮಗ್ರ ಸಬಲೀಕರಣವನ್ನು ಖಚಿತಪಡಿಸಿಕೊಳ್ಳುವ ಜೊತೆಗೆ ಸರ್ಕಾರ ಅನ್ನದಾತನನ್ನು ದೇಶದ ಆರ್ಥಿಕತೆಯ ಸಂಪೂರ್ಣ ಕೇಂದ್ರದಲ್ಲಿ ಇರಿಸಿದೆ. ಸರ್ಕಾರದ ಉಪಕ್ರಮಗಳು ರೈತರಿಗೆ ತಮ್ಮ ಭೂಮಿಯಲ್ಲಿ ತಕ್ಷಣವೇ ಮರುಹೂಡಿಕೆ ಮಾಡಲು ಆರ್ಥಿಕ ಘನತೆಯನ್ನು ನೀಡುತ್ತದೆ. ಡಿಜಿಟಲ್ ಇ ಮಾರುಕಟ್ಟೆಗಳ ಮೂಲಕ ಪೂರೈಕೆ ಸರಪಳಿಗಳನ್ನು ಸುವ್ಯವಸ್ಥಿತಗೊಳಿಸುವ, ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳನ್ನು ವಿಸ್ತರಿಸುವುದು ಮತ್ತು ಸುಧಾರಿತ ವೈಜ್ಞಾನಿಕ ದತ್ತಾಂಶವನ್ನು ಸದುಪಯೋಗಪಡಿಸಿಕೊಳ್ಳುವುದು ರೈತರ ಸ್ವಾವಲಂಬಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಪೀಳಿಗೆಯನ್ನಾಗಿ ರೂಪಿಸಿದೆ. ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳು ಸೇರಿದಂತೆ ಸುಧಾರಿತ ವೈಜ್ಞಾನಿಕ ಪರಿಕರಗಳು ಇಳುವರಿಯನ್ನು ಹೆಚ್ಚಿಸಿದೆ. ಪಿಎಂಎಫ್ಬಿವೈ ಮತ್ತು ಪಿಎಂ ಮತ್ಸ್ಯ ಸಂಪದ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಮೂಲಕ ಕ್ಷಿಪ್ರ ವಿಕಸನವು ವಿಕಸಿತ ಭಾರತದ ಪ್ರಯಾಣದತ್ತ ರೈತರು ಸಕ್ರಿಯವಾಗಿ ತೊಡಗಿರುವುದನ್ನು ಪ್ರತಿಬಿಂಬಿಸುತ್ತದೆ.
2: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಇರಾನ್ನ ವಿವಿಧ ಸ್ಥಳಗಳ ಮೇಲೆ ಅಮೆರಿಕ ನಿನ್ನೆ ರಾತ್ರಿ ಮತ್ತೊಂದು ಸುತ್ತಿನ ದಾಳಿಗಳನ್ನು ನಡೆಸಿದೆ. ಇರಾನ್ನ ಆಕ್ರಮಣಶೀಲತೆಗೆ ಪ್ರತಿಕ್ರಿಯೆಯಾಗಿ ಈ ದಾಳಿಗಳು ನಡೆದಿವೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ಯುದ್ದವನ್ನು ಕೊನೆಗೊಳಿಸಲು ಮಾತುಕತೆಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನಗಳ ಹೊರತಾಗಿಯೂ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚಿದೆ. ಅಮೆರಿಕದ ಸೇನಾ ನೆಲೆಗಳನ್ನು ಹೊಂದಿರುವ ಬಹ್ರೇನ್, ಕುವೈತ್ ಮತ್ತು ಜೋರ್ಡಾನ್ ಮೇಲೆ ಇರಾನ್ ದಾಳಿಗಳನ್ನು ಪ್ರಾರಂಭಿಸಿದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದಿಂದ ಪ್ರತಿದಾಳಿ ನಡೆದಿದೆ. ಇರಾನ್ನ ದಕ್ಷಿಣದಲ್ಲಿರುವ ಅಬ್ಬಾಸ್

0: ಐತಿಹಾಸಿಕ ಎಸ್ಟಾಡಿಯೋ ಅಜ್ಟೆಕಾದಲ್ಲಿ ಆರಂಭವಾಗಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾಭಿಮಾನಿಗಳು ಒಂದು ತಿಂಗಳ ಕಾಲ ನಡೆಯುವ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30ಕ್ಕೆ ಪ್ರಾರಂಭವಾಗಲಿದೆ. ಪಂದ್ಯಾವಳಿ ಜುಲೈ 19ರವರೆಗೆ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗವಹಿಸುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಟಾರ್ ಶೆಟ್ಲರ್ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವಾ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಶರ್ಮಾ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೂದ್ ಅವರೊಂದಿಗೆ ಸೆಣಸಲಿದ್ದಾರೆ. ನಿನ್ನೆ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೇಸ್ ಕ್ಯಾಸ್ಟಿಲೊ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೇಯ ಚಿಯು ಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರಗಳಲ್ಲಿ ಜಯ ಗಳಿಸಿದ್ದಾರೆ. ಭಾರತೀಯ ಕ್ರೀಡಾಪಟುಗಳ ಸಾಧನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದು, ಒಲಿಂಪಿಕ್ಸ್ನಲ್ಲಿ ಮಹತ್ವಾಕಾಂಕ್ಷಿ ಗುರಿಗಳನ್ನು ಹೊಂದುವಂತೆ ಕರೆ ನೀಡಿದ್ದಾರೆ. ಭಾರತದ ಯುವಜನರು ಕ್ರೀಡಾ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದು, ಅವರ ಪ್ರದರ್ಶನ ದಿನದಿಂದ ದಿನಕ್ಕೆ ಉತ್ತಮವಾಗುತ್ತಿದೆ ಎಂದು ಅವರು ಹೇಳಿದರು. ವೃತ್ತಿಪರ ಕ್ರೀಡಾ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಭಾರತ ಹೊರಹೊಮ್ಮುತ್ತಿದೆ. ಜಾಗತಿಕ ಕ್ರೀಡಾ ಕ್ಷೇತ್ರದಲ್ಲಿ ದೇಶದ ಸ್ಥಾನಮಾನ ಇನ್ನಷ್ಟು ಬಲಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಲಿಂಪಿಕ್ಸ್ಗೆ ಸಂಬಂಧಿಸಿದ ಸಿದ್ದತೆಗಳು ಭಾರತದ ಆಶೋತ್ತರ ಪ್ರತಿಬಿಂಬವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯವು 2024 ಮತ್ತು 2025ನೇ ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024 ಮತ್ತು 25ನೇ ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಸಮಯ ಸರಿಯಾಗಿ 1:20.05 ಆಕಾಶವಾಣಿ ಹಾಸನ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ದರಾ ಬೇಂದ್ರೆಯವರ ಕವಿತೆಯನ್ನು. ಕೊಡುವುದೇನು ಕೊಂಬುದೇನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

0: ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕನ್ನಡ ಜಾಗೃತಿ ಸಮಿತಿಯ ನೂತನ ಸದಸ್ಯರಾಗಿ ನೇಮಕಗೊಂಡಿರುವ ಚೈತ್ರ ನಾಯಕರಹಳ್ಳಿ, ವಿಷ್ಣು ಪ್ರಕಾಶ್ ಎಂಎಲ್, ಕಲ್ಲಹಳ್ಳಿ ಹರೀಶ್, ಸೋಮನಾಯಕ್, ಕತ್ತಿ ಮಲ್ಲೇನಹಳ್ಳಿ ಪರಮೇಶ್ ಹಾಗೂ ಎಂಎಸ್ ದೊರೇಶ್ ಅವರಿಗೆ ಶುಭ ಕೋರುತ್ತಾರೆ ಡಾಕ್ಟರ್ ನಾಯಕರಹಳ್ಳಿ ಮಂಜೇಗೌಡ ಅಭಿಮಾನಿ ಬಳಗ ಹಾಸನ.
1: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
2: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
3: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
2: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
3: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
4: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದರಾ ಬೇಂದ್ರೆಯವರ ಕವಿತೆಯನ್ನ. ನಾವು ಬರ್ತೀವಿನ್ನ ನೆನಪಿರಲಿ, ಹಾಡಿದ್ದಾರೆ ಬಿಆರ್ ಛಾಯಾ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಗೋಪಿಕೃಷ್ಣ ಚಿತ್ರದ ಗೀತೆಯನ್ನು ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿಯವರ ಸ್ವರಗಳಲ್ಲಿ. ಗೀತೆಯನ್ನು ಬರೆದು ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರದಲ್ಲಿ ಕೇಳಿ ಆಟ ಚಿತ್ರದ ಗೀತೆಯನ್ನು. ಜಯಂತ್ ಕಾಯ್ಕಿಣಿಯವರು ಬರೆದಿರುವ ಗೀತೆಗೆ ಸಾಧು ಕೋಕಿಲಾ ಅವರ ಸ್ವರ ಸಂಯೋಜನೆ ಇದೆ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ತಾರೀಕಿನವರೆಗೆ ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
2: ಸೋನು ನಿಗಮ್ ಅವರ ಸ್ವರದಲ್ಲಿ ಕೇಳಿ ದಂಡಂ ದಶಗುಣಂ ಚಿತ್ರದ ಗೀತೆಯನ್ನು. ಕವಿರಾಜ್ ಅವರ ಗೀತೆಗೆ ಸ್ವರಕಲ್ಪನೆ ವಿ ಹರಿಕೃಷ್ಣ ಅವರದು.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪುನೀತ್ ಆರ್ಯ ಅವರು ಬರೆದಿರುವ ಗೀತೆಯನ್ನು ಗುರು ಶಿಷ್ಯರು ಚಿತ್ರದಿಂದ. ಬಿ ಅಜನೇಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಮತ್ತು ಹರ್ಷಿಕಾ ದೇವನಾಥ್.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹುಡುಗಾಟ ಚಿತ್ರದ ಗೀತೆಯನ್ನು ಶಾನ್ ಮತ್ತು ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರದಲ್ಲಿ. ಕವಿರಾಜ್ ಅವರು ಬರೆದಿರುವ ಗೀತೆಗೆ ಸಂಗೀತ ನೀಡಿದ್ದಾರೆ ಜೆಸ್ಸಿ ಗಿಫ್ಟ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ, ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 1 ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯುತ್ತಿದೆ. ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲು ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ ಒದಗಿಸುವ ಮನ್ರೇಗಾ ವಿಕಸಿತ ಭಾರತ ಜಿರಾಮ್ಜಿ ವೇತನ ಅನುಪಾತವನ್ನು ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುಪಿಎ ಸರ್ಕಾರ 2006ರಲ್ಲಿ ಜಾರಿ ಮಾಡಿದ ಮನ್ರೇಗಾ ಯೋಜನೆಯಡಿಯಲ್ಲಿ ಒದಗಿಸಲಾಗುವ ಉದ್ಯೋಗಕ್ಕೆ ನೀಡುವ ಕೂಲಿಯ 90% ಹಣವನ್ನು ಕೇಂದ್ರ ಸರ್ಕಾರ ನೀಡುತ್ತಿತ್ತು. ರಾಜ್ಯ ಸರ್ಕಾರಗಳು ಕೇವಲ 10% ಭರಿಸುತ್ತಿದ್ದವು. ಪ್ರಸ್ತುತ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜುಲೈ 1ರಿಂದ ಜಾರಿ ಮಾಡುತ್ತಿರುವ ವಿಬಿಜಿ ರಾಮ್ಜಿಯಲ್ಲಿ ಕೇಂದ್ರ ಸರ್ಕಾರ 6:40 ಅನುಪಾತದಡಿ ಹಣ ಒದಗಿಸುತ್ತಿತ್ತು. ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನು ಕನಿಷ್ಠ 80-20 ಅನುಪಾತದಲ್ಲಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಇಂತಹ ಕೆಲಸ ಮಾತ್ರ ಮಾಡಬೇಕು ಎಂದು ನಿರ್ಬಂಧ ವಿಧಿಸುವುದು ಸರಿಯಲ್ಲ. ರಾಜ್ಯಗಳಿಗೆ ಉದ್ಯೋಗ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನವದೆಹಲಿಯಲ್ಲಿಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಪಕ್ಷದ ಬಲವರ್ಧನೆ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ನೂತನ ಸರ್ಕಾರ ರಾಜ್ಯದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜನಪರ ಆಡಳಿತ ನೀಡುವುದು ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ದಿಗೆ

ಜಿ ಪರಮೇಶ್ವರ್ ನವದೆಹಲಿಯಲ್ಲಿಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಪಕ್ಷದ ಬಲವರ್ಧನೆ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ನೂತನ ಸರ್ಕಾರ ರಾಜ್ಯದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜನಪರ ಆಡಳಿತ ನೀಡುವುದು ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ

0: ರಾಜ್ಯದ ಹಲವೆಡೆ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಕಟಪಾಡಿಯಲ್ಲಿ 73 ಸೆಂಟಿಮೀಟರ್, ದಕ್ಷಿಣ ಕನ್ನಡ ಜಿಲ್ಲೆಯ ಪಡುಮರ್ನಾಡಿನಲ್ಲಿ 57 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವೆಡೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಇಂದು ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಹಾಗೂ ಇತರೆ ಉಪಖನಿಜಗಳ ಗಣಿಗಾರಿಕೆ ಮತ್ತು ಸಾಗಾಣಿಕೆಯನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಸಿದ್ದಪಡಿಸಲಾಗುತ್ತಿರುವ 2024-25 ಸಾಲಿನ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಹಾಗೂ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆ 2031 ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿಖರ ಅಂಕಿಅಂಶ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ ವಿಠಲ್ರಾವ್ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ. ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 1 ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಸಮಯ ಸರಿಯಾಗಿ 2:40:35. ಆಕಾಶವಾಣಿ ಹಾಸನ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಸೀತಾರಾಮು ಚಿತ್ರದ ಗೀತೆಯನ್ನು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಸ್ವರಗಳಲ್ಲಿ. ಜಿ ಉದಯಶಂಕರ್ ಅವರ ಗೀತೆಗೆ ಸತ್ಯಂ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಸ್ವರಗಳಲ್ಲಿ ಸಾವಿರ ಸುಳ್ಳು ಚಿತ್ರದ ಗೀತೆಯನ್ನು ಚಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ಶಂಕರ್ ಗಣೇಶ್ ಅವರ ಸ್ವರಕಲ್ಪನೆ ಇದೆ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ

0: ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50 ಕ್ಕೆ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆಯನ್ನು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಸ್ವರಗಳಲ್ಲಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿದೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ಮತ್ತೆ ಚಿತ್ರಗೀತೆಗಳನ್ನು ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಬಹುದು. ನಿಮ್ಮಿಷ್ಟದ ಗೀತೆಯನ್ನ ಕೇಳಲು ಸಂದೇಶ ಕಳುಹಿಸಲು ಸಂಖ್ಯೆ 9141688637. ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶವನ್ನು ಕಳಿಸಿ ನಿಮ್ಮಿಷ್ಟದ ಗೀತೆಯನ್ನ ಆಲಿಸಿ. ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳು ಬಿತ್ತರವಾಗಲಿದೆ. ರಾತ್ರಿ 10 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳು ಇಂಪಾಗಿ ನಿಮಗೆ ರಾತ್ರಿ 10 ಗಂಟೆಗೆ ಬಿತ್ತರವಾಗಲಿದೆ.

ಕೇಳುಗರೇ, ಇದು ನಿಮ್ಮ ಮನದ ಮಿಡಿತ, ಹೃದಯದ ತುಡಿತ, ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ 4:59.41. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಿಮ್ಮ ನೆಚ್ಚಿನ ಬಾನುಲಿ ಗೆಳೆಯ ಷಣ್ಮುಖ ಹೆಚ್ ವಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

ನೆಚ್ಚಿನ ಶ್ರೋತೃ ಬಾಂಧವರೇ, ತಮ್ಮೆಲ್ಲರಿಗೂ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಇದು ನಿಮ್ಮ ಭಾವನೆಗಳಿಗೆ ನಮ್ಮ ಸ್ಪಂದನೆ, ನಿಮ್ಮ ಕ್ರಿಯೆಗೆ ನಮ್ಮ ಪ್ರತಿಕ್ರಿಯೆ, ನಿಮ್ಮ ಸಂದೇಶಗಳಿಗೆ ನಮ್ಮ ಸಂಗೀತದ ಉಡುಗೊರೆ ಅಂತ ಹೇಳ್ತಾ ಇಂದಿನ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮವನ್ನು ಆರಂಭಿಸೋಣ. ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮಗಿಷ್ಟವಾದಂತಹ ಗೀತೆಯನ್ನು ಕೇಳಲಿಕ್ಕೆ ಸಂದೇಶವನ್ನು ಕಳುಹಿಸಲು ಮೊಬೈಲ್ ಸಂಖ್ಯೆ 9141686337 ಅಂತ ಹೇಳ್ತಾ, ಹಾಗಿದ್ರೆ ಇನ್ನೇಕೆ ತಡ ಬೇಗ ಬೇಗ ಸಂದೇಶಗಳನ್ನು ಕಳಿಸಿ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲ ಸಂದೇಶವನ್ನು ಓದುವಂತ ಸಮಯ. ಮೊದಲ

ಸಂದೇಶ ರವಾನೆಯಾಗಿದೆ. ಭದ್ರಾವತಿ ಹೊಸಮನೆಯಿಂದ ಇಲ್ಲಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಚಿತ್ರಾ ಶಿವಕುಮಾರ್ ಅವರು. ಚಿತ್ರಾ ಶಿವಕುಮಾರ್ ಅವರು ಕೇಳಲಿಕ್ಕೆ ಆಸೆ ಪಡ್ತಾ ಇದ್ದಾರೆ ಯಾರೇ ನೀನು ಚೆಲುವೆ ಚಿತ್ರದ ಗೀತೆ. ಖಂಡಿತ ಚಿತ್ರಾ ಅವರೇ, ನಿಮ್ಮ ಇಷ್ಟದ ಗೀತೆ ಬಿತ್ತರ ಆಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ಶ್ರೀನಿವಾಸ್ ಮತ್ತು ಅನುರಾಧ ಶ್ರೀರಾಮ್, ಸಂಗೀತ ಸಂಯೋಜನೆ ಹಂಸಲೇಖ ಅವರಿಂದ. ಚಿತ್ರಾ ಅವರೇ, ನಿಮ್ಮ ಇಷ್ಟದ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.

0: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
1: ಕೇಳಿದರೆ ಆರಂಭದಲ್ಲಿ ಯಾರೇ ನೀನು ಚಲುವೆ ಚಿತ್ರದ ಕುಶಲವೇ ಕ್ಷೇಮವೇ ಈ ಸೊಗಸಾದ ಗೀತೆಯನ್ನ ಕೇಳಿಸ್ಕೊಂಡ್ರಿ. ಹಾಗಿದ್ರೆ ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ ಇನ್ನು ಮುಂದೆ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರು ಹಾಡಿರುವ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವ, ಆರ್ಎಂ ಜಯಗೋಪಾಲ್ ಅವರ ಸಾಹಿತ್ಯದ ಹೊಂಬಿಸಿಲು ಚಿತ್ರದ ಗೀತೆ. ಈ ಗೀತೆಯನ್ನು ಕೇಳಲು ಇಷ್ಟಪಟ್ಟು ಸಂದೇಶವನ್ನ ಕಳುಹಿಸಿದ್ದಾರೆ ಹಾಸನ ಜಿಲ್ಲೆ ಬೇಲೂರು ಇಲ್ಲಿಂದ ಇಂದು ಅವರು. ಇಂದು ಅವರೇ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
2: ಕೇಳಿದ್ರೆ ಈಗಷ್ಟೇ ಹೊಂಬಿಸಿಲು ಚಿತ್ರದ ಒಂದು ರಸಮಯ ಗೀತೆಯನ್ನ ಕೇಳಿಸ್ಕೊಂಡ್ರಿ. ನೀವು ಆಲಿಸ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯಲ್ಲಿ ನಿಮ್ಮ ಸಂದೇಶ ಮೇಘ ಸಂಗೀತ. ಇನ್ನು ಮುಂದೆ ಕೇಳೋಣ. ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ಸುಭಾನ್ ಕೋರಿ. ಸುಭಾನ್ ಕೋರಿ ಅವರು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಹೆಣ್ಣಿನ ಕೂಗು ಚಿತ್ರದ ಗೀತೆ. ಖಂಡಿತ ಸುಭಾನ್ ಅವರೇ, ನಿಮ್ಮ ಗೀತೆಯಂತೂ ಪ್ರಸಾರ ಆಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಸಂಗೀತ ಸಂಯೋಜನೆ ಎಂ ರಂಗರಾವ್ ಅವರಿಂದ, ಸಾಹಿತ್ಯ ಚಿ ಉದಯಶಂಕರ್ ಅವರದು. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ.

ಜಾನಕಿ. ಸಂಗೀತ ಸಂಯೋಜನೆ ಎಂ ರಂಗರಾವ್ ಅವರಿಂದ, ಸಾಹಿತ್ಯ ಜಿ ಉದಯಶಂಕರ್ ಅವರದು. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ.

ಕೇಳಿದ್ರೆ ಇದಾಗಿತ್ತು ಇಂದಿನ ನಿಮ್ಮ ಸಂದೇಶ ಮೇಘ ಸಂಗೀತ. ಸಂದೇಶಗಳನ್ನು ರವಾನಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು.

0: ಶ್ರೋತೃ ಮಿತ್ರರೇ, ಸಮಯ 5:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ.
2: ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ 4ನೇ ಭಾಗ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೆಚ್ಪಿ ಶ್ರೀನಿವಾಸ್, ಹೆತ್ತೂರು ಮಾಲೀಕರು ಹೆತ್ತೂರು ಕನ್ಸ್ಟ್ರಕ್ಷನ್ಸ್, ಬೆಂಗಳೂರು.
1: ಇಂದಿನ ಸಂಚಿಕೆಯಲ್ಲಿ ಹೆತ್ತೂರು ವೆಸ್ಟರ್ನ್ ಗಾರ್ಡ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹೆಚ್.ಕೆ. ಸಂದೇಶ್ ಅವರ ಮಾತುಗಳನ್ನು ಆಲಿಸೋಣ.
3: ಎಲ್ಲರಿಗೂ ನಮಸ್ಕಾರ. ಬಹಳ ದಿನದ ಕೂಸು ಇವತ್ತು ಜನನೂ ಆಗಿದೆ. ಅಂದರೆ ಬಹಳ ದಿವಸದಿಂದ ಗರ್ಭಾವಸ್ಥೆಯಲ್ಲಿತ್ತು, ಇವತ್ತು ನಾವು ಅದನ್ನು ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಅಂದರೆ ಇವತ್ತು ಒಂದು ನಮ್ಮದೇ ಆದ ಒಂದು ಕಂಪನಿಯನ್ನು ನಾವು ಎಲ್ಲರ ಸಮ್ಮುಖದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಇದಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ನಾನು ಮೊದಲಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾವು ಮೊದಲು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಮಗು ಹುಟ್ಟಿದರೆ ಸಾಲದು. ನೋಡಿ, ತಾಯಿ ತನ್ನ ಮಗುವನ್ನು 9 ತಿಂಗಳುಗಳ ಕಾಲ ಗರ್ಭದಲ್ಲಿ ಇಟ್ಕೊಂಡು ಮಗು ತನ್ನ ತಾಯಿಯ ಗರ್ಭದಿಂದ ಹೊರಗೆ ಬರ್ತದೆ. ಹೊರಗೆ ಬಂದಾಗ ನಾವು ಮೊದಲಿಗೆ ಗಮನಿಸ್ತಕ್ಕಂಥದ್ದು ಏನಂತಂದರೆ, ಮಗು ತಾಯಿ ಗರ್ಭದಿಂದ ಹೊರಗೆ ಬಂದಾಗ ಅದರ ಚಲನವಲನಗಳನ್ನು ನಾವು ಗಮನಿಸ್ತೇವೆ. ಅಂದರೆ ಚಲನವಲನ ಗಮನಿಸೋದು ಯಾಕೆ ಅಂತಂದರೆ, ಮಗು ಆರೋಗ್ಯವಾಗಿದೆಯಾ, ಅದಕ್ಕೆ ಅವಶ್ಯಕತೆ ಏನಿದೆ, ಅದನ್ನು ನಾವು ಯಾವ ರೀತಿ ಪೋಷಿಸಬೇಕು ಅನ್ನೋದನ್ನು ನಾವು ಗಮನಹರಿಸ್ತೇವೆ. ವೈದ್ಯರು ಕೂಡ ಅದನ್ನು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ಮಗು ಆರೋಗ್ಯವಾಗಿದೆ ಅಂತೇಳಿ ಹೇಳ್ತಾರೆ. ಆದರೆ ಅದರ ಪಾಲನೆ ಪೋಷಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಗಳಿಗೆಲ್ಲರಿಗೂ ಇರುತ್ತೆ. ಹಾಗಾಗಿ ಇವತ್ತು ನಾವು ಈ ಕಂಪನಿಯನ್ನು ಹುಟ್ಟಾಕಿದ್ದೇವೆ. ಕಂಪನಿ ಹುಟ್ಟಾಕಿದ ತಕ್ಷಣ ಕೆಲಸ ಮುಗೀತು ಅಂತಲ್ಲ, ಈಗ ನಮ್ಮ ಕೆಲಸ ಪ್ರಾರಂಭ ಆಗಿದೆ ಅನ್ನೋದನ್ನು ನಾವು ಮೊದಲು ಮನವರಿಕೆ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ, ಹುಟ್ಟಿದ ಮೇಲೆ ನಿಮಗೆ ಗೊತ್ತಿದೆ, ಇದು ಪ್ರಪಂಚದ ಒಂದು ನಿಯಮ ಕೂಡ. ಹುಟ್ಟಿದ ಮಕ್ಕಳು ಎಲ್ಲವೂ ಏನು ಬದುಕ್ತವೆ ಅಂತಲೇ ಅಂತಲ್ಲ, ಬಟ್ ಆದರೆ ತಂದೆ ತಾಯಿಗಳ ಜವಾಬ್ದಾರಿ ಏನಿರುತ್ತೆ ಅಂತಂದರೆ, ಆ ಮಗುವಿನ ಚಲನವಲನವನ್ನು ಗಮನಿಸಿದ ಮೇಲೆ, ಆರೋಗ್ಯವಾಗಿದೆ ಅಂತ ಗೊತ್ತಾದ ಮೇಲೆ ಆ ಮಗುವನ್ನು ಕಾಪಾಡಿಕೊಳ್ತಕ್ಕಂತಹ ಜವಾಬ್ದಾರಿ ತಂದೆ ತಾಯಿಗಳಿಗೆ ಹೇಗಿರುತ್ತೋ ಹಾಗೆ ನಾವು ಏನು ಇವತ್ತು ಈ ಒಂದು ಕಂಪನಿಯನ್ನು ಹುಟ್ಟು ಹಾಕಿದ್ದೀವೋ ಆ ಕಂಪನಿಯನ್ನು ಪೋಷಿಸ್ತಕ್ಕಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆದರೆ ನಾನಿಲ್ಲಿ ಹೇಳ್ತೀನಿ ಎಲ್ಲರಿಗೂ, ಏನು ಒಂದು ಮಾತನ್ನು ಹೇಳ್ತೇನೆ ಅಂತಂದರೆ, ನಮ್ಮ ಈ ಕಡೆ ಜನಗಳು ಹೇಗೆ ಅಂತಂದರೆ, ನಿಮ್ಗೆ ಗೊತ್ತಿರ್ಬೋದು ನೋಡಿ, ಎಲ್ಲ ತಾಲೂಕು ಬೇರೆ ತಾಲೂಕು, ಸಕಲೇಶ್ಪುರ ಎಲ್ಲ ಬೇರೆ ಕಂಪೇರ್ ಮಾಡಿ ನೀವು, ಹೇಗೆ ಕೆಲಸವನ್ನು ಪಡೆದುಕೊಳ್ತಾರೆ. ಈಗ ಸರ್ಕಾರದ ಯಾವುದೇ ಒಂದು ಸ್ಕೀಮ್ ಇರುತ್ತೆ ಅಂತ ಇಟ್ಕೊಳ್ಳಿ, ನಮ್ಮವರೆಲ್ಲ ಈಗ ಎಚ್ಚೆತ್ಕೊಂಡವರೆ, ಎಲ್ಲ ಸ್ಕೀಮ್ಗಳಲ್ಲಿ ಬೆನಿಫಿಟ್ ಪಡ್ಕೊಳ್ಳೋಕ್ಕೆ ಈಗ ಮಾತ್ರ ಎಚ್ಚೆತ್ಕೊಂಡಿದ್ದಾರೆ. ಏನೇನು ಗೌರ್ಮೆಂಟ್ ಸ್ಕೀಮ್ಗಳಿದೆಯೋ ಅದನ್ನು ಪಡ್ಕೊಳ್ತಕ್ಕಂಥದ್ದು. ಬಟ್ ನಮ್ಮ ಏಳಿಗೆ ನಾವು ಗಳಿಸ್ಕೊಳ್ಬೇಕಾದ್ರೆ ನಾವು ಚಳಿ ಎಲ್ಲವನ್ನು ಬಿಟ್ಟು ನಾವು ಧುಮುಕ್ಬೇಕಾಗ್ತದೆ. ಅದಕ್ಕೆ ನಾನು ಲಾಸ್ಟ್ ಟೈಮ್ ಅವ್ರಿಗೆ ಭೇಟಿ ಮಾಡಿದಾಗ ಅವ್ರು ಹೇಳ್ತಾ ಇದ್ರು, 100 ಮೆಂಬರ್ಶಿಪ್ ತಗೊಳ್ಳಿಕ್ಕೆ ಭಾಳ ಕಷ್ಟ ಆಯಿತು, ಅದು 5,000 ರೂಪಾಯಿ ಮೆಂಬರ್ಶಿಪ್ ಶೇರ್ ಹೋಲ್ಡರ್ಸ್ನ ತಗೊಳ್ಬೇಕಾದ್ರೆ 100 ಬರೋದೇ ಕಷ್ಟ ಆಗೋಯ್ತು ಅನ್ನೋ ಮಾತನ್ನು ಅವತ್ತು ಹೇಳಿದರು. ಯಾಕೆ ಅಂತಂದರೆ ನಮ್ಮಲ್ಲಿ ಒಂಥರ ಭಾವನೆ ಇರ್ತದೆ. ಆ ಭಾವನೆ ಏನು ಅಂತಂದರೆ, ಅದಕ್ಕೆ ಬಹುಮುಖ್ಯವಾಗಿ ಜನರಲ್ಲಿ ನಾವು ನಂಬಿಕೆಯನ್ನು ಹುಟ್ಟಿಸ್ಬೇಕು. ಅವ್ರು ಅದಕ್ಕೆ 3 ಬಹಳ ಮುಖ್ಯವಾಗಿ ಹೇಳಿದರು. ಡಾಕ್ಟರ್

0: ನವೀನ್ ಅವರು, ನಂಬಿಕೆ, ವಿಶ್ವಾಸಾರ್ಹತೆ, ಮೂರನೇದು ಟ್ರಾನ್ಸ್ಪರೆನ್ಸಿ. ಅಂದರೆ ಟ್ರಾನ್ಸ್ಪರೆನ್ಸಿ ಅಂದರೆ ಏನಿಲ್ಲ, ಅಕೌಂಟ್ಸು. ಯಾವುದೇ ಒಂದು ಕಂಪನಿ ಆಗಲಿ, ಯಾವುದೇ ಒಂದು ಸೊಸೈಟಿ ಆಗಲಿ, ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಬಹುಮುಖ್ಯವಾಗಿ ಇರತಕ್ಕಂಥದ್ದು ನಂಬಿಕೆ. ನಂಬಿಕೆಯ ಜೊತೆಗೆ ಸಾಮರಸ್ಯ. ಅವ್ರೇನು ಹೇಳಿದರು, ಸಾಮರಸ್ಯ ಅನ್ನೋದನ್ನು ಕೂಡ ಹೇಳಿದರು, ಸಮನ್ವಯತೆ ಅನ್ನೋದನ್ನು ಕೂಡ ಹೇಳಿದರು. ಸಮನ್ವಯತೆ ಜೊತೆಗೆ ಅಕೌಂಟ್ಸ್ ಇದೆಯಲ್ಲ, ಇದು ಪಬ್ಲಿಕ್ ಮನಿ, ನೀವು 1 ರೂಪಾಯಿ ಖರ್ಚು ಮಾಡಿದ್ರೂ ಅದಕ್ಕೆ ಲೆಕ್ಕ ಇರಬೇಕು. ಅದಕ್ಕೆ ನಾನು ನೆನ್ನೆ ಕೂಡ ಚಿಕ್ಕಮಗಳೂರಿನಲ್ಲಿ ನಾನು ಹೋಗಿದ್ದೆ, ಅಂದರೆ ಈ ಎಂಟೈರ್ ಸ್ಟೇಟಲ್ಲಿ ಮುರಾರ್ಜಿ ಶಾಲೆಗಳು, ನಮ್ಮೂರಲ್ಲಿ ಒಂದು ಶಾಲೆ ಇದೆ, ಆ ರೀತಿಯ ಒಂದು 874 ಶಾಲೆ ಇಡೀ ರಾಜ್ಯದಲ್ಲಿದೆ. ಆ ರಾಜ್ಯದಲ್ಲಿ ನಾನು 874 ಶಾಲೆ ಮಕ್ಕಳಿಗೂ ಕೂಡ 217,000 ಮಕ್ಕಳಿಗೆ ಒಂದೇ ಬೆಂಗಳೂರಿನ ವಸಂತ ನಗರದಲ್ಲಿರ್ತಕ್ಕಂಥ ಕೇಂದ್ರೀಯ ಆಫೀಸ್ನಲ್ಲಿ ಕುಳಿತು ಎಲ್ಲ ಮಕ್ಕಳಿಗೂ ಅಡ್ರೆಸ್ ಮಾಡಿದ್ದೆ. ನೆನ್ನೆ ನನಗೆ ಮತ್ತೆ ಇನ್ವೈಟ್ ಮಾಡಿರಿ. ಇಲ್ಲ ಇಲ್ಲ, ಮೇಯ್ನ್ ಏನು ಅಂತಂದರೆ ಈ ಪ್ರಾಂಶುಪಾಲರುಗಳಿದಾರಲ್ಲ, ಈ ಪ್ರಾಂಶುಪಾಲರುಗಳಿಗೆ ನೀವು ಅಡ್ರೆಸ್ ಮಾಡಬೇಕು. ಯಾಕೆ ಅಂತಂದರೆ ಪ್ರಾಂಶುಪಾಲರುಗಳೇ ಬಹಳ ಮುಖ್ಯ ಅಂತ. ಯಾಕೆಂದರೆ ಪ್ರಿನ್ಸಿಪಾಲ್ ಹೇಗಿರ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದಕ್ಕೆ ನಾನು ನೆನ್ನೆ ಹೇಳಿದೆ ಪ್ರಿನ್ಸಿಪಾಲ್ಗಳಿಗೆ ಏನು ಹೇಳಿದೆ ಅಂತಂದರೆ, ಪ್ರಿನ್ಸಿಪಾಲ್ ಕೆಲಸ ಏನು ಅಂತಂದರೆ ಬರೀ ಆ ಹಾಸ್ಟೆಲ್ಲು, ಸ್ಕೂಲ್, ಕಾಲೇಜ್, ಬಿಲ್ಡಿಂಗು ವ್ಯವಸ್ಥಾಪನೆ ಮಾಡ್ತಕ್ಕಂಥದ್ದಲ್ಲ, ಎಲ್ಲರನ್ನೂ ಕಾನ್ಫಿಡೆನ್ಸಿಗೆ ತಗೊಳ್ಬೇಕು. ಅಂದರೆ ಟೀಚರ್ಸ್ ಇರ್ಬೋದು, ಹಾಸ್ಟೆಲ್ ಅಡುಗೆ ಮಾಡ್ತಕ್ಕಂಥವ್ರು ಇರ್ಬೋದು, ಮತ್ತು ಮಕ್ಕಳುಗಳಿಗೆ ಏನು ಪಾಠ ಸರಿಯಾಗಿ ಸಿಗ್ತಾ ಇದೆಯೋ ಇಲ್ವೋ ಅನ್ನೋದನ್ನು ಟೀಚರ್ ನೋಡಬೇಕಾಗ್ತದೆ. ಜೊತೆಗೆ ನಾವು ಏನು ಎಜುಕೇಷನ್ ಕೊಡ್ತಾ ಇದ್ದೀವಲ್ಲ ಅದು ಮಕ್ಕಳಿಗೆ ತಲುಪ್ತಾ ಇದೆಯೋ ಅಂತ ಕೆಲಸವನ್ನು ಮಾಡಬೇಕಾಗ್ತದೆ. ಅದು ದಟ್ ಮೀನ್ಸ್ ಎ ಲೀಡರ್ಶಿಪ್ ಕ್ವಾಲಿಟಿ. ಅದಕ್ಕೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಹೂ ವಿಲ್ ಬಿಕಮ್ ಎ ಲೀಡರ್ ಅನ್ನೋ ಮಾತನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಗಾಂಧೀಜಿ ಎಲ್ಲರನ್ನು ಜೊತೆ ಜೊತೆಯಾಗಿ ಕರೆದುಕೊಂಡು ಅವರ ಜೊತೆ ಯಾರು ಬೆಳೀತಾನೋ, ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗ್ತಾನೋ ಅವನು ಮಾತ್ರ ಲೀಡರ್ ಆಗಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಗಾಂಧಿ ಹೇಳ್ತಾರೆ. ಯಾಕೆ ನಾನು ಇದನ್ನು ಈ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತಂದರೆ, ಇವತ್ತು ನೀವು ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಕಂಪನಿಗೆ ಒಬ್ಬ ಚೇರ್ಮನ್ನು, ಒಬ್ಬ ಸೆಕ್ರೆಟ್ರಿ, ಒಬ್ಬ ಟ್ರೆಜರರು, ಆಮೇಲೆ 10-12 ಡೈರೆಕ್ಟರ್ಸು ಮಾಡಿದರೆ ಸಾಲದು. ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ನಿಮ್ಮ ಶೇರ್ ಹೋಲ್ಡರ್ಸ್ ಇದಾರಲ್ಲ, ಆ ಶೇರ್ ಹೋಲ್ಡರ್ಸ್ ಜೊತೆ ನೀವು ಯಾವಾಗಲೂ ನಿಮ್ಮ ವ್ಯವಧಾನದ ಮಾತುಗಳನ್ನು ನೀವು ಆಡಬೇಕು. ಡೈರೆಕ್ಟರ್ಸ್ ಆದ ತಕ್ಷಣ ನಾವೊಂದು ರೀತಿ ಬೇರೆ ರೀತಿಯಲ್ಲಿ ಅದನ್ನು ಭಾವನೆಯನ್ನು ಮಾಡ್ಕೊಳ್ಬಾರ್ದು ಅಂಥೇಳಿ. ಯಾಕೆ ಅಂತಂದರೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದರೆ, ಯಾವಾಗ ನಿಮ್ಮಲ್ಲಿ ನಂಬಿಕೆ, ವಿಶ್ವಾಸಾರ್ಹತೆ ಏನಿದೆಯೋ ಅದು ಕಡಿಮೆ ಆಗ್ತದೋ, ಆಗ ನಿಮಗೆ ಶೇರ್ ಹೋಲ್ಡರ್ಸ್ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗೋದಿಲ್ಲ. ಆ ಸಪೋರ್ಟ್ ಸಿಗಲಿಲ್ಲ ಅಂದರೆ ಈ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರನ್ನೂ ಜೊತೆ ಜೊತೆಯಾಗಿ ಕರ್ಕೊಂಡು ಹೋಗಬೇಕಾಗ್ತದೆ. ಜೊತೆಗೆ ಈ ಪ್ರಮೋಟರ್ಸ್ ಕೂಡ ಏನಿರ್ತಾರೋ, ಡೈರೆಕ್ಟರ್ಸ್ಗಳು ಏನಿದ್ದಾರೋ ಕಂಪ್ನಿಯವರು, ಅವರು ಕೂಡ ಎಲ್ಲವರನ್ನೂ ಗಮನಿಸಬೇಕು, ಎಲ್ಲರನ್ನೂ ಕಾನ್ಫಿಡೆನ್ಸಿಗೆ ತಗೊಳ್ಬೇಕು. ಯಾವಾಗಲೂ ಈ ನಂಬಿಕೆ, ವಿಶ್ವಾಸಾರ್ಹತೆ, ಸಮನ್ವಯತೆ, ಮತ್ತು ಯಾರು ಟ್ರೆಜರರ್ ಇದ್ದಾರೋ ಅವರು ಬಹಳ ಮುಖ್ಯ. ಟ್ರೆಜರರ್ ಹೇಗೆ ಅಂತಂದರೆ, ತನ್ನದೇ ಆದ ಹಣವನ್ನು ನಾನು ಯಾವ ರೀತಿ ಖರ್ಚು ಮಾಡ್ತೇನೆ ಅದನ್ನು ಅದೇ ರೀತಿ ಒಂದು ಕಂಪನಿಯನ್ನು ದುಡ್ಡನ್ನು ಖರ್ಚು ಮಾಡಬೇಕಾದ್ರೆ ಯೋಚನೆ ಮಾಡಬೇಕು. ಎಲ್ಲರೂ ಹೇಳಿದ್ರು ಇಲ್ಲ ಇದಕ್ಕೆ ಖರ್ಚು ಮಾಡೋಣ ಅಂದರೆ, ಟ್ರೆಜರರ್ ಹೆಂಗಿರಬೇಕು ಅಂತಂದರೆ ಇದರ ಅವಶ್ಯಕತೆ ಇದೆಯೇ ಈ ಖರ್ಚು ಮಾಡಲಿಕ್ಕೆ ಅಂತಕ್ಕಂಥದ್ದನ್ನ ನೀವು ಗಮನದಲ್ಲಿಟ್ಕೊಳ್ಬೇಕು. ಆಗ ಮಾತ್ರ ನೀವೇನು ಇವತ್ತು ಕಂಪನಿಯನ್ನು ಕಟ್ಟಿ ಹಾಕಿದ್ದೀರಿ, ನಂಬಿಕೆ, ಸೌಹಾರ್ದತೆ, ಸಮನ್ವಯತೆ, ಅಕೌಂಟಬಿಲಿಟಿ, ಏನು ಟ್ರಾನ್ಸ್ಪರೆನ್ಸಿ. ಚೌಡಯ್ಯನವರು ಹೆಸರು ಕೇಳಿದ್ರಿ ನೀವು, ಮಂಡ್ಯದಲ್ಲಿ ಒಬ್ಬರು ಎಜುಕೇಷನಿಸ್ಟು, ಅವರು ಒಂದು ಸಂಸ್ಥೆ ಕಟ್ಟಿದರು. ಅವರು 10 ರೂಪಾಯಿ ಖರ್ಚು ಮಾಡಿದ್ರು ಲೆಕ್ಕ ಇಡ್ತಾ ಇದ್ರು. ಆ ಥರ ಆ ಒಂದು ಲೆಕ್ಕ ಇಟ್ಟಿದ್ದಕ್ಕೇನೆ ಆ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಗಿದ್ದು. ಅದಕ್ಕೆ ನನ್ನ ಮೊದಲ ಸಲಹೆ ಏನು ಅಂತಂದರೆ, ಯಾರ್ಯಾರು ಶೇರ್ ಹೋಲ್ಡರ್ಸ್ ಇದ್ದೀರೋ ಅವರು ಈ ಪ್ರಮೋಟರ್ಸ್ಗೆ ಕೆಲಸ ಮಾಡಲಿಕ್ಕೆ ಒತ್ತಾಸೆಯನ್ನು ನೀಡಬೇಕು, ಮೋಟಿವೇಟ್ ಮಾಡಬೇಕು, ಇನ್ನು ಮಾಡಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ. ಇದು ಹೆಂಗೆ ಅಂದ್ರೆ ಪ್ರೊಆಕ್ಟಿವು, ಜೊತೆಗೆ ರೆಟ್ರಾಸ್ಪೆಕ್ಟಿವು. ಹೇಗೆ ಅಂತಂದರೆ, ಶೇರ್ ಹೋಲ್ಡರ್ಸು ಈ ಡೈರೆಕ್ಟರ್ಸ್ಗಳಿಗಿದಾರಲ್ಲ ಅವ್ರಿಗೆ ಇಲ್ಲ ನೀವು ಮುಂದೆ ಹೆಜ್ಜೆ ಇಡಿ, ನಾವು ಇದ್ದೀವಿ ನಿಮ್ಮ ಜೊತೆಗೆ ಅಂತ ಒಂದು ಧೈರ್ಯವನ್ನು ತುಂಬಿಕೊಡ್ತಕ್ಕಂಥ ಕೆಲಸವನ್ನು ಶೇರ್ ಹೋಲ್ಡರ್ಸ್ ಮಾಡಬೇಕು. ಅದೇ ರೀತಿ ಈ ಡೈರೆಕ್ಟರ್ಸ್ ಯಾರಿದ್ದಾರೋ, ಪ್ರೆಸಿಡೆಂಟ್ ಇದ್ದಾರೋ, ಚೇರ್ಮನ್ ಇದ್ದಾರೋ, ಅವರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಅವರ ಜೊತೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಕೆಲಸ ಮಾಡಿದರೆ ಯಾವುದೇ ಕಾರಣಕ್ಕೂ ಈ ಕಂಪನಿಯ ಫೇಲ್ಯೂರ್ ಪ್ರಶ್ನೆ ಬರೋದೇ ಇಲ್ಲ. ನ್ಯಾಯಾಂಗದಲ್ಲಿ ಒಂದು 25 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಏನು ಅಂತಂದರೆ, ಬಹುಮುಖ್ಯವಾಗಿ ನೋಡ್ತೇವೆ, ಟ್ರಸ್ಟ್ ಮಾಡಿರ್ತಾರೆ, ಯಾವುದಾದ್ರು ಸೊಸೈಟಿ ಫಾರ್ಮೇಷನ್ ಮಾಡಿರ್ತಾರೆ, ಏನೇನೋ ಮಾಡಿರ್ತಾರೆ. ಹಣ ಬಂದಾಗ ಏನಾಗ್ಬಿಡ್ತದೆ, ಅವ್ರದ್ದು ಒಂದು ರೀತಿ ಡೈವರ್ಟ್ ಆಗಿಬಿಡ್ತಾರೆ. ಆ ಡೈವರ್ಷನ್ ಇಲ್ಲಿ ಇರಬಾರ್ದು. ಯಾಕೆ ಅಂತಂದರೆ, ಇಲ್ಲಿ ಈಚ್ ಆ್ಯಂಡ್ ಎವರಿ ಶೇರ್ ಹೋಲ್ಡರ್ಸ್ ವಿಲ್ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್ ಕಂಪನಿ. ಕಂಪನಿ ಹೇಗೆ ಪ್ರೋಗ್ರೆಸ್ ಆಗ್ತದೋ ಆಗ ನಿಮಗೆ ಡಿವಿಡೆಂಡ್ ಮೂಲಕ ಅದು ಬರ್ತದೆ. ನಿಮ್ಮ ಕಂಪನಿ ಯಾವಾಗ ಗ್ರೋ ಚೆನ್ನಾಗಿ ಆಗ್ತದೋ ಆವಾಗ ಶೇರ್ಸ್ ಡಿಮ್ಯಾಂಡು ಜಾಸ್ತಿ ಆಗ್ತದೆ, ಆ ಮಟ್ಟಕ್ಕೆ ನೀವು ತೆಗೆದುಕೊಂಡು ಹೋಗಬೇಕು. ಮುಖ್ಯವಾದ ನನ್ನ ಸಲಹೆ ಅದು ಒಂದು, ನಂಬಿಕೆ, ವಿಶ್ವಾಸಾರ್ಹತೆ ಮತ್ತು ಟ್ರಾನ್ಸ್ಪರೆನ್ಸಿ. ನೀವು ಟ್ರಾನ್ಸ್ಪರೆನ್ಸಿ ಮಾಡ್ಕೊಂಡಿಲ್ಲ ಇಟ್ಕೊಂಡಿಲ್ಲ ಅಂತಂದರೆ ಯಾವ ಸಂಸ್ಥೆನೂ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ. ಬಹುಮುಖ್ಯವಾಗಿ ಮೇಯ್ನು ಟ್ರಾನ್ಸ್ಪರೆನ್ಸಿ. ಟ್ರಾನ್ಸ್ಪರೆನ್ಸಿ ಸರಿಯಾಗಿದ್ದರೆ ನಂಬಿಕೆ ಬರ್ತದೆ. ಎರಡನೇದಾಗಿ ನಂಬಿಕೆಯ ಜೊತೆಗೆ ನೀವೆಲ್ಲರೂ ಒಂದಾಗಿದ್ದೀರಿ ಅಂತಂದರೆ ಅದು ಸಮನ್ವಯತೆ ಮತ್ತು ಸೌಹಾರ್ದತೆ ನಿಮ್ಮಲ್ಲಿ ಬರ್ತದೆ. ಆಗ ಮಾತ್ರ ಇದನ್ನು ಒಂದು ಕಂಪನಿಯನ್ನು ಗಟ್ಟಿಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಎರಡನೇದು, ನಾನು ಬಂದಿರೋ ಉದ್ದೇಶನೂ ನಿಮಗೇನು ಅಂತಂದರೆ ಮೋಟಿವೇಟ್ ಮಾಡಲಿಕ್ಕೇನೆ. ನನ್ನ ಕನಸು ಏನು ಅಂತಂದರೆ, ನಾನು ಈ ಭಾಗದಲ್ಲಿ ಒಂದು ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿದ್ದೇನೆ. ನನ್ನ ಕನಸು ಏನು ಅಂತಂದರೆ, ಈ ಭಾಗದ ಜನರಿದ್ದಾರೆ ಅವರ ಬದುಕು ಹಸನಾಗಬೇಕು. ಹಸನಾಗಬೇಕು ಅಂತಂದರೆ ಎಲ್ಲರ ಅವರ ಆದಾಯದ ಪ್ರಮಾಣ ಏನಿದೆಯೋ ಅದು ಚೆನ್ನಾಗಾಗಬೇಕು ಅಂತಕ್ಕಂಥ ಒಂದು ಕನಸು. ಅದಕ್ಕೆ ನಾನು ಲಾಸ್ಟ್ ಟೈಮ್ ಬಂದಾಗ 23ರಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ, ನೀವೆಲ್ಲ ಮುಂದೆ ಬನ್ನಿ, ಇಂಥದ್ದೊಂದು ಮಾಡ್ಬೋದು, ಎಫ್ ಇ ಒ ಮಾಡಿದ್ರೆ ನಿಮಗೆ ಆದಾಯ ಆಗ್ತದೆ, ಈಗ ಹೇಳ್ದಂಗೆ ನೀವೇ ಮಾಲೀಕರಾಗ್ತೀರಿ, ಅದಕ್ಕೆ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತೇಳಿ ನಾನು ಅವತ್ತು ಹೇಳಿದ್ದೆ. ಅಂದು ನಾನು ಹೇಳಿದ್ದೆ ಒಂದು 2 ಲಕ್ಷ ರೂಪಾಯಿ ನಾನೇ ಕೊಡ್ತೀನಿ ಅಂತ. ಇವತ್ತು ನಾನು ಮತ್ತೊಮ್ಮೆ ನಿಮಗೆ ರಿಟ್ರೇಟ್ ಮಾಡ್ತಾ ಇದ್ದೇನೆ, ನಮ್ಮದೇ ಆದ ಒಂದು ಬ್ರ್ಯಾಂಡ್ ಮಾಡೋಣ. ಯಾಕೆ ಅಂತಂದರೆ ನಾವು ಹೋಲ್ಡ್ ಅಪ್ ಕಂಪನಿ ಜೊತೆಲೂ ಸೇರಿಕೊಂಡು ಮಾಡೋಣ ಅಂತಕ್ಕಂಥದ್ದನ್ನು ನಮ್ಮ ದಿನೇಶ್ ಅವರು ಕೂಡ ಹೇಳಿದರು. ಸಕಲೇಶ್ಪುರದ ಒಂದು 7B ಅಂತ ಒಂದು ಟೀಮ್ ಇದೆ, ಆ ಟೀಮ್ನವರು ಒಂದು ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡಿದರು. ಅವತ್ತು ಲಾಂಚ್ ಮಾಡಿದ್ದೇನೆಂದ್ರೆ ಕಾಫಿ ಟಿಸಾನೆ ಅಂತ. ಕಾಫಿ ಚಿಗುರು ತೆಗಿತೀವಲ್ಲ, ಆ ಚಿಗುರು ತೆಗಿತಕ್ಕಂಥ ಎಲೆ ಏನಿದೆಯೋ ಎಲೆಯಲ್ಲಿ, ಈಗ ನಾವು ಹೇಗೆ ಟೀ ಪೌಡ್ರು ಮಾಡ್ತೀವಲ್ಲ ಎಲೆಯಲ್ಲಿ ಪೌಡ್ರು ಮಾಡ್ತೀವಲ್ಲ, ಆ ಪೌಡ್ರನ್ನ ಒಂದು ಲಾಂಚ್ ಮಾಡಿದರು. ಅದು ಕಾಫಿ ಟಿಸಾನೆ ಅಂತ. ಅಂದರೆ ಹೆಸರೇನಿದೆಯೋ ಆ ಪೌಡ್ರಿಗೆ ಕ್ಯಾಚಿ ವರ್ಡು, ಹೊಸ ಬ್ರ್ಯಾಂಡು. ಬಟ್ ನಾನು ಅವ್ರಿಗೆ ಆವಾಗಿಂದ ಹೇಳ್ತಾ ಇದ್ದೇನೆ, ನೀವು ಲಾಂಚ್ ಮಾಡ್ತಕ್ಕಂಥದ್ದು ಮಾಡಿದ ತಕ್ಷಣ ನೀವು ಮಾರ್ಕೆಟಿಗೆ ತರಬೇಕು ಅದನ್ನು ಅಂತ. ಅವ್ರು ಇವತ್ತುವರೆಗೂ ಮಾರ್ಕೆಟಿಂಗ್ ತಂದಿಲ್ಲ, ಬಟ್ 15 ದಿವಸ ಆಗ್ತದೆ ಏನಾಗ್ತದೆ ಅಂತೇಳಿ ಈಗ ಒಂದು 2-3 ತಿಂಗಳಿಂದ ಹೇಳ್ತಾ ಇದ್ದಾರೆ. ಬಟ್ ನಾನು ರೆಗ್ಯುಲರ್ ಅದೇ ಕಾಫಿನ ಬೆಳಗ್ಗೆ ಕುಡಿತೀನಿ, ಆ ಪೌಡ್ರ್ ತರಿಸ್ಕೊಂಡು ನಾನೇ ಇನಾಗ್ರೇಟನ್ ಮಾಡಿದವನು, ನಾನೇ ಅದನ್ನ ಉಪಯೋಗಿಸ್ದವ್ರು. ಹೇಗೆ ಯಾವ ರೀತಿ ಅಂತಂದರೆ, ಟೀ ಪೌಡ್ರ್ ಯಾರಿದೆಯೋ ಅದೇ ರೀತಿ ಅವ್ರು ತಂದಿದ್ದಾರೆ. ಒಂದು ಚಿಗುರು ತೆಗೆದು ಎಲೆನೂ ಕೂಡ ವೇಸ್ಟ್ ಮಾಡೋದಲ್ಲ, ಅದರಲ್ಲಿ ಒಂದು ಕ್ಯಾಚಿ ವರ್ಡ್ ಇಟ್ಟಿದೆ. ನಾನು ಕೇಳಿದೆ, ಯಾಕೆ ನೀವು ಕಾಫಿ ಟಿಸಾನೆ ಅಂತ ಹೆಸರಿಟ್ರಿ ಅಂತ ಕೇಳಿದೆ. ಇಲ್ಲ ಇಲ್ಲ, ಅದು ಈಗಿನ ಜನ್ರೇಷನ್ ಹೆಂಗಿದೆ ಅಂತಂದರೆ ಜನ್ರೇಷನ್ಗೆ ಅದು ಕ್ಯಾಚಿ ಆಗಿರಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದರು. ಅದೇ ರೀತಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಅಂತಂದರೆ, ಹೆತ್ತೂರು, ಹೆತ್ತೂರ್ದೇನು ಬ್ರ್ಯಾಂಡ್ ಅಂತ ನೀವು ಮಾಡ್ತಾ ಇದ್ರಲ್ಲ, ಆ ಹೆತ್ತೂರು ಬಿಡೋದೇ ಬೇಡ. ಹೊರಗಡೆಯವ್ರು ಏನಾದ್ರು ಪ್ರೊನೌನ್ಸ್ ಮಾಡುವಾಗ ಹೆತ್ತೂರು ಅಂದರೆ ಹೆತ್ತೂರು ಅಂತ ಪ್ರೊನೌನ್ಸ್ ಮಾಡಲ್ಲ, ಹೇತೂರು ಅಂತೇಳಿ ಪ್ರೊನೌನ್ಸ್ ಮಾಡ್ತಾರೆ. ಅದು ಕನ್ನಡದಲ್ಲಿ ನಾವು ತಗೊಂಡ್ರೆ ಅದು ಹೆತ್ತೂರು ಅಂತಂದ್ರೆ ಅಲ್ಲಿ ಮಹಾಪ್ರಾಣ ಇದೆ. ಜೊತೆಗೆ ನಾವು ಸಡನ್ ಆಗಿ ಚೇಂಜ್ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ಅದು ರೆವಿನ್ಯೂ ರೆಕಾರ್ಡ್ಸಲ್ಲಿ ಎಲ್ಲ ರೆಕಾರ್ಡ್ಸಲ್ಲೂ ಕೂಡ ಇದೇ ಹೆಸರಿರ್ತಕ್ಕಂಥದ್ದು. ಮೇ ಬಿ ಪುತ್ತೂರು ಅಂದರೆ ಪುತ್ತೂರು ಇರಬಹುದು, ನಮ್ಮಲ್ಲಿ ಇರ್ತಕ್ಕಂಥ ವರ್ಡ್ನ ಏಜ್ ಯೂಸ್ ಮಾಡಿದರೋ ಅದು ಎಲ್ಲ ರೆವಿನ್ಯೂ ರೆಕಾರ್ಡ್ಸಲ್ಲಿ ಇರ್ತಕ್ಕಂಥದ್ದು, ಅದನ್ನು ನಾವೇ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಏನಾದರೂ ಕ್ಯಾಚಿ ವರ್ಡ್ ಏನಾದರೂ ಮಾಡಬೇಕು ಅಂತಂದರೆ ನಮ್ಮದೇ ಅದನ್ನ ಇಟ್ಕೊಳ್ಬಹುದು ಅಷ್ಟೇ. ಬಟ್ ಹೆತ್ತೂರು ಅನ್ನತಕ್ಕಂಥ ಪ್ರೊನೌನ್ಸಿಯೇಷನ್ ಯಾವಾಗಲೂ ಇದ್ದೇ ಇರ್ತದೆ. ಹೆತ್ತೂರು ಹೆಸರು ಜೊತೆಗೆ ಕ್ಯಾಚಿ ವರ್ಡ್ ಬೇಕಾದ್ರೆ ಇಡ್ಬೋದು, ನೀವು ನೋಡ್ಕೊಳ್ಳಿ, ಅದ್ರ ಬಗ್ಗೆ ಯೋಚನೆ ಮಾಡಿ. ಅದು ಎರಡನೇದು ನಂದು ಬ್ರ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೇನೆ. ಮೂರನೇದಾಗಿ, ನಮ್ಮದೇ ಆದ ಬ್ರ್ಯಾಂಡ್ ಮಾಡಬೇಕಾದ್ರೆ ಫೈನಾನ್ಷಿಯಲ್ ಕೆಪಾಸಿಟಿ ನಮಗೆ ಜಾಸ್ತಿ ಇರಬೇಕು. ನನಗಿರೋ ಮಾಹಿತಿ ಪ್ರಕಾರ ಈಗ ನಿಮ್ಮ ಹತ್ರ ಇರ್ತಕ್ಕಂಥದ್ದು 150, ಅದು 7.5 ಲಕ್ಷ ರೂಪಾಯಿ ಆಗ್ತದೆ. ನಮ್ಮದೇ ಆದ ಪ್ರಾಡಕ್ಟ್ನ ಬಿಡಬೇಕು ಅಂತಂದರೆ ಆ ಹಣದ ಒಳಗೆ ಮಾಡಲಿಕ್ಕೆ ಆಗಲ್ಲ ಅಂತ ನಂತಕ್ಕಂಥದ್ದು. ಯಾಕೆಂತಂದರೆ ಈಗ ಜನ ಏನು ಬಯಸ್ತಾರೆ ನೀವು ನೋಡ್ತೀರಿ, ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬೇಕು. ಒಂದು ಬ್ರ್ಯಾಂಡ್ನ ತಯಾರು ಮಾಡಬೇಕಾದ್ರೆ ಮೊದಲು ನಾವೇನು ಮಾಡಬೇಕು ಅಂದರೆ ನಾವು ಫಸ್ಟ್ ಉಪಯೋಗಿಸೋದನ್ನ ಅದನ್ನು ಕಲಿಬೇಕು. ನಮ್ಮ ಮನೆಯಲ್ಲಿ ಅದು ಪ್ರಾರಂಭ ಆಗಬೇಕು. ಪತ್ರಕರ್ತರು ಭಾಳ ಫ್ರೆಂಡ್ಸ್ ಇದ್ದಾರೆ, ಇಡೀ ರಾಜ್ಯದ ಉಪಾಧ್ಯಕ್ಷ ಮದನಗೌಡ, ಅವ್ರನ್ನೆಲ್ಲ ಬಳಕೆ ಮಾಡ್ಕೋಬೇಕು. ಅದು ಯಾಕೆ ಅಂತಂದರೆ ಮಾಧ್ಯಮದ್ದು ಬಹಳ ಪಾತ್ರ ಇದೆ. ಯಾವುದೇ ಆಗಲಿ ನಾವು ಬ್ರ್ಯಾಂಡನ್ನು ಹೊರಗೆ ತಂದರೆ ಇವರು ಏನು ಫೋಕಸ್ ಮಾಡಬೇಕಾಗ್ತದೆ ಅಂದರೆ ಫಾರ್ಮರ್ಸಿಂದ ಡೈರೆಕ್ಟಾಗಿ ಗ್ರಾಹಕರಿದ್ದಾರೋ ಗ್ರಾಹಕರಿಗೆ ತಲುಪ್ತಾ ಇದೆ, ಇಲ್ಲಿ ಫುಡ್ ಅಡಲ್ಟ್ರೇಷನ್ ಇರೋದಿಲ್ಲ ಅನ್ನೋದನ್ನು ಒಂದನ್ನು ಗಮನದಲ್ಲಿ ಇಟ್ಕೋಬೇಕು. ಎರಡನೇದು, ಕಾಫಿ ಕುಡಿಯೋದ್ರಿಂದ ಏನೇನು ಅಡ್ವಾಂಟೇಜಸ್ ಇದೆ ಅನ್ನೋದನ್ನು ಕೂಡ ನಾವು ಜನರಿಗೆ ತಿಳಿಸ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ನಾನು ಒಂದು ವಿಡಿಯೋ ನೋಡಿದೆ, ಕೇರಳದಿಂದ ಒಬ್ಬರು ಡಾಕ್ಟರ್ ಹೇಳ್ತಾ ಇದ್ರು, ಡೈಲಿ 2-3 ಕಾಫಿ ಕುಡಿದ್ರೆ ಅದು ಕ್ಯಾನ್ಸರ್ ನಿರೋಧಕ ಅನ್ನೋ ಮಾತನ್ನು ಅವ್ರು ಹೇಳಿದರು. ಅದ್ರ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕೂಡ ನಾನು ಆ ಸಭೆಯಲ್ಲಿ ಭಾಗವಹಿಸಿದ್ದೆ, ಸಕಲೇಶ್ಪುರಕ್ಕೆ ಬಂದಾಗ ಹಾರ್ಟ್ ಸ್ಪೆಷಲಿಸ್ಟು, ಅವರು ಕೂಡ ಹೇಳಿದರು ದಿನಕ್ಕೆ 2-3 ಕಾಫಿ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತಕ್ಕಂಥದ್ದನ್ನ. ಅದ್ರ ಕಡೆಗೂ ಸ್ವಲ್ಪ ನಾವು ಗಮನಹರಿಸಬೇಕಾಗ್ತದೆ. ಆ ಪ್ರಾಡಕ್ಟ ಲಾಂಚ್ ಮಾಡುವಾಗ ಅದರ ಅಡ್ವಾಂಟೇಜಸ್ ಏನಿದೆ, ಆ ಅಡ್ವಾಂಟೇಜಸ್ನು ಕೂಡ ಜನಗಳಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಮ್ಮ ಫ್ರೆಂಡ್ಸ್ಗಳು ಏನಿದ್ದಾರೆ, ಮೀಡಿಯಾದವರು ಇದ್ದಾರೆ, ಜೊತೆಗೆ ಎಲ್ಲರೂ ಇದ್ದಾರೆ, ಅವ್ರನ್ನೆಲ್ಲ ಯೂಸ್ ಮಾಡಿಕೊಂಡು ಅದೊಂದು ಮಾಡಬೇಕಾಗ್ತದೆ. ಮೂರನೇದು, ನಾವೆಲ್ಲ ಬೆಳಗ್ಗೆಯಿಂದ ಕೇಳಿದ್ವಿ, ಸತ್ಯನಾರಾಯಣ ಅವರು ಮಾತನಾಡಿದರು. ಇಲ್ಲಿ ನಾನು ಒಂದು ವಿಷಯನ ಪ್ರಸ್ತಾಪ ಮಾಡ್ತೇನೆ. ತೆಲುಗು ಮಿಕ್ಸು ಮತ್ತು ಇಂಗ್ಲೀಷಲ್ಲೂ ಕೂಡ ಹೇಳಿದರು, ಎಷ್ಟೋ ಜನಕ್ಕೆ ಅರ್ಥ ಆಗದಲ್ಲೇ ಇರ್ಬೋದು. ನಾನು ಸಂಕ್ಷಿಪ್ತವಾಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡೋದ್ರ ಮೂಲಕ ಹೇಳ್ತೇನೆ. ಅವ್ರು ನಿಮಗೆ ಹೇಳಿದ್ದೇನಂತಂದರೆ, ನಿಮ್ಮ ಎಜುಕೇಷನ್ನು ಏನಿದೆಯೋ ಅದು ಇಮ್ಮೆಟೀರಿಯಲ್ ಅನ್ನೋ ಮಾತನ್ನು ಅವ್ರು ಹೇಳಿದರು. ನೀವು ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಏನಿರ್ತದೆ ಅಂದರೆ ಒಂದು ರೀತಿ ಹಿಂಜರಿಕೆ ಇರ್ತದೆ, ಲ್ಯಾಂಗ್ವೇಜ್ ಬಗ್ಗೆ ನನಗೆ ಅಷ್ಟೊಂದು ಅರಿವಿಲ್ಲ, ಆದ್ದರಿಂದ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ, ಬುಡಕಟ್ಟು ಜನಾಂಗದ ಜನರು ಇವತ್ತು ಮಾಡಿ ಸುಮಾರು 150 FEOಗಳಿದೆ ಅನ್ನೋ ಮಾತನ್ನು ಅವ್ರು ಹೇಳಿದರು. ಇಲ್ಲಿ ಲ್ಯಾಂಗ್ವೇಜ್ ಈಸ್ ನಾಟ್ ದಿ ಕ್ರೈಟೀರಿಯಾ. ಲ್ಯಾಂಗ್ವೇಜ್ ಏನಾಗ್ತದೆ, ನಾವು ಅದನ್ನು ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಆ ಕಮ್ಯುನಿಕೇಷನ್ ಏನಿದೆಯೋ ಅದನ್ನು ಬಹಳಷ್ಟು ಕಂಪನಿಯವ್ರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡ್ತೀವಿ ಅಂತಂದರು. ಈಗ ನಮ್ಮ ಕಂಪನಿಯ ಪ್ರಮೋಟರ್ಸ್ ಯಾರಿರ್ತಾರೆ, ಡೈರೆಕ್ಟರ್ಸ್ ಯಾರಿದ್ದಾರೆ, ಅವರು ಕೂಡ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡುವುದರ ಮೂಲಕ ಅವ್ರನ್ನೂ ಕೂಡ ನಮ್ಮ ಕಡೆಗೆ ಸೆಳೆಯುವಂಥ ಕೆಲಸವನ್ನು ಮಾಡಬಹುದು. ಅದಕ್ಕೇನು ಅಂತಂದರೆ, ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮನಸ್ಥೈರ್ಯ. ಮನಸ್ಥೈರ್ಯ ಅಂದರೆ ಏನು ಅಂತಂದರೆ, ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಅವ್ರು 5 ಪಂಚಮಂತ್ರಗಳಲ್ಲಿ ಒಂದು 4ನೇದು ಹೇಳ್ತಾರೆ, ಆತ್ಮವಿಶ್ವಾಸ ಅನ್ನೋ ಮಾತನ್ನು ಹೇಳ್ತಾರೆ. ಮೊದಲು ನಾವು ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಬೇಕು. ಈ ಕಂಪನಿಯನ್ನು ಹುಟ್ಟಾಕಿದ್ದೇವೆ ನಾವು, ಈ ಕಂಪನಿಯನ್ನು ಹುಟ್ಟಾಕಿ ಬೆಳೆಸ್ತಕ್ಕಂಥ ಚೈತನ್ಯ ನಮ್ಮಲ್ಲಿದೆ. ಆ ಚೈತನ್ಯವನ್ನು ಊರೆಗೆ ಹಚ್ಚಿ ನಾವು ಇದನ್ನು ಯಶಸ್ವಿಗೊಳಿಸ್ತೇವೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ನಾವು ಶೇರ್ ಹೋಲ್ಡರ್ಸು ಮತ್ತು ನಿಮ್ಮ ಪ್ರಮೋಟರ್ಸು ಡೈರೆಕ್ಟರ್ಸು ಯಾರಿದ್ದಾರೋ ಇವರು ಬೆಳೆಸ್ಕೊಳ್ಬೇಕು. ಈ ಆತ್ಮವಿಶ್ವಾಸ ಇಲ್ಲ, ನಮ್ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತಂದರೆ ನಾವು ಯಾವುದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಶಿಕ್ಷಣ ಸಂಸ್ಥೆಗೂ ಹೇಳ್ತೀನಿ ನಾನು, ಸ್ವಾಮಿ ವಿವೇಕಾನಂದ ಹೇಳಿರ್ತಕ್ಕಂಥದ್ದು 5 ಪಂಚಮಂತ್ರಗಳು ಏನು ಅಂದರೆ, ಮೊದಲು ಒಂದು ಶಿಸ್ತು ಇರಬೇಕು. ಕಂಪನಿನ ಕಟ್ಟಿದ್ದೀವಿ, ಡಿಸಿಪ್ಲಿನ್ ಇಲ್ಲ ಅಂದರೆ ಯಾವುದು ಸಕ್ಸಸ್ ಆಗೋದಿಲ್ಲ. ಎರಡನೇದಕ್ಕೆ ಅವ್ರು ಹೇಳ್ತಾರೆ ಶ್ರಮ ಅಂತೇಳಿ. ನಾವು ಬಾರನ್ ಇಂಟೆಲಿಜೆನ್ಸೇ ಬೇಕು ಅಂತಿಲ್ಲ, ಎರಡು ಥರ ಇಂಟೆಲಿಜೆನ್ಸ್ ಇರುತ್ತೆ. ಒಬ್ಬ ಮನುಷ್ಯ ಹುಟ್ಟಿದಾಗ ಅವನಿಗೆ IQ ಪ್ರಮಾಣ ಜಾಸ್ತಿ ಇರ್ತದೆ. ಬೈ ಹಾರ್ಡ್ ವರ್ಕ್ ಅಂದರೆ ನಮ್ಮ ಶ್ರಮದಿಂದ ನಾವು ಗೆಲ್ಲೋ ಸಾಧ್ಯತೆ ಇದೆ. ಅನುಭವದಿಂದ ಭಾಳ ನಾವು ಜ್ಞಾನವನ್ನು ಪಡ್ಕೊಳ್ತೇವೆ. ಅದು ಎರಡನೇದು ಶ್ರಮ. ನೀವೆಲ್ಲ ಶ್ರಮವನ್ನು ಒಗ್ಗಟ್ಟಾಗಿ ಒಂದು ಯೂನಿಟಿಯಿಂದ ಹಾಕಿದರೆ ಈ ಕಂಪನಿ ಯಶಸ್ವಿ ಆಗುತ್ತೆ, ಎರಡನೇದು. ಮೂರನೇದು, ನಮ್ಮ ದೇಶದಲ್ಲಿ ಭಾಳಷ್ಟು ನಾವು ಇವತ್ತು ಯಶಸ್ಸುಗೊಂಡಿಲ್ಲ ಅಂತಂದರೆ, ಈ ಟೈಮ್ ಸೆನ್ಸ್ ಇದೆಯಲ್ಲ, ಇದು ಬಹಳ ಮುಖ್ಯ. ಟೈಮು ನನ್ನ ಜೀವನದಲ್ಲಿ ನಾನು ಇವತ್ತೇನಾದ್ರು ಒಂದು ಹಂತಕ್ಕೆ ಬಂದಿದ್ದೇನೆ ಅಂತ ನಾನು ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥ 5 ಪಂಚಮಂತ್ರಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. 5:30 ಎದ್ದು 45 ಮಿನಿಟ್ಸ್ ವಾಕ್ ಮಾಡ್ತೀನಿ, 1/2 hour ಯೋಗ ಮಾಡ್ತೀನಿ. ಅದಕ್ಕೆ ಕೇಳ್ತಾರೆ, ನಿಮಗಾಗಲೇ ರಿಟೈರ್ ಆಗೋ ಏಜ್ ಬಂದ್ಬಿಡ್ತಾ ಸರ್, ನೀವು ರಿಟೈರ್ ಆಗಂಗೆ ಕಾಣ್ತಿಲ್ವಲ್ಲ ಸರ್ ಅಂತ ನನಗೆ ಕೇಳ್ತಾರೆ. ಹೋದಲ್ಲೆಲ್ಲ ಏನಿಲ್ಲ, ಗುಟ್ಟು ಆರೋಗ್ಯದ ಗುಟ್ಟು ಏನಂತಂದರೆ ಇಷ್ಟೇ, ರಾತ್ರಿ ಬೇಗ ಬೆಡ್ಗೆ ಹೋಗಬೇಕು, ಬೆಳಗ್ಗೆ ಬೇಗ ಏಳಬೇಕು, ಆಮೇಲೆ ದಿನನಿತ್ಯದ ಪೇಪರ್ 2 or 3 ಓದ್ಬಿಟ್ಟು ನಾನು 8:45 ಮನೆ ಬಿಡ್ತೀನಿ. ಡೈಲಿ ನಮಗಿರೋದು 24 ಗಂಟೆಗಳು. ಆ 24 ಗಂಟೆಗಳನ್ನು ಟೈಮ್ ಬಜೆಟ್ ಮಾಡ್ಕೊಳ್ತೀನಿ ನಾನು. ನಮ್ಮ ದಿನೇಶ್ ಅವರು ಕೂಡ ಹೇಳಿದ್ರು, ನೀವು ಬರೀ ಕಂಪನಿ ಸ್ಟಾರ್ಟ್ ಮಾಡಿದ್ರೆ ಸಾಲದು, ಆ ಕಂಪನಿಯ ವಹಿವಾಟುಗಳನ್ನು 1 ವರ್ಷದ ಒಳಗೆ ನೀವು ಯಾವ ರೀತಿ ಮಾಡಬೇಕು, ಯಾವ ರೀತಿ ತಗೊಂಡು ಹೋಗಬೇಕು, ಯಾವ್ಯಾವ ಸಮಯವನ್ನು ಯಾವುದ್ಯಾವುದಕ್ಕೆ ನಿಗದಿ ಮಾಡಿಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಫಸ್ಟ್ 3 months, ಆಮೇಲೆ 3 months ಪ್ರಾಡಕ್ಟ್ ಬರುತ್ತೆ, ಹಾರ್ವೆಸ್ಟಿಂಗ್ ಸೀಸನ್ ಬರುತ್ತೆ, ಯಾವ ರೀತಿ ನೀವು ಪ್ರೊಕ್ಯೂರ್ ಮಾಡಬೇಕು ಕಾಫಿ, ಇದ್ರ ಬಗ್ಗೆ ಎಲ್ಲ ಒಂದು ವರ್ಷದ ಪ್ಲ್ಯಾನ್ ಆಫ್ ಆ್ಯಕ್ಷನ್ ನೀವು ಇಟ್ಕೊಳ್ಬೇಕು. ಸಂಜೆ ಮನೆಗೆ ಬಂದಮೇಲೆ ಕೂಡ ಒಂದು 45 minutes ವಾಕ್ ಮಾಡ್ತೇನೆ. ವಾಕ್ ಮಾಡಾದಮೇಲೆ ನಾನು ಫೈಲ್ ಜೊತೆ ಮುಳುಗೋಗ್ಬಿಟ್ಟಿರ್ತೀನಿ. ಯಾಕೆಂದರೆ ನನ್ನ ಉದ್ದೇಶ ಏನು ಅಂತಂದರೆ, ಯಾರು ಒಬ್ಬ ಕಕ್ಷಿದಾರ ಕೋರ್ಟಿಗೆ ಬರ್ತಾನೆ ಅಂತಂದರೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿರ್ತಾನೆ. ನಾನು ಓದ್ದಲೇ ಪೇಪರ್ಸ್ನ ಹೋಗಿ ನಾನು ಜಜ್ಮೆಂಟ್ ಬರೆದ್ರೆ ಅವನಿಗೆ ಅನ್ಯಾಯ ಆಗ್ತದೆ, ಅವನಿಗೆ ಅನ್ಯಾಯ ಆಗಬಾರ್ದು ಅಂತ ನಾನೇನು ಮಾಡ್ತೀನಿ ಅಂದರೆ, every 3 hours ನಾನು ಡೈಲಿ ಹೋಮ್ವರ್ಕ್ ಮಾಡ್ತೀನಿ, ಫೈಲ್ ಓದ್ಕೊಂಡು ಹೋಗ್ತಿರ್ತೀನಿ. ಕೆಲವು ಸಂದರ್ಭದಲ್ಲಿ ಲಾಯರ್ಗಳಿಗೆ ಕೇಸ್ ಏನಿದೆ ಅಂತ ಪ್ರೆಸೆಂಟ್ ಮಾಡೋಕ್ಕೆ ಗೊತ್ತಾಗೋದಿಲ್ಲ. ನಾವು ಓದ್ಕೊಂಡು ಹೋಗಿದ್ರೆ ನಮ್ಗೆ ಗೊತ್ತಾಗ್ತದೆ ಏನು ಕೇಸು ಅಂತ ಹೇಳಿ. ನಾವೇ ಒಂದು 4 questions ಕೇಳಿದ್ರೆ ಅವ್ನು ಉತ್ತರ ಕೇಳ್ತೀವಿ, ಉತ್ತರ ಹೇಳಲಿಲ್ಲ ಅಂದರೆ ನಾವೇ ಓದಿರ್ತೀವಿ, ನಾವೇ ಒಂದು ಜಜ್ಮೆಂಟ್ ಬರಿತೀವಿ. ಆಗ ನಮ್ಮನ್ನು ನಂಬಿ ನ್ಯಾಯ ಕೇಳ್ಕೊಂಡು ಬಂದವರಿಗೆ ನ್ಯಾಯ ಕೊಡಲಿಕ್ಕೆ ಸಹಾಯ ಆಗುತ್ತೆ. ನನ್ನ ದಿನಚರಿ ನಿಮ್ಗೆ ಯಾಕೆ ಹೇಳಿದೆ ಅಂತಾರೆ, ಒಂದು ಕಂಪ್ನಿ ಯಶಸ್ಸುಗೊಳಿಸ್ಕೊಳ್ಬೇಕಾದ್ರೆ ಅವರು ನೋಡಿ ಇಡೀ ದೇಶ ಎಲ್ಲ ಸುತ್ತಾರೆ ದಿನೇಶ್ ಅವರು, ಯಾಕೆಂದರೆ ಕಾಫಿ ಬೋರ್ಡ್ ಅದೊಂದು ಜವಾಬ್ದಾರಿ. ಆ CEO ಅಷ್ಟೇ, ಅವರು ಆಂಧ್ರ ಪ್ರದೇಶದಿಂದ ಬಂದಿದ್ರು ಕೂಡ ಒಬ್ಬ ರೈತನ ಮಗ ಅಂತೇಳಿ ಅವ್ರು ಹೇಳಿದರು. ಅವ್ರಿಗೆ ನಮ್ಮ ನಿಮ್ಮಂತೆ ನನಗೆ ಹೆಂಗೆ ಪರ್ಸ್ನಲ್ ನಾಲೆಡ್ಜ್ ಇದೆಯೋ ರೈತನ ಕಷ್ಟಗಳ ಬಗ್ಗೆ ಅವ್ರಿಗೆ ಕಷ್ಟ ಗೊತ್ತಿದೆ. ಇಲ್ಲೇ ಎಕ್ಸಾಂಪಲ್ ತೊಗೊಳ್ಳಿ, ನೀವು ಬಾಳೆಗಿಡ ಇಲ್ಲಿದೆ, ನಿಮಗೆ ಬಾಳೆಕಾಯಿ ಕೊಟ್ಟರೆ ನಿಮ್ಗೆ ಎಷ್ಟು ಕೊಡ್ತಾರೆ? 10 rupees KG. ಮಾರ್ಕೆಟಲ್ಲಿ ಎಷ್ಟಿದೆ? 70-100 rupees ಮಾರ್ಕೆಟು. ಇದು ನೀವು ಎಕ್ಸಾಂಪಲ್ ನೀವು ತಗೊಳ್ಳಿ. ನೀವು ಈ ಕಂಪ್ನಿ ಮಾಡಿರೋದ್ರಿಂದ ನಿಮ್ಮ ಪ್ರಾಡಕ್ಟ್ಗೆ ನೀವೇ ಪ್ರೈಸ್ ತಗೊಳ್ತಕ್ಕಂಥದ್ದು ಇದು, ಹೌದಲ್ಲ? ನೀವೇ ಮಾಲೀಕರಾಗ್ತಕ್ಕಂಥದ್ದು. ಬೆಳಗ್ಗೆ ನನ್ನ ವೈಫ್ ಬರುವಾಗ ನೋಡ್ತಾ ಹೇಳ್ತಾ ಇದ್ರು, ನೋಡಿ ಮ್ಯಾಂಗೋಗ್ ಬರೆಯಲ್ಲ 60 ರೂಪಾಯಿ ಹಾಕಿದ್ದಾರೆ ಅಂತ. ನಾನು ಅದಕ್ಕೆ ಹೇಳಿದೆ, ಮೋಸ್ಟ್ಲಿ ಆ ಮ್ಯಾಂಗೋಗ್ 10-20 ರೂಪಾಯಿಗೆ ತಗೊಂಡಿರ್ತಾರೆ, ಇವನ್ ಮಿಡ್ಲ್ಮನ್ 60 ರೂಪಾಯಿ ಇಲ್ಲ 70 ರೂಪಾಯಿ 80 ರೂಪಾಯಿ 100 ರೂಪಾಯಿಲಿ ಮಾರಾಟ ಮಾಡ್ತಿರ್ತಾನೆ. ಈ ಪರಿಸ್ಥಿತಿಲಿ ನಾವಿದ್ದೀವಿ. ನನ್ನ ಪ್ರಕಾರ ನಮ್ಮನ್ನು ದೇಶ ಆಳೋಂಥವ್ರು ಮೊದಲು ಅವ್ರಿಗೆ ಏನಾದರೂ ಕಳಕಳಿ ಇತ್ತು ಅಂತಂದರೆ ಈ ದೇಶದ ಜನತೆ ಮೇಲೆ ಫಸ್ಟ್ ಮಾರ್ಕೆಟಿಂಗ್ ಸಿಸ್ಟಮ್ನ ಅವರು ಸದೃಢಗೊಳಿಸ್ಬೇಕಿತ್ತು, ಆದರೆ ಅವ್ರು ಮಾಡಿಲ್ಲ. ನಮಗೆ ಸ್ವಾತಂತ್ರ್ಯ ಬಂತು 1947ನಲ್ಲಿ, ಈಗಾಗಲೇ 79 ಇಯರ್ಸ್ ಆಯಿತು ಸ್ವಾತಂತ್ರ್ಯ ಬಂದು, ಇದುವರೆಗೂ ನಮಗೊಂದು ಮಾರ್ಕೆಟಿಂಗ್ ಸಿಸ್ಟಮ್ ಸರಿಯಾಗಿಲ್ಲ. ನೋಡಿ ನೀವು 10 ರೂಪಾಯಿ ಕೊಡ್ತೀರಿ, ಇಲ್ಲಿ ಅವ್ನು ತಗೊಂಡೋಗಿ 70-100 ರೂಪಾಯಿಲಿ ಮಾರಾಟ ಮಾಡ್ತಾನೆ. ಆ ಪರಿಸ್ಥಿತಿ ಇದೆ. ಡಾಕ್ಟರ್ ನವೀನ್ ಅವರು ಒಂದು ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ, ನಾವು ಇಲ್ಲಿ ಕಾಫಿನ ಪ್ಲಕ್ ಮಾಡಿದ ಮೇಲೆ ಕೋಲ್ಡ್ ಸ್ಟೋರೇಜು ಎಷ್ಟು ಡಿಗ್ರಿನಲ್ಲಿ ಇದ್ದರೆ ಅದು ಲಾಸ್ ಆಗಲ್ಲ, ಅದನ್ನೆಲ್ಲನೂ ನಾವು ಟೆಕ್ನಿಕಲ್ ಆಗಿ ನೋಡಬೇಕಾಗ್ತದೆ, ಅದನ್ನು ಇಟ್ಕೊಂಡು ಅದನ್ನು ನಾವು ಸಂರಕ್ಷಣೆಯನ್ನು ಮಾಡಬೇಕಾಗ್ತದೆ. ಪೋಸ್ಟ್ ಪ್ಲಕ್ಕಿಂಗ್ ಆಫ್ ಕಾಫಿ ಬಗ್ಗೆ ಅವ್ರು ಹೇಳಿದರು, 30% ಲಾಸ್ ಆಗ್ತದೆ ಅಂತಂದು ಹೇಳಿದರು. ದಿನೇಶ್ ಅವ್ರ ಜೊತೆ ನಾನು ಮಾತನಾಡುವಾಗ ಅವ್ರು ಹೇಳಿದರು, ಕಾಫಿ ನಮ್ಮದೇ ಆದ ಬ್ರ್ಯಾಂಡನ್ನು ಮಾಡಿ ನಾವು ಮಾರ್ಕೆಟಿಂಗ್ ಬಿಟ್ಟರೆ ರೋಸ್ಟಿಂಗಿಂದ ಹಿಡಿದು ನಾವು ಎಲ್ಲದಕ್ಕೂ ಸಬ್ಸಿಡಿಯನ್ನು ಕೊಡ್ತೀವಿ ಅಂತೇಳಿ ಹೇಳಿದರು. ಅವರಿಂದ ನೀವು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ, ಎಲ್ಲೆಲ್ಲಿ ನಮಗೆ ಸಬ್ಸಿಡಿ ಸಿಗ್ತದೆ, ಯಾವ ಪ್ರೋಸೆಸ್ಸಲ್ಲಿ ಸಬ್ಸಿಡಿ ಸಿಗ್ತದೆ. ನಾವೇ ನನ್ನ ಪ್ರಕಾರ ಮಾರ್ಕೆಟಿಂಗ್ ಮಾಡೋದ್ರಿಂದ ನಮಗೆ ಪ್ರಾಫಿಟ್ ಬೇಸಿಸ್ ಜಾಸ್ತಿ ಇದೆ, ಅದ್ರ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕಾಗ್ತದೆ. ನೀವು ಇದನ್ನು ಯೋಚನೆ ಮಾಡಲಿಲ್ಲ ಅಂದರೆ ಕಷ್ಟ ಆಗ್ತದೆ. ನಾವು ಏನು 10 ರೂಪಾಯಿಗೆ ಬಾಳೆಕಾಯಿ ಮಾರ್ತಾ ಇದ್ದೀವೋ ಅದೇ ಸ್ಥಿತಿಯಲ್ಲಿ ನಾವು ಮುಂದೆ ಮುಂದುವರಿತೀವಿ, ಅದು ಆಗೋದು ಬೇಡ. ಹಾಗಾಗಿ ಅವರೆಲ್ಲ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಶ್ರದ್ಧದಲ್ಲಿ ರಿಟೈರ್ ಆದರೆ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ, 100% ನಿಮ್ಮ ಜೊತೆಗೆ ಇರ್ತೀನಿ ಅಂತ ನನಗೆ ಹೇಳೋಕ್ಕಲ್ಲ. ರಿಟೈರ್ ಆದಮೇಲೂ ನನ್ನದೇ ಆದ ಒಂದು ಪ್ಲ್ಯಾನನ್ನು ನಾನು ಇಟ್ಕೊಂಡಿದ್ದೀನಿ. ಅವತ್ತಿನ ದಿವಸ ಜಡ್ಜ್ ಆಗಕ್ಕೆ ನಂಗೆ ಯಾರೂ ಗೈಡ್ ಮಾಡಿರಲಿಲ್ಲ, ಬಟ್ ನಾನು ಹಳ್ಳಿ ಮಕ್ಕಳು ಯಾರು ಇರ್ತಾರೋ LLB ಮಾಡಿರ್ತಾರೋ ಅವ್ರುಗಳೆಲ್ಲ ಜಡ್ಜ್ ಆಗಬೇಕು ಅಂತ. 1127 ಜಡ್ಜಸ್ ಇದ್ದಾರೆ ನಮ್ಮ ಎಂಟೈರ್ ಕರ್ನಾಟಕ ಸ್ಟೇಟಲ್ಲಿ. ಅದರಲ್ಲಿ ನನ್ನದೇ ಆದ ಶಿಷ್ಯರು ನಾನೊಂದು 250-300 ಜನ ಜೂನಿಯರ್ ಡಿವಿಷನ್ ಜಡ್ಜಸ್ಸು ಮತ್ತು ಡಿಸ್ಟ್ರಿಕ್ಟ್ ಜಡ್ಜಸ್ನ ಮಾಡಿದ್ದೇನೆ. ಅದೇ ಕೆಲಸವನ್ನು ನಾನು ಮಾಡಬೇಕು ಅಂತಿದ್ದೇನೆ. ನ್ಯಾಯಾಂಗದಲ್ಲಿ ನಾನು ಅನ್ನ ತಿಂದಿದ್ದೇನೆ, ಅದರ ಋಣ ನಾನು ತೀರಿಸಬೇಕು ಅಂತಂದರೆ ಅದ್ರ ಮೂಲಕ ನನ್ನ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಯಾವುದೇ ಹಣ ಮಾಡೋಕ್ಕಲ್ಲ. ಆ ಒಂದು ಎಸ್ಟಾಬ್ಲಿಷ್ಮೆಂಟ್ಗೆ ಏನು ಖರ್ಚಿರ್ತದೋ ಆ ಖರ್ಚಿಗೆ ಒಂದು ನಾಮಿನಲ್ ಫೀಸ್ನ ಫಿಕ್ಸ್ ಮಾಡಿ ಅಂಥ ಹುಡುಗರನ್ನ ಪ್ರಮೋಟ್ ಮಾಡಿ ಜಡ್ಜ್ ಮಾಡೋ ಕೆಲಸವನ್ನು ಮಾಡಬೇಕು ಅಂತೇಳಿ ನನ್ನ ತಲೆಯಲ್ಲಿ ಇದೆ. ನಿಮ್ಮ ಕಂಪ್ನಿಗೆ ನಾನು ಯಾವಾಗಲೂ ಸಲಹೆಗಾರನಾಗಿರ್ತೇನೆ, ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ಅನ್ನೋ ಮಾತನ್ನು ಹೇಳ್ತೇನೆ ನಾನು. ಆಮೇಲೆ ಅವತ್ತೇನು ಹೇಳಿದ್ದೆ ನಿಮ್ಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ, ಇವತ್ತು ನಾನು ಕಟಿಬದ್ಧವಾಗಿದ್ದೇನೆ, ಆ 2 ಲಕ್ಷ ರೂಪಾಯಿನ ಈ ಕಂಪ್ನಿಗೆ ಕೊಡ್ತೀನಿ. ನೀವು ಯಾವ ರೀತಿ ಶೇರ್ ಹೋಲ್ಡರ್ಸ್ ಯಾರು ತೊಗೋಬೋದು ಅಥವಾ ಯಾವ ರೀತಿ ಎಲ್ಲಾರು ತೊಗೊಳ್ಬೋದು ಅದನ್ನು, ಬಟ್ ನನ್ನ ಒಂದು ರಿಕ್ವೆಸ್ಟ್ ಇದೆ, ಅದೇನು ಅಂದರೆ ನಾನು ಕೊಡ್ತಕ್ಕಂಥ 2 ಲಕ್ಷ ಸದ್ಬಳಕೆ ಆಗಬೇಕು, ಅದು ನನ್ನ ಬೆವರಿನ ಪ್ರತಿಫಲ. ಸ್ವಾಮಿ ವಿವೇಕಾನಂದರು ಅಂತ ಹೇಳಿದರೆ, ಯಾವಾಗಲೂ ನಮಗೇನು ಆದಾಯ ಬರ್ತದೋ 10 ರೂಪಾಯಲ್ಲಿ 1 ರೂಪಾಯಿನ 2 ರೂಪಾಯಿನ ಸಮಾಜದ ಹಿತಕ್ಕೆ ನೀನು ಬಳಸು ಅಂತ ಹೇಳಿದ್ದಾರೆ. ಬಟ್ ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೀನಿ. ನನ್ನ 12 ತಿಂಗಳ ಸ್ಯಾಲ್ರಿನಲ್ಲಿ 1 ತಿಂಗಳ ಸ್ಯಾಲ್ರಿನ ನಾನು ಆಲ್ಮೋಸ್ಟ್ ಈಗ ಒಂದು 300-400 ಸ್ಕೂಲು ಕಾಲೇಜಸ್ಗೆ ನಾನು ವಿಸಿಟ್ ಮಾಡಿದ್ದೇನೆ, ಇಡೀ ಎಂಟೈರ್ ಸ್ಟೇಟಲ್ಲಿ ತಿರುಗಿದ್ದೇನೆ. ಹೆಂಗೆ ಅಂದರೆ SSLC ಮಕ್ಕಳು, PUC ಮಕ್ಕಳು, ಡಿಗ್ರಿ ಆದ ಮಕ್ಕಳು ಇವರೇ ನಮ್ಮ ದೇಶಕ್ಕೆ ಆಧಾರ ಸ್ತಂಭ. ದೇ ಆರ್ ದಿ ಫ್ಯೂಚರ್ಸ್ ಆಫ್ ದಿಸ್ ಕಂಟ್ರಿ. ಸ್ವಾಮಿ ವಿವೇಕಾನಂದರು ಹೇಳಿರೋದು ಮೂರೇ ಮನುಷ್ಯನಿಗೇನು ಅಂತಂದರೆ 3 HS, ಹೆಡ್ಡು, ಹಾರ್ಟು, ಹ್ಯಾಂಡು, ಇವು 3 ಕ್ಲೀನಾಗಿರ್ಬೇಕಂತೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮನುಷ್ಯನ ಅವನತಿ ಪ್ರಾರಂಭ ಆಗದೆ ಅಲ್ಲಿಂದ ಅಂತ. ಯಾವಾಗ ಅವನು ತಲೆಗೆ ತಗೊಳ್ತಾನೋ ನಾನೇ ಎಲ್ಲ ಬ್ರಹ್ಮ ಅಂತ ಅದನ್ನು ಹೇಳ್ತಾರೆ ಅವರು. ವೆನ್ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಹೆಡ್ ಆ್ಯಂಡ್ ಹಾರ್ಟ್ ಅಂತ ಹೇಳಿದಾಗ ಹಾರ್ಟ್ ಶುಡ್ ಪ್ರಿವೈಲ್ ಅನ್ನೋ ಮಾತನ್ನು ಹೇಳ್ತಾರೆ. ನಿಮ್ಮ ತಲೆಗೆ ಜಾಸ್ತಿ ಯಾಕೆ ಕೊಡಬೇಡಿ, ಹೃದಯಕ್ಕೆ ಕೊಡಿ, ಹೃದಯ ಶ್ರೀಮಂತಿಕೆಯನ್ನು ಹೆಚ್ಚುಗೊಳಿಸ್ಕೋಬೇಕು ಅಂತಂದರೆ ಯಾಕೆ ಹೇಳ್ತಾರೆ ಅಂತಂದರೆ, ಸಮಾಜದಲ್ಲಿ ನೊಂದವರು ಇರ್ತಾರೆ, ಶೋಷಣೆಗೆ ಒಳಗಾದವ್ರು ಇರ್ತಾರೆ, ಒಂದೊತ್ತು ಅನ್ನ ಇಲ್ದಂಗೆ ಇರ್ತಾರೆ, ವಿಧವೆಯರು ಇರ್ತಾರೆ. ನನ್ನ ಕೈಯಲ್ಲಿ ನನಗೊಂದು ಅವಕಾಶ ಸಿಕ್ತು, ನಾನು ಡಿಸ್ಟ್ರಿಕ್ಟ್ ಜಡ್ಜ್ಗಳಾದಾಗ ನಾನು ಸುಮಾರು ಇಡೀ ಎಂಟೈರ್ ಸ್ಟೇಟಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ, ಒಂದು 500-600 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಯಾವನಿಂದಲೂ 5 ಪೈಸೆ ತೆಗೆದುಕೊಂಡಿಲ್ಲ. ಯಾರ್ಯಾರು ಬಡ ಮಕ್ಕಳಿದ್ದಾರೋ ಅಂಥವ್ರನ್ನ ಹುಡುಕಿ ಹುಡುಕಿ ಒಂದು ಮನೆಯಲ್ಲಿ ಯಾರು ಸರ್ಕಾರಿ ಕೆಲಸದಲ್ಲಿ ಇಲ್ವೋ ಅಂಥವ್ರಿಗೆ ನನ್ನದೇ ಆದ ಒಂದು 20 ನಾರ್ಮ್ಸ್ ಮಾಡಿ ನಾನು ಎಲ್ಲರಿಗೂ ಅಪಾಯಿಂಟ್ಮೆಂಟ್ನ ಕೊಟ್ಟಿದ್ದೇನೆ. ಇವತ್ತು ದೇಶದಲ್ಲಿ ಕರಪ್ಷನ್ನು ಒಂದು ರೀತಿಯ ಕ್ಯಾನ್ಸರಸ್ ಇದ್ದಂಗಿದೆ. 4ನೇ ಸ್ಟೇಜ್ಗೆ ಹೋದರೆ ಅದು ಸಮಾಜನ ಉಳಿಸ್ಕೊಳ್ಳೋದಕ್ಕೆ ಕಷ್ಟ. 1st stage, 2nd stageಲ್ಲಿ ಇದ್ದರೆ ಏನಾದ್ರು ಕ್ಯೂರ್ ಮಾಡ್ಕೊಳ್ಬೋದು ಅಂತ. ಅದು 3ನೇದು ಯಾವುದಕ್ಕೆ ಅಂದರೆ ಕೈ ಯಾವಾಗಲೂ ಹಿಂಗಿರಬಾರ್ದು, ಕೈ ಯಾವಾಗಲೂ ಹಿಂಗಿರಬೇಕು ಅಂತ. ನಾಗಭೂಷಣ್ ಅವರು ಒಂದು ರೀತಿ ಮನಸ್ಸಿಗೆ ನೋವು ಉಂಟ್ಕೊಂಡು ಮಾಡ್ಕೊಂಡು ಹೇಳಿದರು, ಅಂಗಡಿ ಬಾಗಿಲಲ್ಲಿ ಕೂತ್ಕೊಂಡು ಮಾತನಾಡ್ತಾರೆ, ಇದೇನು ಇಂಥದ್ದೊಂದು ಕಂಪ್ನಿ ಇನ್ನೊಂದು ಬರ್ತದೆ. ಅವ್ರಿಗೆ ಹೇಳ್ತೀನಿ, ನೀವು ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ. ಯಾಕೆ ಆ ಮಾತು ನಾನು ಹೇಳ್ತಾನೆ ಅಂತಂದರೆ, LLB ಮಾಡಿದಾಗ ನನಗೂ ಹೇಳಿದರು, LLB ಮಾಡಿ ಏನಾಗ್ತಾನೆ ಅಂತ. ನಾನು ಅದನ್ನು ಛಲದಿಂದ ಸ್ವೀಕರಿಸಿದ್ದೀನಿ. ಇವತ್ತು ನಿಮ್ಮ ಮುಂದೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಆವತ್ತಿನ ನನಗೆ ನೋವೇನಾಗಿತ್ತೋ ಅದನ್ನು ನಾನು ಛಲ ಅಂತ ಸ್ವೀಕರಿಸ್ತೆ. ಅವಮಾನ ಜೀವನದ ಭಾಗ, ಯಾವತ್ತು ನಾವು ಅಂಥ ಅವಮಾನಗಳಿಗೆ ಕುಗ್ಗಬಾರ್ದು. ಅದಕ್ಕೆ ನಾನು ಮೆಂಬರ್ಸ್ಗೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬರ್ಸ್ಗೆ ಹೇಳ್ತಾ ಇದ್ದೇನೆ, ಶೇರ್ ಹೋಲ್ಡರ್ಸ್ಗೆ ಹೇಳ್ತಾ ಇದ್ದೇನೆ, ನೀವು ತಲೆ ಕೆಡಿಸ್ಕೋಬಿಡಿ. ನಿಮ್ಗೆ ಯಾರೋ ನಾಳೆ ಹೇಳ್ತಾರೆ ನಿಂಗೇನು ಬುದ್ಧಿ ಇಲ್ಲ, ಲೋಗ 500 ರೂಪಾಯಿ ಇನ್ವೆಸ್ಟ್ ಮಾಡಿದೆ ಅಂತ ನಿಮ್ಗೆ ಹೇಳ್ತಾರೆ, ಅದಕ್ಕೆ ನೀವು ಚಿಂತೆ ಮಾಡೋಕ್ಕೋಗ್ಬಿಡಿ. ಗುಡ್ಡಗಾಡಿನ ಜನ ಒಂದು ಎಫ್ ಇ ಓ ನಡೆಸ್ತಾರೆ ಅಂತಂದರೆ ನಿಮಗೇನು ಕಷ್ಟ ಅನ್ನೋ ಮಾತನ್ನು ನಮ್ಮ ಆಂಧ್ರದಿಂದ ಬಂದವರು ಹೇಳಿದರು. 150 ಎಫ್ ಇ ಓಗಳನ್ನು ನಾವು ಮಾಡಿದ್ದೀವಿ ಅಂಥವ್ರ ಕಡೆಯಿಂದಲೇ ಅಂತಲ್ಲಿ ಹೇಳಿದರು. ನೀವು ಕುಗ್ಗಬೇಕಾ, ಹಿಗ್ಗಬೇಕು, ಕುಗ್ಗ ಪ್ರಶ್ನೆ ಇಲ್ಲವೇ ಇಲ್ಲ. ನಮ್ಮಲ್ಲಿರೋ ಜ್ಞಾನವನ್ನು ನಾವು ಸದ್ಬಳಕೆಯನ್ನು ಮಾಡಿಕೊಳ್ಬೇಕು. ನಿಮಗೂ ನಾನು ಮತ್ತೊಮ್ಮೆ ಹೇಳ್ತೇನೆ, ನೀವು ಮುನ್ನುಗ್ಗಿ, ಜೊತೆಗೆ ನಿಮ್ಮ ನಿಮ್ಮಲ್ಲಿ ಸಂಶಯ ಬರದಂಗೆ ನೋಡ್ಕೊಳ್ಳಿ, ಸಾಮರಸ್ಯವನ್ನು ಬೆಳೆಸ್ಕೊಳ್ಳಿ, ಪ್ರಮೋಟರ್ಸ್ಗೆ ನೀವು ಸಪೋರ್ಟ್ ಮಾಡಿ, ಶೇರ್ ಹೋಲ್ಡರ್ಸು, ಅದನ್ನು ಡೈರೆಕ್ಟರ್ಸ್ಗಳು ಕೂಡ ಗಮನದಲ್ಲಿಟ್ಕೊಂಡು ಎಲ್ಲರಿಗಿಂತ ನಾನು ಮೇಲೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ದಲ್ಲೇ ಎಲ್ಲವರನ್ನು ಜೊತೆ ಜೊತೆಯಾಗಿ ತೆಗೆದುಕೊಂಡು ಹೋಗೋದರ ಜೊತೆಗೆ ಗಾಂಧೀಜಿ ಏನು ಹೇಳಿದರು, ಲೀಡರ್ಶಿಪ್ ಕ್ವಾಲಿಟಿ, ಎಲ್ಲರನ್ನು ಜೊತೆ ತೆಗೆದುಕೊಂಡು ಹೋಗೋನು ಮಾತ್ರ ಲೀಡರ್ ಆಗ ಸಾಧ್ಯ ಅಂತ ಅವನ ಮಾತನ್ನು ಏನು ಹೇಳಿದರು, ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಯಶಸ್ಸು ಬಂದೇ ಬರುತ್ತೆ. ಮುಖ್ಯವಾಗಿ ನಂಬಿಕೆ, ವಿಶ್ವಾಸಾರ್ಹತೆ, ಟ್ರಾನ್ಸ್ಪರೆನ್ಸಿ, ಇದು ನಾನು ಮತ್ತೆ ಮತ್ತೆ ಒತ್ತು ಒತ್ತು ಹೇಳ್ತಾ ಇದ್ದೇನೆ. ನಿಮಗೆ ಏನು ಹಣ ಬರುತ್ತೋ ಅದನ್ನು ಖರ್ಚು ಮಾಡುವಾಗ ಯಾವಾಗಲೂ ಅದು ಈಗೆಲ್ಲ ಡಿಜಿಟಲ್ ಬಂದ್ಬಿಟ್ಟಿದೆ. ನೀವೇ ಈಗ ಊರಲ್ಲಿ ಏನಾದ್ರು ಒಂದು ಸುಗ್ಗಿ ಮಾಡಿದರೆ, ಜಾತ್ರೆ ಮಾಡಿದರೆ ಮಾರನೇ ದಿವಸ ಲೆಕ್ಕ ಕೊಡ್ತೀರಿ, ಹೌದಿಲ್ಲ? ನಾನು ನೋಡ್ತಾ ಇರ್ತೀನಿ ಅದನ್ನು. ಆ ರೀತಿ ನೀವು ಯಾವಾಗಲೂ ಡಿಜಿಟಲ್ ಎವಿಡೆನ್ಸಲ್ಲಿ ಇಟ್ಬಿಡಿ, ರೆಕಾರ್ಡ್ ಮೂಲಕ ಇಟ್ಬಿಡಿ. ಈ ಖಜಾಂಚಿ ಯಾರಿದಾರೋ ಅವರು ಲೆಕ್ಕ ಯಾವಾಗಲೂ ರೆಕಾರ್ಡ್ ಮೂಲಕ ಇರಬೇಕು. ನಾನು ನೀನು ಇವತ್ತು ಮಾತಾಡಿದ್ದು ಅದು ಮಾತಿನ ಮೂಲಕ ಹೋಗ್ಬಿಡ್ತದೆ. ದಾಖಲೆ ಯಾವಾಗಲೂ ಇರುತ್ತೆ, ಆ ದಾಖಲೆ ಭಾಳ ಮುಖ್ಯ. ದಾಖಲೆ ಕಡೆಗೆ ನೀವು ಗಮನ ಇಡಿ. ಹಣ ಖರ್ಚು ಮಾಡ್ತಕ್ಕಂಥದ್ದು ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ನಮ್ಮ ಮನೆಯಲ್ಲಿ ನಾವು ಏನಾದ್ರು ಖರ್ಚು ಮಾಡುವಾಗ ಮಾಡ್ತೀವಿ, ನಾನು ಸಾಮಾನ್ಯವಾಗಿ ಹೇಳ್ತೇನೆ, ಈಗ ನಮ್ಮ ಆಫೀಸಲ್ಲಿ ಏನು ಮಾಡ್ತಾರೆ ಈ ಪ್ಯೂನ್ಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ, ನಾವು ಬೆಳಗ್ಗೆ ಆಫೀಸ್ಗೆ ಹೋಗಿ ವಾಪಸ್ ಬರೋವರೆಗೂ ಚೇಂಬರ್ಲಿ ಲೈಟ್ ಉರಿತಾ ಇರ್ತದೆ, ಫ್ಯಾನ್ ಓಡ್ತಾ ಇರ್ತದೆ, ಅವರಿಗೆ ಪ್ರಜ್ಞೆನೇ ಇರಲ್ಲ. ನಾನು ಅದಕ್ಕೆ ಅವ್ನು ಕೇಳ್ತೀನಿ, ನಿಮ್ಮ ಮನೆಯಲ್ಲೂ ಹಿಂಗೆ ಮಾಡ್ತೀಯಾ ನೀನು? ಹೊರಗಡೆ ಹೋಗುವಾಗ ನೀನು ಕರೆಂಟ್ನ ಸ್ವಿಚ್ ಆಫ್ ಮಾಡದೆ ಹೋಗ್ತೀಯಾ, ಫ್ಯಾನ್ ಆಫ್ ಮಾಡದೆ ಹೋಗ್ತೀಯಾ ಅಂಥೇಳಿ ನಾನು ಹೋಗ್ಬೇಕಾದ್ರೆ ನಾನೇ ಎಲ್ಲ ಲೈಟೆಲ್ಲ ಆಫ್ ಮಾಡಿಸಿ ಫ್ಯಾನ್ ಆಫ್ ಮಾಡಿಸಿ ನಾನು ಇಲ್ದಾಗ ಅದೆಲ್ಲ ಯಾಕೆ ಬೇಕು ಅಂತ ಹೇಳ್ತೀನಿ. ಇಷ್ಟ ಇದು ಸೂಕ್ಷ್ಮ, ನಾನು ಸೂಕ್ಷ್ಮವಾಗಿ ಹೇಳಿದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ಹಣ ಯಾವ ರೀತಿ ಖರ್ಚು ಮಾಡ್ತೀವೋ ಅದೇ ರೀತಿ ಇದು ಪಬ್ಲಿಕ್ ಮನಿ. ಪಬ್ಲಿಕ್ ಮನಿನ ಖರ್ಚು ಮಾಡುವಾಗ ಯೋಚನೆ ಮಾಡಿ ಖರ್ಚು ಮಾಡಿ, ಟ್ರಾನ್ಸ್ಪರೆಂಟಾಗಿ ಮಾಡಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.
1: ಇದುವರೆಗೆ ಹೆತ್ತೂರು ವೆಸ್ಟರ್ನ್ ಗಾಡ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್ ಕೆ ಸಂದೇಶ್ ಅವರ ಮಾತುಗಳನ್ನು ಆಲಿಸಿದಿರಿ. ನಾಳಿನ ಸಂಚಿಕೆಯಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್ ಕೆ ಸಂದೇಶ್ ಅವರ ಮಾತುಗಳ ಮುಂದುವರೆದ ಭಾಗ ಹಾಗೂ ಭಾರತೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮತ್ತು ಕಾರ್ಯದರ್ಶಿ ಎಂ ಕೂರ್ಮಾರಾವ್, ಹೆತ್ತೂರು ಎಫ್ಪಿಒನ ಅಧ್ಯಕ್ಷರಾದ ಎಚ್ ಡಿ ಸುಧಾಕರ್ ಹಾಗೂ ಕಾಫಿ ಬೆಳೆಗಾರರಾದ ಎಂ ಜೆ ಸಚಿನ್ ಅವರ ಮಾತುಗಳನ್ನು ಆಲಿಸಬಹುದು.
2: ಇದುವರೆಗೆ ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ನಾಲ್ಕನೇ ಭಾಗ ಕೇಳಿದಿರಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ನಾಜಿಮಾ ಬಾನು. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಚ್ ಪಿ ಶ್ರೀನಿವಾಸ್, ಹೆತ್ತೂರು, ಮಾಲೀಕರು ಹೆತ್ತೂರು ಕನ್ಸ್ಟ್ರಕ್ಷನ್ಸ್, ಬೆಂಗಳೂರು.

0: ಆಕಾಶವಾಣಿ ಹಾಸನ ಕೇಳುಗರೆ, ಈಗ ಅಲಿಸಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸೇವಾ ಮಾಹಿತಿ, 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಕೃಷಿ ವಿಜ್ಞಾನ ಕೇಂದ್ರ ಹಮ್ಮಿಕೊಂಡಿರುವ ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ ಕುರಿತು ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಂದಿಗೆ ಮಾಹಿತಿ. ನಂತರ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ, ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಇದರಲ್ಲಿ ರಸಗೊಬ್ಬರಗಳ ಸಮತೋಲಿನ ಬಳಕೆ, ಈ ವಿಷಯ ಪ್ರಸ್ತಾಪವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ ಇನ್ಫೋಟೆಕ್, ಪ್ರಸ್ತುತಿ ಸ್ವರ್ಣದಾಸ್ ಮತ್ತು ಲಿಖಿತ ಎಂಪಿ, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್, 9:30 ಬೆಂಗಳೂರು ಕೇಂದ್ರದಿಂದ ನಾಟಕ ಅವನ ಪ್ರೇಮ, ಮೂಲ ಕಥೆ ವಾಣಿ, ರೇಡಿಯೋಗೆ HS ಪಾರ್ವತಿ. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ಸೈನ್ಸ್ ಅಂಡ್ ಟೆಕ್ನಾಲಜಿ, ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳು, 6:30 ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ, 6:35 6:50 ಮತ್ತು ಮಧ್ಯಾಹ್ನ 1:20 ಭಾವಗೀತೆಗಳ ಪ್ರಸಾರ, 6:45 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕುರಿತು ಸಂದರ್ಶನ, ಭಾಗವಹಿಸುತ್ತಾರೆ ಡಾ ಎಸ್ ಬಿ ರವಿಕುಮಾರ್, ಜಂಟಿ ಆಯುಕ್ತರು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ. 7:45 ಸಿಜೇರಿಯನ್ ಅಥವಾ ಸಿ ಸೆಕ್ಷನ್, ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐವಿಎಫ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನೀಲ್ ವಯಾರ್, ಪ್ರಸ್ತುತಿ ಸುಜಾತ ಎಫ್ ತಳವಾರ್, ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. ನಂತರ ಸವಿಗಾನ ಪ್ರಸಾರವಾಗಲಿದೆ. 8:30 ಗಾಂಧಿ ಸ್ಮೃತಿ, ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ. 8:45 ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ, 9:00 ಚಿತ್ರ ಚೈತ್ರ, 10:00 ಆಲಿಸಿ ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ, 10:30 ವಾಟ್ಸಪ್ ಗೀತೆಗಳು, 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗಲಿದೆ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿ ವಿ ರಾಮ್ಪ್ರಸಾದ್ ಅವರ ಗಾಯನವನ್ನ ಕೇಳ್ತೀರ, 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ಸುಜಾತ ಎಫ್ ತಳವಾರ್, 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ, ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು ರೋಗ ನಿಧಾನ ವಿಭಾಗ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ, ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಮತ್ತು ಗೋರ ರವಿಶಂಕರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳು, 3:00 ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ, 4:00 ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಗೀತ್ ಬಾರೋ ಕಹಾನಿ, 5:00 ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ, 5:30 ಸಕಲೇಶ್ಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ಅಂತಿಮ ಭಾಗ, ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ವಾಣಿ ಉದಯ, ವಕೀಲರು ಹೆತ್ತೂರು ಹಾಗೂ ಉದಯ್ ಭಾರತೀಯ ಜೀವಮಿಗಮ ಹೆತ್ತೂರು. 6:10 ಸೇವಾ ಮಾಹಿತಿ, 6:15 ಭಾವಗೀತೆಗಳ ಪ್ರಸಾರ, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಕೃಷಿರಂಗದಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಕೃಷಿಕರು ಹಾಗೂ ಮೀನುಗಾರಿಕೆಗೆ ದೊರೆಯುವ ಸೇವಾ ಸೌಲಭ್ಯಗಳು, ಈ ಕುರಿತು ಹಾಸನದ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕೆಸಿ ವಿಕಾಸ್ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 8:00 ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಚರ್ಚೆ, ವಿಷಯ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ. 8:30 ಗಜಲ್ಗಳು, 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್, 9:30 ದೆಹಲಿ ಕೇಂದ್ರದಿಂದ ಕರೆಂಟ್ ಅಫೈರ್ಸ್, 10:00 ಮಧುರ ಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತದ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ಜನವಿಶ್ವಾಸ, ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashwani, the news read by Anuja Kumar. India strongly condemned the recent attack on a ship off the coast of Oman in which 3 Indian nationals lost their lives. Addressing an interministerial media briefing in New Delhi, External Affairs Ministry spokesperson Randhir Jaiswal said, in this regard, the government has lodged a strong protest by summoning the US Charge d'Affaires. Mr. Jaiswal noted that the continuing attacks on shipping in the region are deeply worrisome.
2: We attach high importance to the welfare and well-being of our seafarers community. Yesterday we condemned the attack on a ship off the coast of Oman in which unfortunately we lost 3 Indian nationals. We had summoned the US CDA here to register a strong protest. The continuing incidents of attacks on shipping in the region are deeply worrisome. These attacks must cease and end, and we also call for dialogue and diplomacy so that we can have an early return to peace and stability in the region.
1: Additional Secretary in the Ministry of Ports, Shipping and Waterways, Mukesh Mangal, expressed concern over the recent incidents involving merchant vessels in the Persian Gulf region and reaffirmed its commitment to the safety and welfare of Indian seafarers. He further informed that today the bitumen tanker MT Jalveer, a Guinea-Bissau flagged vessel, was involved in a maritime security incident near Shinas port in Oman. The vessel had 20 Indian crew members on board. All of them are reported to be safe and evacuation operations are currently underway. Prime Minister Narendra Modi has said that despite the world passing through a period of uncertainty and instability, India continues to advance on its growth trajectory with confidence and determination. Chairing the 11th Governing Council meeting of Niti Aayog at Rashtrapati Bhavan in New Delhi, Mr. Modi said, as India progresses towards achieving the vision of Viksit Bharat, the collective responsibility of the centre and states becomes even greater. India has dispatched a consignment of 20,000 doses of measles vaccines and approximately 3 tons of medical supplies to support the government of Maldives in strengthening immunization coverage and safeguarding public health. External Affairs Ministry said in a statement that this timely assistance will help address the increasing cases of measles in Maldives and reinforce the response efforts of the government. India and Nepal have launched a peer-to-peer cross-border remittance mechanism to strengthen bilateral digital financial connectivity. The Ministry of Finance in a statement said the newly operationalized system establishes a direct link between India's Unified Payments Interface UPI and Nepal's National Payments Interface NPI. This integration enables citizens of both the nations to make seamless, real-time and secure instant money transfers directly through mobile banking applications and digital wallets. The government has waived excise duty on certain variants of ethanol blended petrol. In a notification, the Union Finance Ministry announced that petrol blended with 22%, 25%, 27% and 30% ethanol have been exempted from central excise duty. UAE President Mohammed bin Zayed Al Nahyan has congratulated Indian Prime Minister Narendra Modi on becoming India's longest-serving continuously elected Prime Minister, marking a historic milestone in the country's democratic journey. In a series of social media posts, Sheikh Mohammed congratulated Prime Minister Modi on achieving the longest continuous tenure as an elected head of government in modern India's history. He wished Modi continued success in leading India and highlighted the remarkable progress in UAE-India relations in recent years. Benchmark domestic equity indices ended today's trading session with moderate losses of 0.2%. The Sensex slipped 151 points to close at 73,833, while the Nifty dipped 53 points to settle at 23,162. And in badminton, PV Sindhu and Tanvi Sharma advanced to the women's singles quarterfinals of the Australian Open in Sydney today. And that is the end of this news bulletin.
3: Akashavani Hasana Seva Mahiti.
4: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ವತಿಯಿಂದ ಚಿತ್ರಕಲೆಯನ್ನು ಉತ್ತೇಜಿಸುವ ದೃಷ್ಟಿಯಿಂದ ಚಿತ್ರಕಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅರ್ಹ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾಭ್ಯಾಸದ ಅವಧಿಯಲ್ಲಿ ಒಂದು ಬಾರಿ ಮಾತ್ರ ವಿದ್ಯಾರ್ಥಿ ವೇತನವನ್ನು ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. ಕರ್ನಾಟಕದ ಅಂಗೀಕೃತಗೊಂಡ ಚಿತ್ರಕಲಾ ವಿದ್ಯಾಲಯಗಳಲ್ಲಿ ಚಿತ್ರಕಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಬಿಎಫ್ಎ ಅಥವಾ ಎಂಎಫ್ಎ ವ್ಯಾಸಂಗ ಮಾಡುತ್ತಿರುವ ಚಿತ್ರಕಲಾ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅರ್ಜಿದಾರರು ಕರ್ನಾಟಕದವರಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ತಮ್ಮ ಪೂರ್ಣ ವಿವರಗಳೊಂದಿಗೆ ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಎರಡು ಭಾವಚಿತ್ರ ಹಾಗೂ 5x6 ಅಳತೆಯ ಎರಡು ಚಿತ್ರಕಲಾ ಕೃತಿಗಳ ಛಾಯಾಚಿತ್ರಗಳು ಸೇರಿದಂತೆ ಈ ಹಿಂದೆ ವಿದ್ಯಾರ್ಥಿ ವೇತನ ಪಡೆದಿಲ್ಲವೆಂದು ಸಂಬಂಧಪಟ್ಟ ಕಲಾ ವಿದ್ಯಾಲಯದಿಂದ ಮುಖ್ಯಸ್ಥರು ಅಥವಾ ಪ್ರಾಚಾರ್ಯರ ದೃಢೀಕರಣದೊಂದಿಗೆ ದಿನಾಂಕ 30/6/2026 ಒಳಗಾಗಿ ಅಕಾಡೆಮಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ರಿಜಿಸ್ಟ್ರಾರ್ ಅಥವಾ ಕರ್ನಾಟಕ ಲಲಿತಕಲಾ ಅಕಾಡೆಮಿ, ಕನ್ನಡ ಭವನ, 2nd ಮಹಡಿ, ಜೆಸಿ ರಸ್ತೆ, ಬೆಂಗಳೂರು ಇವರಿಗೆ ತಲುಪಿಸಲು ಕೋರಿದೆ. ಕೊನೆಯ ದಿನಾಂಕದ ನಂತರ ಬಂದ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಅಕಾಡೆಮಿಯ ವೆಬ್ಸೈಟ್ https://lalitakala.karnataka.gov.in ಅಥವಾ ಇಮೇಲ್ ವಿಳಾಸ kla.karnataka@gmail.com ಹಾಗೂ ದೂರವಾಣಿ ಸಂಖ್ಯೆ 0802-2248-027 ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ.
3: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. ಎಫ್ಎಂ 102.2 MHz.
0: ಕೇಳಿದ್ರೆ ಈಗ ಆಲಿಸಿ ಕಾಣೆಯಾದವರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ರಂಗಸ್ವಾಮಿ ಎಂಬ 50 ವರ್ಷದ ವ್ಯಕ್ತಿಯು ದಿನಾಂಕ 6/12/2025 ಗೊರೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಂತಿಗ್ರಾಮ ಹೋಬಳಿ ಚಾಚುಪುರದ ಕೊಪ್ಪಲು ಇಲ್ಲಿಂದ ಕಾಣೆಯಾಗಿರುತ್ತಾರೆ. ಕಾಣೆಯಾಗಿರುವ ರಂಗಸ್ವಾಮಿ ಎಂಬ ವ್ಯಕ್ತಿಯ ಚೆಹರೆ ಈ ರೀತಿ ಇದೆ. ಎಣ್ಣೆಗೆಂಪು ಮೈಬಣ್ಣ, ಕಪ್ಪು ಬಿಳಿ ತಲೆ ಕೂದಲು, ಇದು 5.6 ಎತ್ತರವಿರುತ್ತಾರೆ. ಮನೆಯಿಂದ ಹೋಗುವಾಗ ಅರ್ಧ ತೋಳಿನ ಬಿಳಿ ಮತ್ತು ಕೆಂಪು ಬಣ್ಣದ ಗ್ರೇ ಬಣ್ಣ ಮಿಶ್ರಿತ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಕನ್ನಡ ಭಾಷೆಯನ್ನು ಮಾತನಾಡುವ ರಂಗಸ್ವಾಮಿ ಎಂಬ ವ್ಯಕ್ತಿಯ ಸುಳಿವು ಯಾರಿಗಾದರೂ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗಾಗಲಿ ಅಥವಾ ಶಾಂತಿಗ್ರಾಮ ಪೊಲೀಸ್ ಠಾಣೆಗಾಗಲಿ ಮಾಹಿತಿಯನ್ನು ನೀಡಬೇಕೆಂದು ಪ್ರಕಟಣೆಯಲ್ಲಿ ಕೋರಿದೆ. ಕಾಣೆಯಾದವರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ ಕೇಳಿದಿರಿ.

0: ಕೇಳಿದರೆ ಈಗ ಅಲಿಸಿ ಮತ್ತೊಂದು ಪ್ರಕಟಣೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಈ ಸಾಲಿನಲ್ಲಿ ಈ ಹಿಂದೆ ಮುದ್ರಿತವಾಗಿ ಹಾಲಿ ಲಭ್ಯವಿಲ್ಲದಿರುವ ಕೆಲವು ಪ್ರಮುಖ ಕೃತಿಗಳನ್ನು ಮರುಮುದ್ರಣ ಮಾಡುವ ಯೋಜನೆಯನ್ನು ಸಿದ್ದಪಡಿಸಿದ್ದು, ಈ ಮರು ಮುದ್ರಿಸಬೇಕಾದ ಕೃತಿಗಳ ಸಂಬಂಧ ಸಾರ್ವಜನಿಕರಿಂದಲೂ ಕೋರಿಕೆ ಮತ್ತು ಅಭಿಪ್ರಾಯ ಪಡೆಯುವ ನಿಟ್ಟಿನಲ್ಲಿ ಅಭಿಪ್ರಾಯ ಸಂಗ್ರಹಿಸುವ ನಮೂನೆಯನ್ನು ಇಲಾಖೆಯ ವೆಬ್ಸೈಟ್ https://kannadasiri.karnataka.gov.in ಅಳವಡಿಸಲಾಗಿದೆ. ಹೆಚ್ಚಿನ ವಿವರಗಳಿಗೆ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದಾಗಿದೆ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆ 0817226162. ಪ್ರಕಟಣೆ ಕೇಳಿದಿರಿ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:15:41. ಕೇಳುಗರೆ, ಇನ್ನು ಮುಂದೆ ಆಲಿಸಿ ಭಾವಗೀತೆಗಳು. ಭಾವಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್. ಆಡುಬ ನವಿಲೆ, ಆಡಾಡುಬ ನವಿಲೆ.

0: ಒಂಬತ್ತು ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.

ಕೇಳಿದರೆ ನಾಳೆ ಬೆಳಗ್ಗೆ 8:30 ಆಲಿಸಿ ಗಾಂಧಿ ಸ್ಮೃತಿ, 8:45 ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ, 9:00 ಕೇಳಿ ಚಿತ್ರ ಚೈತ್ರ, 10:00 ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಬಿತ್ತರವಾಗಲಿದೆ.

ಆಕಾಶವಾಣಿ ಹಾಸನ ಎಫ್ಎಂ ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಪ್ರಸಾರವಾಗಲಿದೆ.

0: ಇದೀಗ ಜಿಲ್ಲಾ ವಾರ್ತಾ ಪತ್ರ.
1: ತುಮಕೂರು ಜಿಲ್ಲಾ ವಾರ್ತಾಪತ್ರ, ಬರೆದವರು ರಘು ಎಎನ್ ತುಮಕೂರು, ಓದುತ್ತಿರುವವರು ಸರ್ವಮಂಗಳ ಎಂ. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ರೈತರು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವಂತೆ ಕಾಲುವೆ ವ್ಯವಸ್ಥೆ, ಸಮುದಾಯ ಭವನ, ಅತಿಥಿ ಗೃಹ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿರುವುದಾಗಿ ಹೇಳಿದರು. 23 ವರ್ಷಗಳ ನಂತರ ತುಮಕೂರಿನಲ್ಲಿ ನಡೆದ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದು, ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ಬಹುಮಾನ ನೀಡಲಾಯಿತು. ಸಿಂಗಲ್ಸ್ ವಿಭಾಗದಲ್ಲಿ ಅಗ್ರಶ್ರೇಯಾಂಕದ ಯೂಸ್ಟಿನಾ ಮಿಕುಲ್ಟೇಸಿ ಪ್ರಶಸ್ತಿ ಪಡೆದರು. ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳಿಂದ ಸರ್ಕಾರದ ಆರ್ಥಿಕ ವ್ಯವಸ್ಥೆಗೆ ಸುಮಾರು 30% ಕೊಡುಗೆ ಸಿಗುತ್ತಿದೆ. ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ ತಂತ್ರಜ್ಞಾನ ಅಳವಡಿಕೆ ಅತ್ಯಂತ ಅಗತ್ಯ ಎಂದು ಡಾ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟರು. ದಕ್ಷಿಣ ಭಾರತದ ಕಾಸಿಯಾ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೈಗಾರಿಕಾ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಅಂತರಸನಹಳ್ಳಿ ಕೈಗಾರಿಕಾ ಪ್ರದೇಶ ಹಾಗೂ ವಸಂತ ನರಸಾಪುರ ಕೈಗಾರಿಕಾ ಹಬ್ ಅನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು. ತುಮಕೂರಿನಲ್ಲಿ ಮುಂದಿನ ವರ್ಷಗಳಲ್ಲಿ ಫೈಟರ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆರಂಭವಾಗಲಿದೆ ಎಂದರು. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲಿನ ಒತ್ತಡ ಕಡಿಮೆ ಮಾಡಲು 2ನೇ ವಿಮಾನ ನಿಲ್ದಾಣ ಮಾಡಲು ಸರ್ಕಾರ ಮುಂದಾಗಿದ್ದು, ನೆಲಮಂಗಲ, ದಾಬಸ್ಪೇಟೆ ಮತ್ತು ಬಿಡದಿ ಬಳಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಲಾಗಿದ್ದು, ತುಮಕೂರು ಜಿಲ್ಲೆಯಲ್ಲಿ 2ನೇ ವಿಮಾನ ನಿಲ್ದಾಣ ಪ್ರಾರಂಭಿಸಲು ಮುಂದಾದರೆ ಅದಕ್ಕಾಗಿ 2,500 ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ ಎಂದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟರು. ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು. ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ಉತ್ಪಾದಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ವಿಫುಲವಾದ ಅವಕಾಶಗಳಿವೆ. ವಸಂತ ನರಸಾಪುರ ಶಿರಾ ಕೈಗಾರಿಕಾ ಪ್ರದೇಶ ಹಾಗೂ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ ಎಂದರು. ಬೆಂಗಳೂರು ತುಮಕೂರು ರೈಲು ಮಾರ್ಗವನ್ನು ಚತುಷ್ಪಥಗೊಳಿಸಲಾಗುವುದು. ಯಲಹಂಕದಿಂದ ಯಶವಂತಪುರ ತುಮಕೂರು ಮಾರ್ಗವಾಗಿ ಅರಸೀಕೆರೆಗೆ ಹೊಸ ಮೆಮು ರೈಲು ಸೇವೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ನಗರದಲ್ಲಿ 2 ಪಾದಾಚಾರಿ ಸುರಂಗ ಮಾರ್ಗಗಳ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಯಲಹಂಕದಲ್ಲಿ ಹೊಸ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ತುಮಕೂರಿನ ತಿಮ್ಮರಾಜನಹಳ್ಳಿಯಲ್ಲಿ ಇಂಟಿಗ್ರೇಟೆಡ್ ಕಂಟೈನರ್ ಲಾಜಿಸ್ಟಿಕ್ ಟರ್ಮಿನಲ್ ನಿರ್ಮಾಣಗೊಳ್ಳಲಿದ್ದು, ಇದರಿಂದ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿದ್ದು 2027 ಡಿಸೆಂಬರ್ ವೇಳೆಗೆ ರಾಯದುರ್ಗ ತುಮಕೂರು ರೈಲ್ವೆ ಯೋಜನೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಜೂನ್ 30 ಆರಂಭವಾಗಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 2026 ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳು ನೀಡುವ ಗಣತಿ ನಮೂನೆ ಭರ್ತಿ ಮಾಡಿ ಸಲ್ಲಿಸಿದ್ದಲ್ಲಿ ಮಾತ್ರ ಪರಿಷ್ಕೃತ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರಲಿದೆ. ಮತದಾರರು ತಪ್ಪದೇ ನಮೂನೆ ಭರ್ತಿ ಮಾಡಿ ತಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ಅವಧಿಯೊಳಗೆ ಸಲ್ಲಿಸುವಂತೆ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಕೂಡ 2002 ಸಮಗ್ರ ಪರಿಷ್ಕರಣೆಯಾಗಿದ್ದು ಈಗ 2026 ಮಾಡಲಾಗುತ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 2,356 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಇದುವರೆಗೆ ತುಮಕೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
2: ಆಕಾಶವಾಣಿ ಹಾಸನ. ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕೇಳಿದರೆ ಇನ್ನು ಮುಂದೆ 7:45 ಆಲಿಸಿ ಕನ್ನಡ ಚಿತ್ರಗೀತೆಗಳ ಪ್ರಸಾರ. 8:00 ಯುವವಾಣಿಯಲ್ಲಿ ಇನ್ಫೋಟೆಕ್, ಪ್ರಸ್ತುತಿ ಸ್ವರ್ಣದಾಸ್ ಮತ್ತು ಲಿಖಿತಾ ಎಂಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 9:30 ಬೆಂಗಳೂರು ಕೇಂದ್ರದಿಂದ ಆಲಿಸಿ ನಾಟಕ ಅವನ ಪ್ರೇಮ. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ ಬಿತ್ತರವಾಗಲಿದೆ.

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 7:36. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ರೀ, ಮನೆ ಖರ್ಚಿಗೆ ಹಣ ಕೊಡಿ.
6: ಇದು ರೇಷನ್ಗೆ 15,000, ತರಕಾರಿಗೆ 2,000,
5: ಮತ್ತೆ ವಿದ್ಯುತ್ ಬಿಲ್ಲಿಗೆ
6: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
5: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
6: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿಇ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ದಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದಂತಹ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ನಷ್ಟದ ಕಾರಣಕ್ಕಾಗಿ ಸದ್ಯಕ್ಕೆ ಸ್ಥಗಿತಗೊಂಡಿರುವಂತಹ ಬೆಂಗಳೂರು ಶಿವಮೊಗ್ಗ ವಿಮಾನ ಸೇವೆಯನ್ನು ಶೀಘ್ರದಲ್ಲೇ ನಡೆಯಲಿರುವಂತಹ ಉಡಾನ್ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಸೇರಿಸಬೇಕು ಎಂದು ಮೂಲಸೌಕರ್ಯಾಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ಒತ್ತಾಯಿಸಿದ್ದಾರೆ. ಈ ಸಂಬಂಧ ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರಿಗೆ ಪತ್ರ ಬರೆದಿರುವ ಅವರು, ಈ ವಿಮಾನ ಸೇವೆಯ ಪುನರಾರಂಭವು ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಪ್ರಗತಿಗೆ ನಿರ್ಣಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರು ನಗರಕ್ಕೆ ನೇರ ವಿಮಾನ ಸೇವೆ ಇಲ್ಲದೇ ಇರುವುದರಿಂದ ದೇಶದ ಬೇರೆ ಬೇರೆ ಭಾಗಗಳು ಮತ್ತು ವಿದೇಶಗಳಿಗೆ ತೆರಳುವವರಿಗೆ ತೊಂದರೆಯಾಗಿದೆ. ವಿಜಿಟಿ ಫಂಡ್ ನೆರವಿನ ಮೂಲಕ ಉಡಾನ್ ಯೋಜನೆಯ ಉದ್ದೇಶಿತ ಬಿಡ್ನಲ್ಲಿ ಈ ಮಾರ್ಗದ ಸೇರ್ಪಡೆ ಮಾಡಲು ಕೇಂದ್ರ ಮಧ್ಯಪ್ರವೇಶಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಆರ್ಟಿಇ ಅಡಿ 8ನೇ ತರಗತಿಯವರೆಗೆ ಇದ್ದ ಉಚಿತ ಶಿಕ್ಷಣವನ್ನು 10ನೇ ತರಗತಿಯವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರ ಹೊರಡಿಸಿದ ಸುತ್ತೋಲೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. 2026 ಮೇ 21 ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿದ್ದಂತಹ ಸುತ್ತೋಲೆ ಪ್ರಶ್ನಿಸಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅಶೋಕ್ ಎಸ್ ಕಿಣಗಿ ಅವರಿದ್ದ ಪೀಠ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶ ಹೊರಡಿಸಿದೆ. ಆರ್ಟಿಐ ಅಡಿ ಶಾಲೆಗೆ ಸೇರಿರುವ ಮಕ್ಕಳಿಗೆ 8ನೇ ತರಗತಿಯವರೆಗೆ ಉಚಿತ ಶಿಕ್ಷಣಕ್ಕೆ ಅವಕಾಶವಿದೆ. ಆದರೆ ಪರಿಶಿಷ್ಟ ಸಮುದಾಯದ ವಿದ್ಯಾರ್ಥಿಗಳಿಗೆ 9 ಮತ್ತು 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ವಿಸ್ತರಿಸಿ ಶಿಕ್ಷಣ ಇಲಾಖೆ ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದರು. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಬೆಂಗಳೂರಿನಲ್ಲಿಂದು ವಿಶ್ವಬ್ಯಾಂಕ್ನ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಗರಾಭಿವೃದ್ದಿ ಇಲಾಖೆಯ ಅಡಿಯಲ್ಲಿ ಪ್ರಗತಿಯಲ್ಲಿರುವಂತಹ ವಿವಿಧ ಯೋಜನೆಗಳು, ಮೂಲಸೌಕರ್ಯ ಅಭಿವೃದ್ದಿ ಕಾಮಗಾರಿಗಳು ಹಾಗೂ ನಗರಗಳ ಸುಸ್ಥಿರ ಅಭಿವೃದ್ದಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯದ ನಗರ ಪ್ರದೇಶಗಳಲ್ಲಿ ನಾಗರಿಕರಿಗೆ ಗುಣಮಟ್ಟದ ಮೂಲಸೌಕರ್ಯ ಮತ್ತು ಉತ್ತಮ ಸೇವೆಗಳನ್ನು ಒದಗಿಸುವ ನಿಟ್ಟನಲ್ಲಿ ಕೈಗೊಳ್ಳಬಹುದಾದಂತಹ ಮುಂದಿನ ಕ್ರಮಗಳು ಹಾಗೂ ಸಹಕಾರದ ಅವಕಾಶಗಳ ಬಗ್ಗೆಯೂ ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಬ್ಯಾಂಕ್ ಹಿರಿಯ ಜಲತಜ್ಞರಾದಂತಹ ಉಪನೀತ್ ಸಿಂಗ್, ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಹಣಕಾಸು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಭೂಬಾಲನ್ ಉಪಸ್ಥಿತರಿದ್ದರು. ಘನತ್ಯಾಜ್ಯ ನಿರ್ವಹಣೆ ಮಾಡುವ ಪೌರ ಕಾರ್ಮಿಕರಿಗೆ ಸುರಕ್ಷಿತವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಬಗ್ಗೆ ವೈಜ್ಞಾನಿಕ ತರಬೇತಿ ನೀಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂತಹ ಮಹಾತ್ಮ ಗಾಂಧಿ ಜೈವಿಕ ಇಂಧನ ಮತ್ತು ಅಭಿವೃದ್ದಿ ಸಂಸ್ಥೆಗೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳನ್ನು ಪರಿಶೀಲನೆ ನಡೆಸಿದ ಅವರು, ಜೈವಿಕ ಇಂಧನ ಭವಿಷ್ಯದ ಇಂಧನವಾಗಿದ್ದು ಈ ಬಗ್ಗೆ ಮುಂದಿನ ಪೀಳಿಗೆಗೆ ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವೈಫಲ್ಯ ಮುಚ್ಚಿಹಾಕುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರಕ್ಕೆ ಜಲಜೀವನ್ ಯೋಜನೆಗೆ ಅನುದಾನ ನೀಡಲಾಗುತ್ತಿದೆ, ಆದರೆ ರಾಜ್ಯ ಸರ್ಕಾರ ಸಮರ್ಪಕ ನೀರಿನ ಮೂಲವನ್ನು ಗುರುತಿಸದೆ ಕೇಂದ್ರ ಸರ್ಕಾರದ ಅನುದಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ, ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಈಗ ಯಾಕೆ ಷರತ್ತು ವಿಧಿಸುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನ ಮಂಜೂರು ಮಾಡುವ ವೇಳೆ ತಾರತಮ್ಯ ಮಾಡಿದೆ ಎಂದು ಹಿಂದುಳಿದ ವರ್ಗಗಳ ಮಠಗಳ ಮುಖ್ಯಸ್ಥರ ವೇದಿಕೆಯ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಆರೋಪ ಮಾಡಿದ್ದಾರೆ. ಹಣಕಾಸು ಇಲಾಖೆ ಹೊರಡಿಸಿದ ಆದೇಶವನ್ನು ಉಲ್ಲೇಖಿಸಿರುವ ಅವರು, ಆಯವ್ಯಯದ ಶೇಕಡಾ 52%ರಷ್ಟನ್ನು ಅನುದಾನವನ್ನು ಕೇವಲ ಸಮುದಾಯದ ಸಂಸ್ಥೆಗಳಿಗೆ ಮಂಜೂರು ಮಾಡಲಾಗಿದೆ ಎಂದು ದೂರಿದ್ದಾರೆ. ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ಹಂಚಿಕೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಶೇಕಡಾ 60%ರಷ್ಟು ಅನುದಾನ ಒಂದೇ ಸಮುದಾಯಕ್ಕೆ ಹೋಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಡಿನ ಹೆಸರಾಂತ ವೀರಗಾಸೆ ಹಿರಿಯ ಕಲಾವಿದ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹಾದೇವಪ್ಪ ವಿಧಿವಶರಾಗಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಹಾದೇವಪ್ಪ ವೀರಗಾಸೆ ಕಲೆಯನ್ನು ತಮ್ಮ ಉಸಿರಾಗಿಸಿಕೊಂಡಿದ್ದರು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ವೀರಗಾಸೆ ಕಲೆಯ ಪ್ರದರ್ಶನವನ್ನು ಅವರು ನೀಡಿದ್ದರು. ಮಹಾದೇವಪ್ಪ ಅವರ ನಿಧನಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾಡಳಿತ, ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಾಗಮಂಗಲ ಶಾಸಕ ಎನ್ ಚಲುವರಾಯಸ್ವಾಮಿ ಕಂಬನಿ ಮಿಡಿದಿದ್ದಾರೆ. ಖೇತ್ ಬಚಾವೋ ಅಭಿಯಾನದಡಿ ಕೃಷಿ ಇಲಾಖೆ, ಗದಗ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹುಲಕೋಟಿ ಸಂಯುಕ್ತ ಆಶ್ರಯದಲ್ಲಿ ಗದಗ ತಾಲೂಕಿನ ಹೊಸಳ್ಳಿ ಹಾಗೂ ಶ್ಯಾಗೋಟಿ ಗ್ರಾಮಗಳಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಹಾಗೂ ಬೀಜೋಪಚಾರದ ಕುರಿತು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ಅರಿವನ್ನು ಮೂಡಿಸಲಾಯಿತು. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಉತ್ತಮ ಪ್ರಗತಿಯನ್ನು ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ ಈವರೆಗೆ 2,330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದಂಥ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಖ್ಯಾತ ಗಾಯಕಿ ಶಿವಶ್ರೀ ತೇಜಸ್ವಿ ಸೂರ್ಯ ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ನೀಡುವ 2025 ಪ್ರತಿಷ್ಠಿತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಭಾರತರತ್ನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ಈ ಪ್ರಶಸ್ತಿಯು ದೇಶದ ಶ್ರೀಮಂತ ಕಲಾತ್ಮಕ ಸಂಪ್ರದಾಯಗಳಿಗೆ ಸೇವೆ ಸಲ್ಲಿಸುವಂತಹ ಯುವ ಕಲಾವಿದರಿಗೆ ನೀಡಲಾಗುತ್ತದೆ. ಶಿವಶ್ರೀ ತೇಜಸ್ವಿ ಸೂರ್ಯ ಅವರನ್ನು ಸಂಗೀತ ವಿಭಾಗದಲ್ಲಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕ ಸಂಗೀತ ಕೃತಿಗಳು, ಭಜನೆಗಳು ಮತ್ತು ಅಭಂಗಗಳ ತಮ್ಮ ಭಾವಪೂರ್ಣ ಗಾಯನದ ಮೂಲಕ ಅವರು ಭಾರತ ಮತ್ತು ಪ್ರಪಂಚದಾದ್ಯಂತ ಅನೇಕ ಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವಕರು ಕೌಶಲ್ಯ ಆಧಾರಿತ ತರಬೇತಿ ಪಡೆದರೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಇರುವ ಕಂಪನಿಗಳಲ್ಲಿ ವಿವಿಧ ಉನ್ನತ ಹುದ್ದೆಗಳನ್ನು ಪಡೆದು ಆರ್ಥಿಕವಾಗಿ ಮುಂದೆ ಬರಲು ಸಹಾಯಕವಾಗಬಲ್ಲದು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸ್ವಚ್ಛ ಸಂಕೀರ್ಣ ಘಟಕಗಳಲ್ಲಿ ಸಂಗ್ರಹಣೆ ಮಾಡಲಾಗುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಆಯಾ ತಾಲೂಕಿನ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಗೆ ಸಾಗಾಣಿಕೆ ಮಾಡಲಾಗುವುದು ಎಂದು ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಂದಿನಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಲಭ್ಯವಿರುವಂತಹ ಜೀವ ವೈವಿಧ್ಯತೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಶ್ಚಿಮ ಘಟ್ಟಗಳ ಮಾದರಿಯಲ್ಲಿ ಸಂರಕ್ಷಿಸುವ ನಿಟ್ಟನಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಆಲಂ ಶರೀಫ್ ಇಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ವಿಜಯನಗರ ಜಿಲ್ಲಾ ಪಂಚಾಯತ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಕುರಿತು ಜಿಲ್ಲಾ ಮಟ್ಟದ ವಿಶೇಷ ಅನುಷ್ಠಾನ ತರಬೇತಿ ಇಂದು ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ದಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಹಾಸನ.

ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

0: ಕೃಷಿ ಕಂಕಣ.
1: ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.
1: ಆಲಿಸಿ ಕೃಷಿ ಕಂಕಣ.

0: ಆತ್ಮೀಯರೇತ ಬಾಂಧವರೇ, ಹಾಸನದ ಕೃಷಿ ಇಲಾಖೆ ಪ್ರಾಯೋಜನೆ ಮಾಡಿರುವ ಬಾನುಲಿ ಸರಣಿ ಕೃಷಿ ಕಂಕಣ ಈಗಾಗಲೇ 12 ಕಂತುಗಳಲ್ಲಿ ಪ್ರಸಾರವನ್ನು ಕಂಡಿದ್ದು ಇಂದು 13ನೇ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಇಂದು ರಸಗೊಬ್ಬರಗಳ ಸಮತೋಲಿತ ಬಳಕೆ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿವರವಾದಂತಹ ವಿಚಾರಗಳನ್ನು ಮಾತನಾಡಿದ್ದಾರೆ. ರಸಗೊಬ್ಬರಗಳಿಗೆ ಪೂರಕವಾಗಿ ಅಂತಂದರೆ ರಸಗೊಬ್ಬರ ಅಂದರೆ ಏನು, ರಸಗೊಬ್ಬರಗಳು ಯಾವುವು, ಅದರಲ್ಲಿ ಯಾವೆಲ್ಲ ಅಂಶಗಳು ಇರಬೇಕು, ಅದು ಎಷ್ಟರ ಮಟ್ಟಿಗೆ ನಮ್ಮ ಭೂಮಿಗೆ ಉತ್ತಮವಾದಂತಹ ಪೋಷಕಾಂಶಗಳನ್ನು ನೀಡುತ್ತೆ ಅನ್ನುವ ವಿಚಾರಗಳನ್ನು ಬಹಳ ಸವಿವರವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ಬನ್ನಿ ಕಾರ್ಯಕ್ರಮವನ್ನು ಆಲಿಸೋಣ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಸಗೊಬ್ಬರಗಳ ಸಮತೋಲಿತ ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಕೃಷಿ ಮಾಡ್ತಕ್ಕಂತಹ ಯಾವುದೇ ಕೃಷಿಕರು ರಸಗೊಬ್ಬರಗಳನ್ನು ಹೊರತುಪಡಿಸಿ ಕೃಷಿ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ರಸಗೊಬ್ಬರಗಳ ಅಗತ್ಯ ಇದ್ದೇ ಇರುತ್ತೆ. ರಸಗೊಬ್ಬರಗಳನ್ನು ಅದಕ್ಕೋಸ್ಕರ ಕೊಳ್ಬೇಕಾಗುತ್ತೆ, ಅದನ್ನು ತಂದು ಬಳಕೆಯನ್ನು ಕೂಡ ಮಾಡಬೇಕಾಗುತ್ತೆ. ಈ ರಸಗೊಬ್ಬರಗಳಿಂದ ಅನೇಕ ಒಂದಷ್ಟು ಸಮಸ್ಯೆಗಳು ಕೂಡ ಇದ್ದಾವೆ. ಏನು ಅಂತ ಹೇಳಿದರೆ, ಒಂದು, ರಸಗೊಬ್ಬರಗಳು ಬಹಳ ದುಬಾರಿ, ಇದು ಕೃಷಿಕರಿಗೆ ಒಂದಷ್ಟು ಹೊರೆಯನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು. ಆನಂತರ ಈ ರಸಗೊಬ್ಬರಗಳನ್ನು ನಾವು ಖರೀದಿಯನ್ನು ಮಾಡಿ ಬಳಕೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ ನಂತರ ಇದು ಅನೇಕ ಮಲಿನತೆಗೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಸಮಸ್ಯೆ. ಈ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಅನ್ನುವಂಥದ್ದು ಒಂದು. ಎರಡನೆಯದಾಗಿ, ನಾನು ಈಗಾಗಲೇ ಹೇಳಿದ ಹಾಗೆ, ಈ ದುಬಾರಿಯಾಗಿರ್ತಕ್ಕಂತಹ ರಸಗೊಬ್ಬರಗಳನ್ನು ನಾವು ಕೊಂಡು ಬಳಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚು ಜಾಗ್ರತೆಯನ್ನು ವಹಿಸಬೇಕು. ಯಾಕೆ ಅಂತ ಹೇಳಿದರೆ, ಅದು ಪೋಲಾಗದ ಹಾಗೆ ಮತ್ತು ಕೃಷಿಕರಿಗೆ ಯಾವುದೇ ರೀತಿಯ ನಷ್ಟ ಸಂಭವಿಸದ ಹಾಗೆ ಈ ರಸಗೊಬ್ಬರಗಳನ್ನು ಬಹಳ ಸಮತೋಲನದ ಪ್ರಮಾಣದಲ್ಲಿ ಬಳಕೆಯನ್ನು ಮಾಡಬೇಕಾಗುತ್ತೆ. ಇದು ನಮ್ಮ ಮಣ್ಣು, ನೀರು, ಗಾಳಿಯನ್ನು ಕೂಡ ಹಾಳು ಮಾಡಬಾರದು. ಈ ನಿಟ್ಟಿನಲ್ಲಿ ಅದನ್ನು ಬಹಳ ಎಚ್ಚರಿಕೆಯಿಂದ ಬಳಕೆ ಮಾಡತಕ್ಕಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಈ ರಸಗೊಬ್ಬರಗಳನ್ನು ಹೇಗೆ ಸಮತೋಲಿತ ಪ್ರಮಾಣದಲ್ಲಿ ಬಳಕೆಯನ್ನು ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಸರ್.
1: ಸರ್, ರಸಗೊಬ್ಬರ ಅಂಥೇಳಿ ನಾವೆಲ್ಲ ನೋಡಿದ್ದೀವಿ, ಬಳಕೆಯನ್ನು ಮಾಡಿದ್ದೀವಿ, ಕೇಳಿರ್ತೀವಿ ಸರ್. ವೈಜ್ಞಾನಿಕವಾಗಿ ರಸಗೊಬ್ಬರ ಅಂತ ಅಂದರೆ ಏನು?
2: ಒಂದು, ನಮಗೆಲ್ರಿಗೂ ಗೊತ್ತಿದೆ, ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಹಲವಾರು ರೀತಿಯ ಪೋಷಕಾಂಶಗಳು ಬೇಕಾಗ್ತವೆ. ಈ ಪೋಷಕಾಂಶಗಳು ನೇರವಾಗಿ ಮಣ್ಣಿನ ಮುಖಾಂತರ ಅಥವಾ ನೀರಿನ ಮುಖಾಂತರ, ವಾತಾವರಣದ ಮುಖಾಂತರ ಬೆಳೆಗಳಿಗೆ ದೊರೆಯುವಂಥ ಪೋಷಕಾಂಶಗಳು ಸಹ ಇದ್ದಾವೆ. ಆದರೆ ನಮ್ಮ ಒಟ್ಟಾರೆ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ನಾವು ಹೊರಗಿನಿಂದ ಒದಗಿಸಬೇಕಾಗುತ್ತೆ. ಈ ಹೊರಗಿನಿಂದ ಒದಗಿಸಬೇಕಾದಂಥ ಪೋಷಕಾಂಶಗಳನ್ನು ನಾವು ರಸಗೊಬ್ಬರಗಳ ರೂಪದಲ್ಲಿ ಒದಗಿಸುವಂಥದ್ದು ಅನಿವಾರ್ಯ. ಹಾಗಾಗಿ ಈ ರಸಗೊಬ್ಬರಗಳು ಅಂತೇಳಿ ಏನು ಹೇಳ್ಬೋದು ಅಂತೇಳಿ ಹೇಳಿದರೆ, ವಿವಿಧ ಕಾರ್ಖಾನೆಗಳಲ್ಲಿ ತಯಾರಾಗಿ ಹಲವಾರು ಕಚ್ಚಾ ವಸ್ತುಗಳನ್ನು ಉಪಯೋಗಿಸ್ಕೊಂಡು ತಯಾರು ಮಾಡ್ಕೊಂಡು ಬಂದು ಪೋಷಕಾಂಶಗಳನ್ನು ಬೆಳೆಗಳಿಗೆ ಒದಗಿಸುವಂಥ ಒಂದು ವಸ್ತು ಅಂತೇಳಿ ಹೇಳಿದರೆ ತಪ್ಪಾಗಲಾರದು. ಅದನ್ನು ನಾವು ಬೆಳೆಗಳಿಗೆ ಬಳಸ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯಕತೆ ಕೂಡ.
1: ಅಂದರೆ ಇಲ್ಲಿ ಸಸ್ಯಗಳ ಬೆಳವಣಿಗೆಗೆ ಅಗತ್ಯ ಇರತಕ್ಕಂತಹ ಪೋಷಕಾಂಶಗಳೇನಿದ್ದಾವೋ ಅವುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಮತ್ತೆ ಅತ್ಯಂತ ವೇಗವಾಗಿ ಹೀರಿಕೊಳ್ಳುವ ಪ್ರಮಾಣದಲ್ಲಿ ಕೊಡ್ತಕ್ಕಂತಹ ಒಂದು ವಸ್ತುವನ್ನು ನಾವು ರಸಗೊಬ್ಬರ ಅಂತ ಕರಿತೇವೆ. ಈ ರಸಗೊಬ್ಬರದಲ್ಲಿ ಏನಾದರೂ ವಿಧಗಳಿದ್ದಾವ?
2: ಹಲವಾರು ವಿಧಗಳಿದ್ದಾವೆ. ಈಗ ನಮಗೆ ಒಂದು ಬೆಳೆಗೆ ಬೇಕಾದಂಥ ಪ್ರಧಾನ ಪೋಷಕಾಂಶಗಳು ಯಾವುವು ಅಂತೇಳಿ ಹೇಳಿದರೆ, ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್. ಇದು ಬಹಳ ಪ್ರಧಾನವಾಗಿ ಬೇಕಾದಂಥ ಪೋಷಕಾಂಶಗಳು. ಇದು ಬಿಟ್ಟರೆ ದ್ವಿತೀಯ ಪೋಷಕಾಂಶಗಳು ಯಾವುವು ಅಂತೇಳಿ ಹೇಳಿದರೆ, ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್ ಮತ್ತು ಸಲ್ಫರ್. ಇದು ದ್ವಿತೀಯ. ಮತ್ತು ಇದನ್ನು ಹೊರತುಪಡಿಸಿ ಹಲವಾರು ರೀತಿಯ ಲಘು ಪೋಷಕಾಂಶಗಳು, ಸುಮಾರು 8 ಬಗೆಯ ಲಘು ಪೋಷಕಾಂಶಗಳು ಬೇಕಾಗ್ತದೆ. ಕಬ್ಬಿಣ, ಜಿಂಕ್, ಬೋರಾನ್, ತಾಮ್ರ, ಮ್ಯಾಂಗನೀಸ್, ಮಾಲಿಬ್ಡನಮ್, ಕ್ಲೋರಿನ್ ಮತ್ತು ನಿಕ್ಕಲ್, ಈ ರೀತಿಯ ಲಘು ಪೋಷಕಾಂಶಗಳು ಬೇಕಾಗ್ತದೆ. ಒಟ್ಟು 14-15 ರೀತಿಯ ಪೋಷಕಾಂಶಗಳು ನಮಗೆ ಒಂದು ಬೆಳೆಗೆ, ಒಂದು ಬೆಳೆ ಬಹಳ ಉತ್ಕೃಷ್ಟವಾಗಿ ಬರಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ಪೋಷಕಾಂಶಗಳು ಬೇಕಾಗ್ತದೆ. ಈಗ ರಸಗೊಬ್ಬರಗಳಲ್ಲಿ ಏನು ಅಂತೇಳಿ ಹೇಳಿದ್ರೆ ನೇರ ರಾಸಾಯನಿಕ ಗೊಬ್ಬರ ಅಂತೇಳಿ ಹೇಳ್ತಾರೆ, ಅಂದ್ರೆ ಸ್ಟ್ರೈಟ್ ಫರ್ಟಿಲೈಸರ್ಸ್ ಅಂತ. ಇವು ಯಾವುವು ಅಂತೇಳಿ ಹೇಳಿದ್ರೆ ನೇರವಾಗಿ ಈ ಪ್ರಧಾನ ಪೋಷಕಾಂಶಗಳು ಏನಿದ್ದಾವೆ ಅದನ್ನ ಒದಗಿಸ್ತಕ್ಕಂಥ ರಸಗೊಬ್ಬರಗಳು. ಉದಾಹರಣೆಗೆ ಯೂರಿಯಾ, ಯೂರಿಯಾದಲ್ಲಿ ಏನು, ಪ್ರತಿ 100 ಕೆಜಿ ಯೂರಿಯಾದಲ್ಲಿ 46 ಕೆಜಿ ಸಾರಜನಕ ಇದೆ ಅಂತೇಳಿ, ಅಂದ್ರೆ ನೇರವಾಗಿ ಸಾರಜನಕವನ್ನು ಒದಗಿಸ್ತಕ್ಕಂಥ ಗೊಬ್ಬರ ಯೂರಿಯಾ ಗೊಬ್ಬರ. ಈ ರೀತಿಯ ಗೊಬ್ಬರಗಳಿಗೆ ನಾವು ನೇರ ರಾಸಾಯನಿಕ ಗೊಬ್ಬರ ಅಂತೇಳಿ ಕರಿತೇವೆ. ಇನ್ನು ಮಿಕ್ಕಿದ್ದೇನು ಅಂತೇಳಿ ಹೇಳಿದ್ರೆ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಅಂದ್ರೆ ಏನು ಅಂತೇಳಿ ಹೇಳಿದ್ರೆ, ಈಗ ಉದಾಹರಣೆಗೆ ಡಿ ಎ ಪಿ, ಡೈಅಮೋನಿಯಂ ಫಾಸ್ಫೇಟ್. ಡಿ ಎ ಪಿ ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿ ಹೇಳಿದ್ರೆ, ರೈತರಲ್ಲಿ ಬಹಳಷ್ಟು ಪಾಪ್ಯುಲರ್ ಇರತಕ್ಕಂಥ ಬಹಳ ಜನಪ್ರಿಯ ರಸಗೊಬ್ಬರ ಇದು. ಇದರಲ್ಲಿ ಏನು ಅಂತೇಳಿ ಹೇಳಿದ್ರೆ, ಪ್ರತಿ 100 ಕೆಜಿಗೆ 16 ಕೆಜಿ ಸಾರಜನಕ ಮತ್ತು 46 ಕೆಜಿ ರಂಜಕ ಸಿಗ್ತದೆ. ಅಂದ್ರೆ ಇದರಲ್ಲಿ ಎರಡು ಇದೆ ಅಂತೇಳಿ ಅಂತ. ಕಾಂಪ್ಲೆಕ್ಸ್ ಒಂದಕ್ಕಿಂತ ಹೆಚ್ಚಿನ ಪೋಷಕಾಂಶ ಇರತಕ್ಕಂಥವಕ್ಕೆ ನಾವು ಕಾಂಪ್ಲೆಕ್ಸ್ ಅಂತೇಳಿ ಕರಿತೀವಿ. ಅದರಲ್ಲೂ ಪ್ರಮುಖವಾಗಿ ಕಾಂಪ್ಲೆಕ್ಸ್ ನಲ್ಲಿ ಯಾವ ಬರ್ತವೆ ಅಂತ ಹೇಳಿದ್ರೆ 10-26-26 ಅಂತಕ್ಕಂಥದ್ದು. 10-26-26 ಅಂತ ಹೇಳಿದ್ರೆ, ಪ್ರತಿ 100 ಕೆಜಿ 10-26-26 ಗೊಬ್ಬರದಲ್ಲಿ 10 ಕೆಜಿ ಸಾರಜನಕ, 26 ಕೆಜಿ ರಂಜಕ ಮತ್ತು 26 ಕೆಜಿ ಪೊಟ್ಯಾಷ್ ಇದೆ ಅಂತೇಳಿ. 10-26-26 ಅಂದ್ರೆ ಅದೇ ಅರ್ಥ. ಅಥವಾ 20-20-0-13 ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, 20 ಕೆಜಿ ಸಾರಜನಕ, 20 ಕೆಜಿ ರಂಜಕ, ಪೊಟ್ಯಾಷ್ 0 ಕೆಜಿ ಏನು ಇರೋದಿಲ್ಲ, ಮತ್ತು ಸಲ್ಫರ್ ಗಂಧಕ ಏನಿದೆ ಅದು 13 ಕೆಜಿ ಇದೆ ಅಂತೇಳಿ. ಈ ರೀತಿ ಇರತಕ್ಕಂಥ ಗೊಬ್ಬರಗಳನ್ನ ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳು ಅಂತೇಳಿ. ಇದನ್ನ ಹೊರತುಪಡಿಸಿ ಮಿಶ್ರಣ ಗೊಬ್ಬರ ಅಂತೇಳಿ, ಅಂದ್ರೆ ಈ ಮಿಕ್ಸ್ಚರ್ಸ್ ಅಂತೇಳಿ ಕರಿತೀವಿ ನಾವು. ಈಗ ಉದಾಹರಣೆಗೆ ಕೆಲವೊಂದು ಅಧಿಸೂಚಿತ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಹೊರತುಪಡಿಸಿಯೂ ಸಹಿತ ಬೇರೆ ಬೇರೆ ರೀತಿಯ ಮಿಶ್ರಣ ರಸಗೊಬ್ಬರಗಳನ್ನ ತಯಾರು ಮಾಡತಕ್ಕಂಥ ಘಟಕಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ 4 ಆ ರೀತಿಯ ಘಟಕಗಳು ಇದ್ದಾವೆ. ಉದಾಹರಣೆಗೆ ಈಗ ಶುಂಠಿ ಬೆಳೀತಕ್ಕಂಥ ರೈತರು, ಈ ಶುಂಠಿ ಬೆಳೀತಕ್ಕಂಥ ರೈತರು ಏನಿದ್ದಾರೆ, ನಮಗೆ ಇಂಥದೇ ನ್ಯೂಟ್ರಿಯಂಟ್ ಜಾಸ್ತಿ ಇರತಕ್ಕಂಥದ್ದು, ಈಗ ಉದಾಹರಣೆಗೆ ಫಾಸ್ಫರಸ್ ಜಾಸ್ತಿ ಇರತಕ್ಕಂಥ ಒಂದು ಮಿಶ್ರಣ ರಸಗೊಬ್ಬರವನ್ನು ತಯಾರು ಮಾಡಿ ಕೊಡಿ ಅಂತೇಳಿ ಏನಾದರೂ ಆ ರೈತರದ್ದು ಬೇಡಿಕೆ ಇತ್ತು ಅಂತೇಳಿ ಹೇಳಿದರೆ, ಇಲ್ಲಿ ಇರತಕ್ಕಂಥ 4 ಘಟಕಗಳಲ್ಲಿ ಆರು ಘಟಕದವರು ಅದನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಉದಾಹರಣೆಗೆ 10 ಕೆಜಿ ಸಾರಜನಕ, ಒಂದು 50 ಕೆಜಿ ರಂಜಕವನ್ನು ಒದಗಿಸ್ತಕ್ಕಂಥ ಗೊಬ್ಬರವನ್ನು ಅವರು ತಯಾರು ಮಾಡೋದಕ್ಕೆ ಅವಕಾಶ ಇದೆ. ಆ ಥರದ ರಸಗೊಬ್ಬರನ ಅವರು ತಯಾರು ಮಾಡಿ ಕೊಡ್ತಾರೆ. ಇಲ್ಲಿ ಒಂದು ನಾನು ರೈತರಿಗೆ ಗಮನಕ್ಕೆ ತರೋದು ಏನು ಅಂತೇಳಿ ಹೇಳಿದ್ರೆ, ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು ಖರೀದಿ ಮಾಡುವಾಗ ಇವು ಎಲ್ಲವೂ ಅಧಿಸೂಚಿತ ರಸಗೊಬ್ಬರಗಳು, ಏನು ಅಷ್ಟೊಂದು ಆತಂಕ ಪಡೋ ಅಗತ್ಯ ಇಲ್ಲ. ಆದರೆ ಮಿಶ್ರಣಗಳನ್ನು ತಾವು ಖರೀದಿ ಮಾಡುವಾಗ ದಯವಿಟ್ಟು ಸ್ವಲ್ಪ ಎಚ್ಚರದಿಂದ ಖರೀದಿ ಮಾಡಿ ಅಂತೇಳಿ ಅಂತ. ಮಿಶ್ರಣಗಳು ಎಲ್ಲಿಂದನೋ ಬರ್ತವೆ. ಈಗ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲೇ ಬೆಳಗಾವಿ ಜಿಲ್ಲೆಯಿಂದ ಬಂದಂಥ ಮಿಶ್ರಣವನ್ನು ನಾವು ನಮ್ಮ ಕಾಯ್ದೆಯಡಿ ಕ್ರಮ ತೆಗೆದುಕೊಂಡಿದ್ದೇವೆ. ಮಿಶ್ರಣಗಳನ್ನು 250 ಕಿಲೋಮೀಟರ್ಗಿಂತ ಜಾಸ್ತಿ ಮುಂದಿನ ದೂರಕ್ಕೆ ತಗೊಂಡೋಗೋದಕ್ಕೆ ಅವಕಾಶ ಇಲ್ಲ ಕಾಯ್ದೆಯಡಿಯಲ್ಲಿ. ಹಂಗಾಗಿ ಯಾಕೆ ಈ ಕಾಯ್ದೆಯನ್ನು ತಂದಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಯಾವುದೋ ಬೆಳೆ ಇರ್ತದೆ, ಅಲ್ಲಿಯ ಭೂಮಿಯ ಪೋಷಕಾಂಶದ ಮಟ್ಟ ಬೇರೆ ಇರ್ತದೆ, ಅಲ್ಲಿಗೆ ಸರಿಯಾದಂತಹ ಮಿಶ್ರಣವನ್ನ ಅವರು ತಯಾರು ಮಾಡಿರ್ತಾರೆ. ಆ ಮಿಶ್ರಣವನ್ನ ತಂದು ನಮ್ಮ ಜಿಲ್ಲೆಯ ರೈತರು ಉಪಯೋಗಿಸ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ, ಮತ್ತು ಅದು ಸೂಕ್ತ ಕೂಡ ಅಲ್ಲ. ಈ ಹಿನ್ನೆಲೆಯೊಳಗೆ ನಮ್ಮ ರೈತರು ಮಿಶ್ರಣ ರಸಗೊಬ್ಬರವನ್ನು ಖರೀದಿ ಮಾಡುವಾಗ ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕು. ಕಾಂಪ್ಲೆಕ್ಸ್ ರಸಗೊಬ್ಬರಗಳು ಏನಿದ್ದಾವೆ, ಇವೆಲ್ಲವೂ ಅಧಿಸೂಚಿತ ರಸಗೊಬ್ಬರಗಳೇ ಇರ್ತವೆ. ಇದನ್ನ ಅವರು ಒಮ್ಮೆ ಕನ್ಫರ್ಮ್ ಮಾಡಿಕೊಂಡು ಖರೀದಿ ಮಾಡೋದ್ರಲ್ಲಿ ಯಾವುದೇ ಅಡ್ಡಿ ಇಲ್ಲ ಅಂತೇಳಿ ಹೇಳ್ತೇನೆ.
1: ಇದಿಷ್ಟು ಈ ರಾಸಾಯನಿಕ ಗೊಬ್ಬರಗಳು ಯಾವ್ಯಾವ ವಿಧದಲ್ಲಿ ಇರುತ್ತೆ ಅನ್ನುವಂಥದ್ದು. ಈ ರಾಸಾಯನಿಕ ಗೊಬ್ಬರಗಳಲ್ಲಿ ಯಾವೆಲ್ಲ ಪೋಷಕಾಂಶಗಳಿರುತ್ತೆ, ಮತ್ತೆ ಸಸ್ಯಗಳಿಗೆ ಅಗತ್ಯ ಇರತಕ್ಕಂಥ ಯಾವ ಪೋಷಕಾಂಶಗಳು ಹೆಚ್ಚಾಗಿ ದೊರಕುತ್ತೆ?
2: ಅದೇ ಈಗ ನಾನು ನಿಮಗೆ ಮೊದಲೇ ತಿಳಿಸ್ದಂಗೆ, ಪ್ರಧಾನ ಪೋಷಕಾಂಶಗಳಾಗಿ ನಮಗೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್. ಹಂಗಾಗಿ ಪ್ರತಿ ರಸಗೊಬ್ಬರದಲ್ಲಿ ಅದು ನೇರ ರಾಸಾಯನಿಕ ಗೊಬ್ಬರ ಆಗಿರಲಿ ಅಥವಾ ಕಾಂಪ್ಲೆಕ್ಸ್ ರಾಸಾಯನಿಕ ಗೊಬ್ಬರ ಆಗಿರಲಿ, ಈ ತರದ ಪ್ರಧಾನ ಪೋಷಕಾಂಶಗಳು ಇದ್ದೇ ಇರ್ತದೆ.
1: ಪ್ರಧಾನ ಪೋಷಕಾಂಶಗಳನ್ನು ನಾವು
2: ಬಳಕೆಯನ್ನು
1: ಮಾಡಿಕೊಳ್ಳಬಹುದು. ಇವೆಲ್ಲವೂ ಕೂಡ ಸಸ್ಯಗಳ ಬೆಳವಣಿಗೆಗೆ ಪೂರಕವಾಗಿ ಇರತಕ್ಕಂತಹ ಪೋಷಕಾಂಶಗಳು.
2: ಹೌದು, ಇದರ ಹೊರತುಪಡಿಸಿಯೂ ಸಹಿತ ಲಘು ಪೋಷಕಾಂಶಗಳನ್ನ ನೀಡತಕ್ಕಂಥ ರಸಗೊಬ್ಬರಗಳು ಕೂಡ ಇದ್ದಾವೆ. ಉದಾಹರಣೆಗೆ ಜಿಂಕ್, ಜಿಂಕ್ ಸಲ್ಫೇಟ್ ರೂಪದಲ್ಲಿ ಬರ್ತದೆ. ಮಾಲಿಬ್ಡಿನಮ್, ಮಾಲಿಬ್ಡಿನಮ್ ಸಲ್ಫೇಟ್ ರೂಪದಲ್ಲಿ ಬರ್ತದೆ. ಕಬ್ಬಿಣ, ಫೆರಸ್ ಸಲ್ಫೇಟ್ ರೂಪದಲ್ಲಿ ಬರ್ತದೆ. ಈ ತರದ ಲಘು ಪೋಷಕಾಂಶಗಳನ್ನು ಸಹಿತ ನಮ್ಮ ರೈತರು ಉಪಯೋಗಿಸೋದನ್ನ ಕಲಿಬೇಕು. ಇದು ನಾನು ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ, ಜಿಲ್ಲೆಯ ಎಲ್ಲ ರೈತರಲ್ಲೂ ಮನವಿ ಮಾಡ್ತೇನೆ. ಏನು ನೇರ ಪೋಷಕಾಂಶಗಳನ್ನು ಅಥವಾ ಪ್ರಧಾನ ಪೋಷಕಾಂಶಗಳನ್ನು ಒಳಗೊಂಡಂಥ ರಸಗೊಬ್ಬರಗಳನ್ನು ಭಾಳಷ್ಟು ಜನ ರೈತರು ಬಳಕೆ ಮಾಡ್ತಾ ಇದ್ದಾರೆ. ಎಲ್ಲಿ ಎಡುತ್ತಾ ಇದ್ದಾರೆ ಅಂತ ಹೇಳಿದರೆ ಲಘು ಪೋಷಕಾಂಶಗಳ ಬಳಕೆ ಭಾಳಷ್ಟು ಕಡಿಮೆ ಇದೆ, ಇಡೀ ಜಿಲ್ಲೆನಲ್ಲಿ ಕಡಿಮೆ ಇದೆ. ಅದರಲ್ಲೂ ನಮ್ಮ ಜಿಲ್ಲೆಯ ಮಣ್ಣಿನಲ್ಲಿ ಜಿಂಕ್ನ ಅಂಶ ಕಡಿಮೆ ಇದೆ. ಎಲ್ಲಿ ಮೆಕ್ಕೆಜೋಳವನ್ನು ಅತಿ ಹೆಚ್ಚು ಬೆಳೀತಾರೆ ಅಲ್ಲಿ ಸ್ವಲ್ಪ ಜಿಂಕಿನ ಅಂಶ ಕಡಿಮೆ ಆಗ್ತಾ ಬರುತ್ತದೆ. ಯಾಕಂತೇಳಿ ಹೇಳಿದ್ರೆ ಅದನ್ನು ನ್ಯೂಟ್ರಿಯಂಟ್ ಇಂಡಿಕೇಟರ್ ಪ್ಲಾಂಟ್ ಅಂತೇಳಿ ಕರಿತೀವಿ ನಾವು ಮೆಕ್ಕೆಜೋಳವನ್ನು. ಯಾಕೆ ಅಂತೇಳಿ ಅದಕ್ಕೆ ಎಲ್ಲ ರೀತಿಯ ಪೋಷಕಾಂಶಗಳು ಬೇಕು. ಯಾವುದೇ ಪೋಷಕಾಂಶಗಳು ಕಡಿಮೆ ಆಯಿತು ಅಂತೇಳಿ ಹೇಳಿದ್ರೆ ನ್ಯೂಟ್ರಿಯಂಟ್ ಇಂಡಿಕೇಟರ್ ಅಂತೇಳಿ ಯಾಕಂತೀವಿ ಅಂತೇಳಿ ಹೇಳಿದ್ರೆ ಅದು ಅದನ್ನು ತೋರಿಸುತ್ತೆ, ಅದನ್ನು ಇಲ್ಲಿ ನನಗೆ ಕೊರತೆ ಆಗಿದೆ, ಇಂಥ ಪೋಷಕಾಂಶದ ಕೊರತೆ ಆಗಿದೆ ಅಂತೇಳಿ ಭಾಳ ಚೆನ್ನಾಗಿ ತೋರಿಸುತ್ತೆ. ಮತ್ತು ಇದನ್ನು ಸ್ಟಡಿ ಮಾಡೋದಕ್ಕೋಸ್ಕರನೇ ಮೆಕ್ಕೆಜೋಳದ ಸಸಿಯನ್ನು ತಗೊಂಡು ಅಥವಾ ಮೆಕ್ಕೆಜೋಳದಲ್ಲಿ ಭಾಳಷ್ಟು ಸ್ಟಡಿ ಮಾಡಿದ್ದಾರೆ ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ. ಇದರಲ್ಲಿ ಈ ನಿಟ್ಟಿನೊಳಗೆ ನಾವು ಲಘು ಪೋಷಕಾಂಶಗಳನ್ನು ಒಳಗೊಂಡಂಥ ರಸಗೊಬ್ಬರಗಳನ್ನು ಕೂಡ ಬಳಕೆ ಮಾಡಬೇಕು. ಪ್ರಮುಖವಾಗಿ ಜಿಂಕ್ ಮತ್ತು ಮಾಲಿಬ್ಡನ್ ಮತ್ತು ಕಬ್ಬಿಣದ ಅಂಶವನ್ನು ಹೊಂದಿರತಕ್ಕಂಥ ಲಘು ಪೋಷಕಾಂಶಗಳ ಅವಶ್ಯಕತೆ ನಮ್ಮ ಜಿಲ್ಲೆಗಿದೆ.
1: ಯಾವುದೇ ಒಬ್ಬ ಕೃಷಿಕ ಈ ರಾಸಾಯನಿಕ ಗೊಬ್ಬರಗಳನ್ನು ಕೊಳ್ಳುವಂತಹ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು?
2: ಓಕೆ, ಇದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕೆ ಅಂತೇಳಿ ಹೇಳಿದ್ರೆ ಮೊದಲು ಆತನಿಗೆ ಗೊತ್ತಿರಬೇಕು ನನಗೆ ಈ ಹೊತ್ತಿನಲ್ಲಿ ಯಾವ ರಸಗೊಬ್ಬರವನ್ನು ಹಾಕಬೇಕು ಅಂತೇಳಿ. ಸಾಮಾನ್ಯವಾಗಿ ಬೆಳೆ ಸಣ್ಣ ಹಂತದಲ್ಲಿದ್ದಾಗ ಅಂದರೆ 10 ಸುದ 20 ಸುದ ಇದ್ದಾಗ ಯೂರಿಯಾ ರಸಗೊಬ್ಬರ ಬೇಕಾಗ್ತದೆ. ಯಾಕೆ ಬೇಕು ಅಂತೇಳಿ ಹೇಳಿದರೆ ಅದರಲ್ಲಿ ಇರತಕ್ಕಂಥ ಸಾರಜನಕ ವೆಜಿಟೇಟಿವ್ ಗ್ರೋತನ್ನು ಹೆಚ್ಚಿಗೆ ಮಾಡ್ತದೆ. ಇದು ಯಾವುದೇ ಬೆಳೆಗಾದರೂ ಬೇಕಾಗ್ತದೆ. ಮುಂದೆ ನಮ್ಮ ಬೇರುಗಳು ಬಲಿಷ್ಠಗೊಳ್ಳೋದಕ್ಕೆ ನಮಗೆ ಯಾವುದು ಬೇಕಾಗ್ತದೆ ಅಂತೇಳಿ ಹೇಳಿದರೆ ರಂಜಕದ ಅಂಶ ಇರತಕ್ಕಂಥ ರಸಗೊಬ್ಬರಗಳು ಬೇಕಾಗ್ತದೆ. ಮುಂದೆ ಹೂ ಬಿಡತಕ್ಕಂಥ ಅಥವಾ ಕಾಯಿ ಕಟ್ಟುವಂಥ ಈ ಥರದ ಹಂತಗಳಲ್ಲಿ ನಮಗೆ ಪೊಟ್ಯಾಷ್ ಅಂಶ ಇರತಕ್ಕಂಥದ್ದು ರಸಗೊಬ್ಬರಗಳ ಬಳಕೆಯನ್ನು ರೈತರು ಮಾಡಬೇಕಾಗುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ನಮ್ಮ ರೈತರು ರಸಗೊಬ್ಬರಗಳನ್ನು ಖರೀದಿ ಮಾಡಬೇಕು. ಈಗ ಉದಾಹರಣೆಗೆ ಯೂರಿಯಾ, ಇವತ್ತಿನ ದಿವಸ ಇನ್ನು ಬೆಳೆ ಬಹಳ ಸಣ್ಣ ಹಂತದಲ್ಲಿದೆ, ನಾವು ಟಾಪ್ ಡ್ರೆಸ್ಸಿಂಗ್ ಅಂತೇಳಿ ಕರಿತೀವಿ ಅದನ್ನು. ಮೇಲ್ಗೊಬ್ಬರವಾಗಿ ಯೂರಿಯಾ ಕೊಡಬೇಕು. ಯೂರಿಯಾ ಕೊಡುವಾಗ ಅಲ್ಲಿ ಬಂದು ಕೇವಲ ಯೂರಿಯಾ ಅಷ್ಟೇ ತಗೊಂಡು ಹೋಗ್ಬೇಕು ಅವರು, ಅಥವಾ ಅಲ್ಲಿ ಯಾರೋ ನಮ್ಮ ವಿತರಕರು ಯಾರಿರ್ತಾರೆ ಅವ್ರು ಯಾವುದೋ ಹೇಳಿದರೆ ಅದನ್ನು ರಸಗೊಬ್ಬರ ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆ ಇರೋದಿಲ್ಲ, ಯೂರಿಯಾ ತೆಗೆದುಕೊಂಡು ಹೋಗಬೇಕು. ಆಮೇಲೆ ಈ ಸಲ ಯೂರಿಯಾ ಡಿಸ್ಟ್ರಿಬ್ಯೂಷನ್ನಲ್ಲಿ ಏನು ಮಾಡಿದ್ದೇವೆ ಅಂತೇಳಿ ಹೇಳಿದರೆ FID ಕಡ್ಡಾಯ ಅಂತೇಳಿ ಮಾಡಿದ್ದೇವೆ
1: ಯೂರಿಯಾಕ್ಕೆ ಮಾತ್ರ.
2: ಅಲ್ಲಿ ಏನು ಅಂತೇಳಿ ಹೇಳಿದರೆ ಒಂದು ಪಾಸ್ ಮೆಷಿನ್ ಅಂತೇಳಿ ಇರ್ತದೆ, ಪಾಯಿಂಟ್ ಆಫ್ ಸೇಲ್ ಮೆಷಿನ್ ಅಂತೇಳಿ. ಈ ಪಾಯಿಂಟ್ ಆಫ್ ಸೇಲ್ ಮೆಷಿನನ್ನು ಬಳಸ್ಕೊಂಡು ಇದುವರೆಗೆ ನಾವು ರಸಗೊಬ್ಬರದ ವಿತರಣೆಯನ್ನು ಮಾಡ್ತಾ ಇದ್ವಿ. ಇದರಲ್ಲಿ ಏನು ಅವಶ್ಯಕತೆ ಇತ್ತು ಅಂತೇಳಿ ಹೇಳಿದರೆ ಇಲ್ಲಿವರೆಗೆ ಕೇವಲ ಅವರ ಆಧಾರ್ ನಂಬರನ್ನು ಕೊಟ್ಟರೆ ಸಾಕಿತ್ತು, ಆ ಆಧಾರ್ ನಂಬರ ಆಧಾರದ ಮೇಲೆ ಅವರಿಗೆ ರಸಗೊಬ್ಬರದ ವಿತರಣೆಯನ್ನು ಮಾಡತಕ್ಕಂಥ ವ್ಯವಸ್ಥೆ ಜಾರಿಯಲ್ಲಿತ್ತು. ಈಗ FID ಯಾಕೆ ಕಡ್ಡಾಯ ಮಾಡಿದ್ದೀವಿ ಅಂತೇಳಿ ಹೇಳಿದರೆ FID ಹಾಕೋದ್ರಿಂದ ಅಂದರೆ ಫಾರ್ಮರ್ ಐಡೆಂಟಿಫಿಕೇಶನ್ ನಂಬರ್, ಇದು ಒಮ್ಮೆ ಅಲ್ಲಿ ಎಂಟ್ರಿ ಆಯಿತು ಅಂತೇಳಿ ಹೇಳಿದರೆ ಅವರ ಹೊಂದಿರತಕ್ಕಂಥ ಜಮೀನು ಎಷ್ಟಿದೆ, ಉದಾಹರಣೆಗೆ ಒಬ್ಬ ರೈತ ಬಂದು ಕೇಳಿದ ಕೂಡಲೇ ಅವರ ಹೆಸರಿನಲ್ಲಿ ಎಷ್ಟು ಜಮೀನಿದೆ, 1 ಎಕರೆ ಇದೆಯೋ, 2 ಎಕರೆ ಇದೆಯೋ, 3 ಎಕರೆ, 5 ಎಕರೆ, 10 ಎಕರೆ, ಇದರ ಆಧಾರದ ಮೇಲೆ
1: ಅವ್ರಿಗೆ
2: ಯೂರಿಯಾವನ್ನು ಕೊಡ್ತಕ್ಕಂಥ ವ್ಯವಸ್ಥೆ. ಅಂದರೆ ಈ ಸಮತೋಲಿತ ಬಳಕೆ ಆಗಲಿ ಅನ್ನೋ ಉದ್ದೇಶದಿಂದ ಯೂರಿಯಾವನ್ನು ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥ ಒಂದು ಪ್ರಾಕ್ಟೀಸ್ ನಮ್ಮ ರೈತರಲ್ಲಿ ಇದೆ. ನಮ್ಮ ಹಾಸನ ಜಿಲ್ಲೆ ಅಂತಾನೆ ಅಲ್ಲ, ಎಲ್ಲ ಕಡೆನೂ ಇದೊಂದು
1: ಸ್ವಲ್ಪ
2: ಕಡಿಮೆ ದುಡ್ಡಿಗೆ ಸಿಗೋದ್ರಿಂದ ಬಹಳ ಸುಲಭವಾಗಿ ಸಿಗುತ್ತೆ. 266 ರೂಪಾಯಿಗೆ 45 kg ಒಂದು ಬ್ಯಾಗ್ ಸಿಗುತ್ತೆ. ಇದು ಕಾರಣ ಇರಬಹುದು ಯಾಕಂತ ಹೇಳಿದ್ರೆ ಕಡಿಮೆ ಬೆಳೆಗೆ ಸಿಗುತ್ತೆ ಅನ್ನೋ ಒಂದು. ಎರಡನೇದು ಅದು ಸಾರಜನಕವನ್ನು ಅತಿ ಹೆಚ್ಚು ಹೊಂದಿರೋದ್ರಿಂದ ಹಾಕಿದ ಕೂಡಲೇ ವೆಜಿಟೇಟಿವ್ ಗ್ರೋತ್ ಕಂಡು ಬರುತ್ತೆ, ಅಂದ್ರೆ ಹಸಿರು ಕಾಣ್ತದೆ.
1: ಹೌದು,
2: ರೈತರಿಗೆ ಏನು ಅಂತ ಹೇಳಿದ್ರೆ ನಾನು ಗೊಬ್ಬರ ಹಾಕಿದ್ರೆ ಬೆಳೆ ಚೆನ್ನಾಗಾಯ್ತು,
1: ಅಂದ್ರೆ ಯೂರಿಯಾ ಹಾಕ್ಬಿಟ್ರೆ ಬೇಗ ನಮಗೆ ತೋರಿಸುತ್ತೆ
2: ಫಲಿತಾಂಶ ಅಂತ ಹೇಳಿ ಅಂತ ವಾರದೊಳಗೆ ಗೊತ್ತಾಗ್ಬಿಡುತ್ತೆ. ಒಂದು ವಾರದೊಳಗೆ ಬೆಳೆ ಪೂರ್ತಿ ಹಸಿರಾಗಿ ಕಂಡು ಬಂದ್ಬಿಡ್ತದೆ ಅವರಿಗೆ, ಓ ಔಷಧಿ ಕೆಲಸ ಮಾಡಿದೆ ಅಥವಾ ರಸಗೊಬ್ಬರ ಕೆಲಸ ಮಾಡಿದೆ ಅನ್ನೋದು ಬರುತ್ತೆ. ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂತೇಳಿ ಹೇಳಿದರೆ ನಾವು ಅನೇಕ ಅಪಾಯಗಳನ್ನು ನಮಗೆ ತಂದೊಟ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಗೆ ನಾವು ಹೋಗ್ಬಿಟ್ಟಿದ್ದೇವೆ. ಅತಿಯಾದ ಸಾರಜನಕದ ಬಳಕೆ ಏನಿದೆ, ಸಾರಜನಕದ ಬಳಕೆ, ಇದು ಒಳ್ಳೆಯದಲ್ಲ, ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ಈಗ ಉದಾಹರಣೆಗೆ ಒಂದು ಬೇರಿದೆ ಅಂತ ಇಟ್ಕೊಳ್ಳೋಣ, ಯಾವುದೋ ಒಂದು ಬೆಳೆಯ ಬೇರಿದೆ ಅಂತ. ಆ ಬೇರನ್ನು ಮೈಕ್ರೋಸ್ಕೋಪ್ನಡಿ ಪರೀಕ್ಷೆ ಮಾಡಿದರೆ, ಅಂದರೆ ಅದನ್ನು ಕಟ್ ಮಾಡಿ ಇಂಟರ್ಸೆಕ್ಟ್ ಮಾಡಿ ಮೈಕ್ರೋಸ್ಕೋಪ್ನಡಿ ಪರೀಕ್ಷೆ ಮಾಡಿದರೆ ಆ ಬೇರಿನ ಮೇಲೆ ಒಂದು ಲೇಯರ್ ಇರ್ತದೆ, ಬೇರಿಗೆ ಪ್ರೊಟೆಕ್ಷನ್ ಕೊಡ್ತಕ್ಕಂಥ ಒಂದು ಲೇಯರ್ ಇರ್ತದೆ, ಅದನ್ನು ಕ್ಯೂಟಿಕಲ್ ಅಂತೇಳಿ ನಾವು ಕರಿತೀವಿ ಇಂಗ್ಲೀಷ್ನಲ್ಲಿ. ಆ ಕ್ಯೂಟಿಕಲ್ ಲೇಯರ್ ಏನು ಮಾಡ್ತಾ ಇರ್ತದೆ, ಇಡೀ ಬೇರಿಗೆ ಒಂದು ರಕ್ಷಣೆಯನ್ನು ಒದಗಿಸ್ತಾ ಇರ್ತದೆ. ಈ ಸಾರಜನಕ ಹೆಚ್ಚಾಯಿತು ಅಂತೇಳಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕ್ಯೂಟಿಕಲ್ ಲೇಯರ್ನ ಹಾಳು ಮಾಡ್ತದೆ, ಹಾಳು ಮಾಡಿಬಿಡ್ತದೆ, ಬೆಳವಣಿಗೆ ಹೊಂದೋದಿಲ್ಲ. ಅದಕ್ಕೆ ಬೇರೆ ಕಾರಣ ಇದೆ. ಅದು ಏನು ಅಂತ ಹೇಳಿದ್ರೆ ಮುಂದೆ ಅದು ಸಕ್ಸಿನಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗ್ತದೆ. ಆ ಸಕ್ಸಿನಿಕ್ ಆಸಿಡ್ ಅದರಲ್ಲಿ ಇಳಿದ ಕೂಡಲೇ ಆ ಕ್ರಿಟಿಕಲ್ ಲೇಯರ್ ಹಾಳಾಗ್ತದೆ ಅಂತ. ಈ ಬೇರಿಗೆ ರಕ್ಷಣೆ ಕೊಡ್ತಕ್ಕಂತ ಆ ಲೇಯರ್ ಯಾವಾಗ ಹಾಳಾಗುತ್ತೋ, ಹೊರಗಿಂದ ಬರ್ತಕ್ಕಂಥ ಪೆಥೋಜನ್ ಅಂದರೆ ಅದು ಕೀಡೆ ಆಗಿರ್ಬೋದು, ರೋಗ ಆಗಿರ್ಬೋದು, ಮತ್ತು ಯಾವುದೇ ಕ್ರಿಮಿ ಆಗಿರ್ಬೋದು, ಇದಕ್ಕೆ ಏನಾಗ್ತದೆ ಒಳಗೆ ಎಂಟ್ರಿ ಆಗೋದಕ್ಕೆ ಅವಕಾಶ ಜಾಸ್ತಿ ಆಗುತ್ತೆ. ವೆರಿ ಸಿಂಪಲ್.
1: ಬೇರಿಗೆ ರಕ್ಷಣೆ ಇಲ್ದಂಗೆ
2: ಆಗುತ್ತೆ. ಇವನ್ ಅದನ್ನ ನಾವು ಎಲೆಯಲ್ಲೂ ಕೂಡ ನೋಡಿದ್ರು ಎಲೆಯಲ್ಲೂ ಇದೇ ವ್ಯವಸ್ಥೆ ಇರ್ತದೆ. ಕ್ರಿಟಿಕಲ್ ಲೇಯರ್ ಅದ್ರ ಮೇಲೆ ಇರ್ತದೆ, ಅದು ಅದಕ್ಕೆ ರಕ್ಷಣೆಯನ್ನ ಒದಗಿಸ್ತಾ ಇರ್ತದೆ. ಆ ರಕ್ಷಣೆ ಒದಗಿಸ್ತಕ್ಕಂತ ಆ ಸಾಲೇನಿದೆ ಅದೇ ಹಾಳಾಯ್ತು ಅಂತೇಳಿ ಹೇಳಿದ್ರೆ, ಹೊರಗಿನಿಂದ ಬರ್ತಕ್ಕಂಥ ಕೀಟಗಳಿಗಾಗಲಿ ರೋಗ ಹರಡ್ತಕ್ಕಂಥ ಜಂತುಗಳಿದ್ದಾವೆ ಅಥವಾ ರೋಗವನ್ನು ಹರಡ್ತಕ್ಕಂಥ ಕೀಟಾಣುಗಳೇನಿದ್ದಾವೆ ಅವಕ್ಕೆ ಬಹಳ ಸುಲಭದ ಮಾರ್ಗ ಆಗುತ್ತೆ. ಹಂಗಾಗಿ ನಾವು ರೈತರಲ್ಲಿ ಪ್ರತಿ ಸಲ ವಿನಂತಿಯನ್ನು ಮಾಡ್ತಾ ಇರ್ತೇವೆ, ದಯವಿಟ್ಟು ಸಾರಜನಕ ರಸಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಿ,
1: ಸಮತೋಲಿತವಾಗಿ
2: ಬಳಸಿ,
1: ಎಷ್ಟು ಅಗತ್ಯ ಇರುತ್ತೋ ಅಷ್ಟು
2: ಮಾತ್ರ ಬಳಸಿ ಅಂತ ಹೇಳಿ. ಹಂಗಾಗಿ ನಮ್ಮ ರೈತರಿಗೆ ಇದು ಮನವರಿಕೆ ಆಗಲಿ. ಒಂದು ಎಕರೆಗೆ ಈಗ ಸದ್ಯಕ್ಕೆ ಒಂದು ತಿಂಗಳಿಗೆ ಒಂದೇ ಚೀಲ ಕೊಡ್ತಕ್ಕಂಥ ವ್ಯವಸ್ಥೆ ಈ FID ಸಿಸ್ಟಮ್ ಅಲ್ಲಿದೆ. ಈ ಯಾಕೆ ಇದನ್ನು ತಂದಿದ್ದೀವಿ ಅಂತೇಳಿ ಹೇಳಿದರೆ ಅವರಿಗೆ ಮನವರಿಕೆ ಆಗಬೇಕು. ನಾನು ಸಮತೋಲಿತ ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು ಅನ್ನೋದು ಅಂಗಡಿಗೆ ಹೋದ ಕೂಡಲೇ ಆ FID ಕೇಳಿದ ಕೂಡಲೇ ಇಲ್ಲ ನಾವು ಇಷ್ಟು ನಿಮಗೆ ಕೊಡೋದಕ್ಕೆ ಅವಕಾಶವೇ ಇಲ್ಲ ಅಂತೇಳಿ ಅಲ್ಲಿ ವಿತರಕರು ಹೇಳ್ತಾರೆ. ಹಂಗಾಗಿ ಅದು ಅವರಿಗೆ ಮನವರಿಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು FID ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಜಾರಿಯಾಗಿದೆ. ಇದು ಒಂದು ಯಾವ ರಸಗೊಬ್ಬರಗಳನ್ನು ಖರೀದಿ ಮಾಡಬೇಕು ಅನ್ನೋದನ್ನು ಅವರು ಗಮನದಲ್ಲಿ ಇಟ್ಕೊಂಡು ಬರಬೇಕು. ಎರಡನೇದೇನು ಅಂತೇಳಿ ಹೇಳಿದ್ರೆ ಅಲ್ಲಿ ಸ್ವಲ್ಪ ದರದಲ್ಲಿ ಒಂದಿಷ್ಟು ಕಂಪ್ಲೇಂಟ್ಗಳು ಕೇಳಿ ಬರ್ತವೆ ನಮಗೆ, ಅಂದರೆ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡ್ತಾರೆ ವಿತರಕರು ಅಂತೇಳಿ.
1: MRP ಗಿಂತ
2: ಅಲ್ಲಿ ಹಾಕಿರ್ತಾರೆ, ಪ್ರಿಂಟ್ ಹಾಕಿರ್ತಾರೆ, ಅದನ್ನ ಸ್ವಲ್ಪ ನೋಡಿಕೊಂಡು ಅಷ್ಟೇ ಹಣಕ್ಕೆ ಖರೀದಿಯನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ MRP ದಾಟಿ ಮಾರಾಟ ಮಾಡೋದಕ್ಕೆ ಅವರಿಗೆ ಅವಕಾಶ ಇಲ್ಲ. ಅಲ್ಲಿ ಏನು MRP ಪ್ರಿಂಟ್ ಆಗಿರುತ್ತೆ ಅವರಿಗೆ ವಿತರಕರಿಗೆ ಬರತಕ್ಕಂಥ ಲಾಭವನ್ನು ಸೇರಿಸಿ, ಒಂದು ಸಣ್ಣ ಪ್ರಮಾಣದ ಲಾಭವನ್ನು ಸೇರಿಸಿ ಅಲ್ಲಿ MRP ಪ್ರಿಂಟ್ ಮಾಡಿರ್ತಾರೆ. ಹಂಗಾಗಿ ಈ MRP ಗಮನದಲ್ಲಿ ಇಟ್ಕೊಂಡು ಅಷ್ಟೇ ಹಣಕ್ಕೆ ನಮ್ಮ ರೈತರು ಖರೀದಿಯನ್ನು ಮಾಡಬೇಕು. ಇನ್ನೊಂದೇನು ಅಂತೇಳಿ ಹೇಳಿದ್ರೆ ಅದ್ರ ಮೇಲ್ಗಡೆ ಒಂದು ಹೊಲಿಗೆಯಲ್ಲಿ ಹೊಲ್ದಿರ್ತಾರೆ ಚೀಲವನ್ನ, ಅದು ಮೆಷಿನ್ ಹೊಲಿಗೆಯಿಂದ ಹೊಲ್ದಿದ್ದಾರೆ. ಅದು ನೀಟಾಗಿ ಗೊತ್ತಾಗ್ತದೆ ಮೆಷಿನ್ ಎಂದ ಹೊಲಿದ್ರೆ ಏನಾಗುತ್ತೆ, ಕೈಯಿಂದ ಬಹಳ ಸರಳವಾಗಿ ಗೊತ್ತಾಗುತ್ತೆ ಮೆಷಿನ್ ಹೊಲಿಗೆ ಆಗಿದೆಯೋ ಇಲ್ವೋ ಅಂತೇಳಿ ಗಮನ ಹರಿಸಬೇಕು.
1: ಮೆಷಿನ್ ಹೊಲಿಗೆ ಯಾವ್ದಿರುತ್ತೋ
2: ಅದನ್ನ ಮಾತ್ರ ಖರೀದಿ ಮಾಡಬೇಕು. ಇವ್ರಿಗೆ ಯಾವುದೇ ಅನುಮಾನ ಬಂದಲ್ಲಿ ಅದನ್ನ ಒಂದ್ಸಲಿ ತೂಕ ಹಾಕಿಸಿ ಕೂಡ ತಗೊಳ್ಳೋದಕ್ಕೆ ಅವಕಾಶ ಇದೆ. ತೂಕ ಕೇಳಿದ್ರೆ ರೈತರು ತಕ್ಷಣ ತೂಕ ತೋರಿಸಬೇಕು ಅಂತೇಳಿ ಎಲ್ಲ ವಿತರಕರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ. ಈಗ ಉದಾಹರಣೆಗೆ ಯೂರಿಯಾ ಚೀಲ 45 kg ಬರ್ತದೆ, ಇನ್ನು ಮಿಕ್ಕಿದ್ದೇನು DAP ಕಾಂಪ್ಲೆಕ್ಸ್ ಏನಿದ್ದಾವೆ ಅವೆಲ್ಲ 50 kg ಒಂದು ಚೀಲ ಬರ್ತದೆ. ಇದನ್ನು ಅಲ್ಲಿ ಅದನ್ನು ಕೂಡ ನಮೂದಿ ಮಾಡಿರ್ತಾರೆ ಅಲ್ಲಿ, ಅಂದರೆ 45 kg ಬ್ಯಾಗ್, 50 kg ಬ್ಯಾಗ್
1: ತೂಕ
2: ಅದೇನು ನಮೂದು ಮಾಡಿರ್ತಾರೆ ಅದು ಇದೆಯೋ ಇಲ್ವೋ ಅಂತೇಳಿ ನೋಡ್ಕೋಬೇಕು. ಇನ್ನೊಂದೇನು ಅಂತೇಳಿ ಹೇಳಿದ್ರೆ ಏನು ಖರೀದಿ ಮಾಡ್ತಾರೆ ಅದಕ್ಕೆ ಕಡ್ಡಾಯವಾಗಿ ರಸೀದಿ ಪಡಿಬೇಕು. ಅದನ್ನು ಪಡಿಬೇಕು ಅಂದರೆ ಏನು ಮಾಡಬೇಕು, ಅಧಿಕೃತ ಮಾರಾಟಗಾರರು ಯಾರಿರ್ತಾರೆ ಅಧಿಕೃತ ಮಾರಾಟಗಾರರ ಬಳಿಗೆ ಇವರು ಹೋಗ್ಬೇಕು. ನಮ್ಮಲ್ಲಿ ಸುಮಾರು 750 ಜನ ಅಧಿಕೃತ ಮಾರಾಟಗಾರರಿದ್ದಾರೆ
1: ಹಾಸನ
2: ಜಿಲ್ಲೆ. 750 ಜನ ಇದ್ದಾರೆ,
1: 750 ಮಳಿಗೆಗಳಿದ್ದಾವೆ
2: ಅಂದ್ರೆ ನಮ್ಮ ಪ್ಯಾಕ್ಸ್ಗಳನ್ನು ಸೇರಿಸಿ ಅಷ್ಟು ಜನ ಇದ್ದಾರೆ. ಅಂದ್ರೆ ನಮ್ಮ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟೀಸ್ ಏನಿದ್ದಾವೆ ಅವರು ಕೂಡ ಸಾಕಷ್ಟು ನಮಗೆ ಇದರಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ ರಸಗೊಬ್ಬರವನ್ನು ಮಾರಾಟ ಮಾಡೋದ್ರೊಳಗೆ. ಅದು M-Form ಅಂತೇಳಿ ಹೇಳ್ತೀವಿ, ಅಂದ್ರೆ ರಶೀದಿಯನ್ನು ಪಡಿತಕ್ಕಂಥ M-Form ಅನ್ನು ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಆಕ್ಚುಲಿ. ಓಕೆ, ಆಮೇಲೆ ಯಾವುದೇ ನೀವು ರಸಗೊಬ್ಬರವನ್ನು ತೆಗೆದುಕೊಂಡು ನೋಡ್ತು ಅಂತೇಳಿ ಹೇಳಿದ್ರೆ ಆ ಚೀಲದ ಮೇಲೆ ವಿವರವಾಗಿ ಬರೆದಿರ್ತಾರೆ. ಉದಾಹರಣೆಗೆ ಯೂರಿಯಾ ಚೀಲದ ಮೇಲೆ 46.4% ಆಫ್ ಇದು ನೈಟ್ರೋಜನ್ ಅಂತೇಳಿ ಅದ್ರ ಮೇಲೆ ನೀಟಾಗಿ ಬರೆದಿರ್ತಾರೆ, ಅದನ್ನ ಸ್ವಲ್ಪ ಗಮನ ಹರಿಸ್ಬೇಕು. ಓಕೆ, ಆಮೇಲೆ ಯಾವತ್ತು ಉತ್ಪಾದನೆ ಆಯಿತು ಅದರದ್ದು ದಿನಾಂಕ ಹಾಕಿರ್ತಾರೆ, ಆ ಥರದ್ದನ್ನೆಲ್ಲ ಗಮನ ಹರಿಸಿ ಓ ಇದು ನಿಜವಾದ ರಸಗೊಬ್ಬರ ಅಂತೇಳಿ ಅದನ್ನ ಗಮನದಲ್ಲಿ ಇಟ್ಕೊಂಡು ತಗೋಬೇಕು. ಮತ್ತೆ ಅಲ್ಲಿ ನಮೂದು ಮಾಡಿರತಕ್ಕಂಥ ಬೆಲೆಗೆ ತೆಗೆದುಕೊಳ್ಬೇಕು. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಬ್ಯಾಚ್ ಸಂಖ್ಯೆ ಹಾಕಿರ್ತಾರೆ. ಆಮೇಲೆ ಇಲ್ಲಿ ಮಾರಾಟ ಮಾಡ್ತಕ್ಕಂಥವ್ರು ಲೈಸೆನ್ಸ್ ಅನ್ನ ರೈತರಿಗೆ ಎಲ್ರಿಗೂ ಕಾಣೋ ರೀತಿಯಲ್ಲಿ ಅದನ್ನ ಪ್ರದರ್ಶನ ಮಾಡಿರಬೇಕು ಅಂತೇಳಿ ಹೇಳಿರ್ತೀವಿ.
1: ಅಧಿಕೃತವಾದಂತಹ
2: ಮಾರಾಟಗಾರರು ಅಂತೇಳಿ ಅಂತ, ಅದು ಕೃಷಿ ಇಲಾಖೆಯಿಂದ ನಾವು ಕೊಟ್ಟಿರ್ತಕ್ಕಂಥ ಅಧಿಕೃತ ಲೈಸೆನ್ಸ್, ಆ ಲೈಸೆನ್ಸ್ ಅನ್ನ ಅವನು ಹಾಕೊಂಡಿದ್ದಾನೋ ಇಲ್ವೋ ಅದನ್ನು ಕೂಡ ಪರೀಕ್ಷೆ ಮಾಡಬೇಕು. ಈ ರೀತಿ ಮಾಡಿಕೊಂಡು ನಮ್ಮ ರೈತರು ಬೇರೆ ಬೇರೆ ರಸಗೊಬ್ಬರಗಳನ್ನ ಖರೀದಿ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೇನೆ.
1: ಇಷ್ಟೆಲ್ಲ ಮಹತ್ವ ಇರತಕ್ಕಂಥ ರಸಗೊಬ್ಬರಗಳಲ್ಲೂ ಕೂಡ ಕಲಬೆರಕೆ ಮಾಡ್ತಕ್ಕಂಥದ್ದು ಒಂದು ಇದೆ ಅನ್ನುವಂಥದ್ದು ಬಹಳ ಹಿಂದಿನಿಂದಲೂ ಇರತಕ್ಕಂತಹ ಮಾತು ಸರ್.
2: ಹೌದು,
1: ರಸಗೊಬ್ಬರಗಳನ್ನ ಕಲಬೆರಕೆ ಮಾಡಬಹುದಾ, ಮಾಡಿದ್ರೆ ಅದನ್ನ ಪತ್ತೆ ಮಾಡ್ತಕ್ಕಂಥ ವಿಧಾನ?
2: ಹೌದೌದು, ಇದನ್ನ ಅಧಿಕೃತವಾಗಿ ಯಾರು ತಯಾರು ಮಾಡ್ತಾರೋ ಅಲ್ಲಿ ರಸಗೊಬ್ಬರ ಕಲಬೆರಕೆ ಆಗೋದಕ್ಕೆ ಅವಕಾಶವೇ ಇಲ್ಲ. ಆದರೂ ಕೆಲವೊಬ್ಬರು ಅನಧಿಕೃತವಾಗಿ ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ಅದು ಇದು ಕಂಡು ಬರ್ತದೆ. ಇದನ್ನ ಬೇರೆ ಬೇರೆ ಪರೀಕ್ಷೆಗಳನ್ನ ಮಾಡಿ ರೈತರು ಪತ್ತೆ ಹಚ್ಚಬಹುದು, ಇದು ಕಲಬೆರಕೆ ರಸಗೊಬ್ಬರನ ಅಥವಾ ನಿಜವಾದ ರಸಗೊಬ್ಬರ ಅಂತೇಳಿ ಪತ್ತೆ ಹಚ್ಚೋದಕ್ಕೆ ಅವಕಾಶ ಇದೆ. ಈಗ ಉದಾಹರಣೆಗೆ ಒಂದು ಬ್ಯಾಗ್ ರಸಗೊಬ್ಬರವನ್ನು ಅವರು ಓಪನ್ ಮಾಡಿದರೆ ಅದು ಯೂಶಲಿ ಏನು ಅಂತೇಳಿ ಹೇಳಿದ್ರೆ ಹರಳು ರೂಪದ ರಸಗೊಬ್ಬರ ಇತ್ತು ಅಂತೇಳಿ ಹೇಳಿದ್ರೆ ಒಂದೇ ಬಣ್ಣ ಒಂದೇ ಆಕಾರ ಇರ್ತವೆ. ಸಿಂಪಲ್, ವೆರಿ ಸಿಂಪಲ್ ಟೆಸ್ಟ್ ಇದು. ಆಕ್ಚುಲಿ ಯಾವುದೇ ಬೇರೆ ರೀತಿಯ ಅಂದ್ರೆ ಒಂದು ದೊಪ್ಪ ಕಾಳು, ಒಂದು ಸಣ್ಣ ಕಾಳು, ಮತ್ತೇನೋ ಬೇರೆ ಬಣ್ಣದ ಕಾಳು, ಈ ತರದ್ ಯಾವುದೇ ಕಂಡು ಬಂದ್ರೆ ಅದು ಅಲ್ಲಿ ಬೆರಕೆ ಆಗಿದೆ ಅಂತಾನೆ ಅರ್ಥ. ಇದು ಬಹಳ ಸರಳವಾಗಿ ಮಾಡ್ತಕ್ಕಂಥ ಮೊದಲನೇ ಪರೀಕ್ಷೆ, ಮೊದಲ ಪರೀಕ್ಷೆ ಇದು ಆಕ್ಚುಲಿ. ಹಂಗಾಗಿ ಇದನ್ನ ರೈತರು ಸ್ವಲ್ಪ ಗಮನ ಹರಿಸ್ಬೇಕು. ಒಂದೇ ಸೈಜಿನ ಕಾಳುಗಳಿದ್ದಾವ, ಒಂದೇ ಬಣ್ಣದ ಕಾಳುಗಳಿದ್ದಾವ, ಹರಳಂದ್ರೆ ಬರೀ ಹರಳೆ ಇದೆಯಾ, ಅಲ್ಲಿ ಪೌಡರ್ ಆಗಕ್ಕೆ ಅವಕಾಶನೇ ಇಲ್ಲ. ಹರಳು ರೂಪದ ರಸಗೊಬ್ಬರ ಅಂದ್ರೆ ಹರಳು ರೂಪದ ರಸಗೊಬ್ಬರನೇ ಇರ್ತದೆ, ಪೌಡರ್ ಅಂದ್ರೆ ಪೌಡರ್ ಇರ್ತದೆ. ಪೌಡರ್ನಲ್ಲಿ ಮತ್ತೆ ಹರಳು ಬಂತು ಅಂತಂದ್ರೂ ಅದು ಕೂಡ ಎಲ್ಲಿಂದನೋ ಮಿಕ್ಸ್ ಆಗಿದೆ ಅನ್ನೋದು ಡೌಟೆ. ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಇನ್ನೊಂದೇನು ಅಂತ ಹೇಳಿದ್ರೆ ನೀರಿನಲ್ಲಿ ಕರಗುವ ಪರೀಕ್ಷೆಯನ್ನ ಮಾಡೋದಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ಏನಿದ್ದಾವೆ, ಯೂರಿಯಾ ಆಗಿರ್ಬೋದು, ಮ್ಯೂರೇಟ್ ಆಫ್ ಪೊಟ್ಯಾಶ್ ಆಗಿರ್ಬೋದು, ಇವೆಲ್ಲ ಏನಾಗ್ತವೆ, 100ಕ್ಕೆ 100ರಷ್ಟು
1: ನೀರು
2: ಕರಗ್ಬಿಡ್ತಾ ನೀರೇ ಅಲ್ಲೇ ಹಾಕಿ ಒಂದು ಜಸ್ಟ್ ಸಣ್ಣ ಪರೀಕ್ಷೆ ಮಾಡಿದ್ರೆ ನೀರಿನಲ್ಲಿ ಕರಗಿದ್ರೆ ಓಕೆ, ಕರಗಲಿಲ್ಲ ಅಂತ ಹೇಳಿದ್ರೆ ಇದು ಕಲಬೆರಕೆ ಆಗಿದೆ, ಎಲ್ಲಿಂದನೂ ಬಂದಿದೆ, ನಿಜವಾದ ತಯಾರಕರಿದ್ದಾರೆ, ಆ ತಯಾರಕರಿಂದ ಬಂದಿಲ್ಲ, ಅಧಿಕೃತ ತಯಾರಕರಿಂದ ಇದು ತಯಾರಾಗಿಲ್ಲ ಅನ್ನೋದು ತಕ್ಷಣ ಗಮನಿಸಬಹುದು ಆಕ್ಚುಲಿ. ಆಮೇಲೆ ಆ ಕರಗಿಸಿದಾಗ ಅದು ಒಂದು ಒಂದು ತಣ್ಣನೆ ಅನುಭವ ಕೊಡಬೇಕದು. ಕೂಲಿಂಗ್ ಎಫೆಕ್ಟ್ ಅಂತೇಳಿ ಹೇಳ್ತೀವಿ, ರಸಗೊಬ್ಬರವನ್ನ ಕರಗಿಸಿದಾಗ ಅದು ಒಂದು ರೀತಿಯ ತಣ್ಣನೆ ಅನುಭವವನ್ನ ನಿಮಗೆ ಕೊಡಬೇಕು. ಅಂತ ರಸಗೊಬ್ಬರಗಳಿದ್ರೆ ಮಾತ್ರ ಅದು ಸರಿಯಾದ ರಸಗೊಬ್ಬರ ಅಂತೇಳಿ, ಅಂತ ಅದು ಇಲ್ಲ ಅಂತೇಳಿ ಹೇಳಿದ್ರೆ ಅದು ನಿಮಗೆ ಕಲಬೆರಕೆ ಆಗಿದೆ ಅಂತೇಳಿ.
1: ಈಗ ನೀರಿನಲ್ಲಿ ಹಾಕಿದಾಗ ನಾವು ನೀರನ್ನು ಮುಟ್ಟು ನೋಡಿದ್ರೆ ತಣ್ಣಗಿರ್ಬೇಕು,
2: ತಣ್ಣಗಿರ್ಬೇಕು,
1: ಅಲ್ಲಿ ತಂಪು ಇರಬೇಕು,
2: ತಂಪು ಕಾಣಬೇಕು,
1: ಕಾಣಬೇಕು,
2: ಅದು ಫೀಲ್ ಆಗ್ಬೇಕದು ತಂಪು. ಇದು ಇನ್ನೊಂದು ಬಿಸಿ ಮಾಡೋದನ್ನು ಕೂಡ ನಾವು ಪರೀಕ್ಷೆ ಮಾಡಬಹುದು. ಹೆಂಗೆ ಅಂತ ಹೇಳಿದ್ರೆ ಯೂರಿಯಾ ರಸಗೊಬ್ಬರವನ್ನ ನಾವು ಬಿಸಿ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಸಂಪೂರ್ಣ ಕರಗಿ ನೀರಾಗುತ್ತೆ, ಆಮೇಲೆ ಗಟ್ಟಿಯಾಗುತ್ತದೆ. ಅದನ್ನ ಬಿಸಿ ಮಾಡಿದಾಗಲೂ ಅದು ಕರಗಲಿಲ್ಲ ಅಂತ ಹೇಳಿದ್ರೆ ಬೇರೆ ಏನೋ ವಸ್ತು ಅಲ್ಲಿ ಸೇರ್ಕೊಂಡಿದೆ,
1: ಕಲಬೆರಕೆ
2: ಆಗಿದೆ ಅಲ್ಲಿ ಅಂತೇಳಿ ಅಂತ. ಓಕೆ, ಅಥವಾ ಈಗ ನಾವು ಡಿ ಎ ಪಿ ರಸಗೊಬ್ಬರವನ್ನ ತಗಡಿನ ಮೇಲೆ ಇಟ್ಟು ಒಂದು ಏನೋ ಬಿಸಿ ಮಾಡಿದ್ವಿ ಅಂತ ಹೇಳಿಕೊಳ್ಳಿ, ಹರಳುಗಳು ಏನಾಗ್ತವೆ ಅಂತ ಹೇಳಿದ್ರೆ ಸುಣ್ಣದಂತೆ ಅರಳುತ್ತವೆ,
1: ಅರಳುತ್ತೆ,
2: ಅರಳುತ್ತದೆ ಆಕ್ಚುಲಿ. ಅರಳದಲ್ಲೇ ಅಲ್ಲೇ ತಳಭಾಗ ಕಂಟ್ಕೋಬಿಡ್ತು ತಗಡಿನ ಮೇಲೆ ಅಂತ ಹೇಳಿದ್ರೆ ಅದು ಕಲಬೆರಕೆ ಆಗಿದೆ ಅಂತ ಡಿ ಎ ಪಿ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ. ಇನ್ನ ಸುಟ್ಟ ಸುಣ್ಣದ ಪರೀಕ್ಷೆಯನ್ನ ಕೂಡ ನಾವು ಮಾಡಬಹುದು. ಯಾವುವು ಅಂತ ಹೇಳಿದ್ರೆ ಅಮೋನಿಯಾ ರೂಪದ ಸಾರಜನಕ ರಸಗೊಬ್ಬರಗಳನ್ನ ಸ್ವಲ್ಪ ತೇವ ಮಾಡಿ ಸುಟ್ಟ ಸುಣ್ಣದಿಂದ ತೀಡಬೇಕು. ಅದನ್ನ ಕೈಯಲ್ಲಿ ಹಾಕೊಂಡು ಹೆಂಗೆ ನಾವು ತೀಡಿದಾಗ ಒಂದು ರೀತಿಯ ಘಾಟ್ ವಾಸನೆ ಬರಬೇಕು, ಅಮೋನಿಯಂ ಘಾಟ್ ವಾಸನೆ ಬರುತ್ತೆ
1: ಗೊತ್ತಿದೆ,
2: ಸುಣ್ಣ ಕ್ಯಾಲ್ಸಿಯಂ ಬೆರೆತು ಕೂಡಲೇ ಘಾಟ್ ವಾಸನೆ ಬರಬೇಕು. ಅದಕ್ಕೆ ಒಂದು ವೇಳೆ ಘಾಟ್ ವಾಸನೆ ಅದು ಬರಲಿಲ್ಲ ಅಂತೇಳಿ ಹೇಳಿದ್ರೆ ಅದು ರಸಗೊಬ್ಬರ ನಕಲಿಯಾಗಿದೆ ಅಂತೇಳಿ ಅದನ್ನ ಕಂಡುಹಿಡಿಯಬಹುದು. ಇನ್ನು ರಂಜಕ ಇರತಕ್ಕಂಥವು ಅಂದ್ರೆ ಸಿಂಗಲ್ ಸೂಪರ್ ಫಾಸ್ಪೇಟ್ ಆಗಿರ್ಬೋದು, ರಾಕ್ ಫಾಸ್ಪೇಟ್ ಆಗಿರ್ಬೋದು, ಈ ತರದನ್ನ ನಾವು ಹೆಂಗೆ ಕಂಡುಹಿಡಿಬಹುದು ಅಂತೇಳಿ ಹೇಳಿದ್ರೆ ಇವುಗಳಿಗೆ ಒಂದು ಸೂಪರ್ ಫಾಸ್ಪೇಟು ಅಥವಾ ಬೇರೆ ಇತರೆ ರಸಗೊಬ್ಬರಗಳಿಗೆ ಸಿಲ್ವರ್ ನೈಟ್ರೇಟ್ ಅಂತಕ್ಕಂಥ ಒಂದು ದ್ರಾವಣ ಸಿಗ್ತದೆ. ಈ ಸಿಲ್ವರ್ ನೈಟ್ರೇಟ್ ದ್ರಾವಣವನ್ನ ಆ ರಸಗೊಬ್ಬರಗಳಿಗೆ ನಾವು ಹಾಕಿದಾಗ ಹಳದಿ ಅಥವಾ ಬಿಳಿ ಮಿಶ್ರಿತ ಬಣ್ಣದ ಕಣಗಳು ಕಂಡು ಬರ್ತವೆ. ಸಪೋಸ್ ಹಳದಿ ಅಥವಾ ಬಿಳಿ ಮಿಶ್ರಿತ ಬಣ್ಣದ ಕಣಗಳು ಅಲ್ಲಿ ಕಾಣಿಸ್ಲಿಲ್ಲ ಅಂತೇಳಿ ಹೇಳಿದ್ರೆ ರಸಗೊಬ್ಬರ ಕಲಬೆರಕೆ ಆಗಿದೆ ಅಂತಾನೆ ಅರ್ಥ. ಅದೇ ರೀತಿ ಪೊಟ್ಯಾಶ್ನಲ್ಲೂ ಕೂಡ ಇದೇ ರೀತಿ, ಅಂದ್ರೆ ಅಲ್ಲಿ ಕೋಬಾಲ್ಟ್ ನೈಟ್ರೇಟ್ ಅನ್ನು ಯೂಸ್ ಮಾಡ್ತೀವಿ, ಕೋಬಾಲ್ಟ್ ನೈಟ್ರೇಟ್ ಅನ್ನ ಯೂಸ್ ಮಾಡಿದಾಗ ಹಳದಿ ಬಣ್ಣದ ಕಣಗಳು ನಮಗೆ ಕಾಣಿಸ್ಬೇಕು, ಕಾಣಿಸ್ಲಿಲ್ಲ ಅಂತೇಳಿ ಹೇಳಿದ್ರೆ ಆ ಪೊಟ್ಯಾಶ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಫರ್ಟಿಲೈಸರ್ ನಕಲಿ ಆಗಿದೆ ಅಂತೇಳಿ. ಈ ರೀತಿಯ ಬಹಳ ಸರಳ ಪರೀಕ್ಷೆಗಳನ್ನ ನಮ್ಮ ರೈತರು ಮಾಡೋದ್ರ ಮುಖಾಂತರ ಒಮ್ಮೆ ಅವರಿಗೆ ಯಾವುದೇ ಡೌಟ್ ಬಂತು ಅಂತ ಹೇಳಿದ್ರೆ ತಕ್ಷಣ ಈ ರೀತಿಯ ಪರೀಕ್ಷೆಗಳನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ.
1: ಈಗ ರೈತರಿಗೆ ಈ ಪರೀಕ್ಷೆಗಳ ಮೂಲಕ ಗೊತ್ತಾಯ್ತು ಅಂತ ಹೇಳಿದ್ರೆ, ಕಲಬೆರಕೆ ಆಗಿದೆ ಅಂತ ಹೇಳಿ ಗೊತ್ತಾಯ್ತು ಅಂತ ಹೇಳಿದ್ರೆ ಅವರು ಏನ್ ಮಾಡಬೇಕು, ಇದನ್ನ ನಿಯಂತ್ರಣ ಮಾಡಲಿಕ್ಕೆ ನಿಮ್ಮ ಇಲಾಖೆ ವತಿಯಿಂದ ಏನಾದರೂ ಸೌಲಭ್ಯಗಳು ಇದ್ದಾವೆ?
2: ಒಂದು ಏನು ಅಂತ ಹೇಳಿದ್ರೆ ತಕ್ಷಣವೇ ಅವರು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಈ ವಿಷಯವನ್ನು ತಿಳಿಸಬೇಕು, ಅಥವಾ ಹತ್ತಿರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಏನಿದೆ ಅಂದ್ರೆ ಆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಏನಿದೆ ಅಲ್ಲಿ ಕೂಡ ಅದನ್ನ ತಿಳಿಸಬಹುದು. ಅದನ್ನ ಹೊರತುಪಡಿಸಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಜಾರಿದಳ ಅಂತೇಳಿ ಒಂದು ಪ್ರತ್ಯೇಕ ವಿಭಾಗ ಇದೆ. ಈ ಜಾರಿದಳವನ್ನ ಇಬ್ಬರು ಸಹಾಯಕ ಕೃಷಿ ನಿರ್ದೇಶಕರು ನಮ್ಮ ಜಿಲ್ಲೆಯಲ್ಲಿ ನೋಡ್ಕೋತಾ ಇದ್ದಾರೆ. ಇವರಿಗೆ ನೇರವಾಗಿ ಫೋನ್ ಮಾಡಿ ತಿಳಿಸಬಹುದು, ಅಥವಾ ಜಂಟಿ ಕೃಷಿ ನಿರ್ದೇಶಕರಿಗೂ ಸಹಿತ ತಿಳಿಸ್ತು ಅಂತೇಳಿ ಹೇಳಿದ್ರೆ ಅವರ ಮೇಲೆ ಆ ರೀತಿಯ ರಸಗೊಬ್ಬರಗಳನ್ನ ತಯಾರು ಯಾರು ಮಾಡಿರ್ತಾರೋ ಅಂತವ್ರ ಮೇಲೆ ಖಂಡಿತವಾಗಿಯೂ ಕ್ರಮ ಜರುಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈಗ ಉದಾಹರಣೆಗೆ ನಾವು ಈಗಾಗಲೇ ಸುಮಾರು 21 ಪ್ರಕರಣಗಳನ್ನ ಕಳೆದ ಸಾಲಿನಲ್ಲಿ ಮಾಡಿದ್ದೇವೆ. ಈ ರೀತಿಯ ಕಲಬೆರಕೆ ರಸಗೊಬ್ಬರಗಳು ಬಂದಂತದನ್ನ ಬೇರೆ ಬೇರೆ ರಸಗೊಬ್ಬರಗಳ ನಿಯಂತ್ರಣ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥವ್ರು ಅಥವಾ ಕೀಟನಾಶಕ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥ ಸುಮಾರು 21 ಪ್ರಕರಣಗಳಲ್ಲಿ ನಾವು ಕೇಸ್ ಅನ್ನ ಬುಕ್ ಮಾಡಿದ್ದೇವೆ. ಆಮೇಲೆ 24-25 ಸಾಲಿನಲ್ಲೂ ಸಹಿತ ಸುಮಾರು 15 ಪ್ರಕರಣಗಳಲ್ಲಿ ಈ ರೀತಿ ನಾವು ಅವರ ಮೇಲೆ ಕ್ರಮವನ್ನು ಜರುಗಿಸಿದ್ದೇವೆ. ಈ ರೀತಿ ಈ ಸಾಲಿನಲ್ಲೂ ಸಹಿತ ನಮ್ಮ ಜಾಗೃತಿ ದಳ ಬಹಳ ಜಾಗೃತಿಯಿಂದ ಬೇರೆ ಬೇರೆ ಕಡೆ ಓಡಾಡಿಕೊಂಡಿದ್ದಾರೆ. ನೇರವಾಗಿ ಜಾಗೃತಿ ದಳವನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ನಮಗೆ ಜಾಗೃತಿ ದಳವನ್ನು ಕಾಂಟ್ಯಾಕ್ಟ್ ಮಾಡೋದು ನಮಗೆ ಗೊತ್ತಾಗೋದಿಲ್ಲ, ನಾವೆಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಅಂತಂದರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಇದರದ ಬಗ್ಗೆ ಅಂತೂ ಮಾಹಿತಿ ನಮ್ಮೆಲ್ಲ ರೈತರಿಗೂ ಇರುತ್ತೆ, ಅಥವಾ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ತು ಅಂತೇಳಿ ಹೇಳಿದರೆ ಅವ್ರ ಮೇಲೆ ಖಂಡಿತವಾಗಿಯೂ ರಸಗೊಬ್ಬರ ನಿಯಂತ್ರಣ ಆದೇಶ 1985 ಅಂತೇಳಿ ಒಂದು ಪ್ರತ್ಯೇಕ ಕಾಯ್ದೆ ಇದೆ. ಈ ಕಾಯ್ದೆ ಅನ್ವಯನೇ ಅವರು ನಮಗೆ ರಸಗೊಬ್ಬರವನ್ನು ವಿತರಣೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥದ್ದು. ಹಾಗಾಗಿ ಈ ಕಾಯ್ದೆ ಅಡಿಯಲ್ಲಿ ನಾವು ಅವರಿಗೆ ಬೇರೆ ಬೇರೆ ಶಿಕ್ಷೆಗೆ ಒಳಪಡಿಸತಕ್ಕಂಥ ಅವಕಾಶ ಇರುತ್ತದೆ.
1: ಇದಿಷ್ಟು ರಾಸಾಯನಿಕ ಗೊಬ್ಬರಗಳ ಸಮತೋಲಿತ ಬಳಕೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇದಕ್ಕಿಂತಲೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು.
2: ಹೌದು, ನಂದು ಫೋನ್ ನಂಬರ್ ಇದೆ 888-3-0-0-9-0-9-7-9-7.
1: ಇನ್ನೊಂದು ಸಾರಿ ಹೇಳಿ ಸರ್ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು.
2: 888-4-0-0-9-6-9-7. ಇದು ಜಂಟಿ ಕೃಷಿ ನಿರ್ದೇಶಕರು ರಮೇಶ್ ಕುಮಾರ್ ಅಂತೇಳಿ ನನ್ನ ಹೆಸರು. ನೇರವಾಗಿ ನನ್ನನ್ನೇ ಸಂಪರ್ಕ ಮಾಡಬಹುದು.
1: ಒಳ್ಳೆಯದು ಸರ್. ಇವತ್ತಿನ ಈ ಸಂಚಿಕೆಯಲ್ಲಿ ರಸಗೊಬ್ಬರಗಳ ಸಮತೋಲಿತ ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾಗಿ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
2: ಒಂದು ಒಳ್ಳೆಯ ಅವಕಾಶವನ್ನು ಆಕಾಶವಾಣಿ ಮಾಡಿಕೊಟ್ಟಿದೆ ಸರ್, ಆಕಾಶವಾಣಿಯವರಿಗೆ ಮತ್ತು ನಿಮಗೆ ವೈಯಕ್ತಿಕವಾಗಿ ಮಧುಸೂದನ್ ಅವರಿಗೆ ನಾವು ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ನಮಸ್ಕಾರ.
1: ನಮಸ್ತೆ.
0: ಇದುವರೆಗೆ ರಸಗೊಬ್ಬರಗಳ ಸಮತೋಲಿತ ಬಳಕೆ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಚನ್ನರಾಯಪಟ್ಟಣದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಸ್ವಪ್ನ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡಲಾಗುವುದು. ರೈತ ಬಾಂಧವರೇ, ನಾವು ಕಳೆದ ವಾರ ತಮಗೆ ಕೇಳಿದಂತಹ ಪ್ರಶ್ನೆ, ಹೆಚ್ಚು ಹಾಲನ್ನು ಕೊಡುವ ಮೇಕೆ ತಳಿ ಯಾವುದು ಅಂಥೇಳಿ, ಅದಕ್ಕೆ ಸರಿಯಾದಂತಹ ಉತ್ತರ ಬೀಟರ್.

0: శోభ, హాసన తలకు నిట్టెవరిన తీర్థావతి, అరకలగుడు తలకు పారసనహళ్ళియ పీడి లోకేష్ హాగూ అరకలగుడు తలకు నెలబళ్ళి గ్రామద దివ్యకుమార్. ಸರಿಯಾದಂತಹ ಉತ್ತರವನ್ನು ನಿಗದಿತ ದಿನದ ಒಳಗಾಗಿ ನಮಗೆ ತಲುಪುವ ಹಾಗೆ ಕಳುಹಿಸಿಕೊಟ್ಟ ಈ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಇನ್ನು ಲಾಟರಿ ಮೂಲಕ ಆಯ್ಕೆಯಾದ ಕಳೆದ ಸಂಚಿಕೆಯ ವಿಜೇತರು ಅರಕಲಗುಡು ತಾಲೂಕು ಪಾರಸನಹಳ್ಳಿಯ ಪಿಡಿ ಲೋಕೇಶ್ ಹಾಗೂ ಬೇಲೂರು ತಾಲೂಕು ರಾಮೇನಹಳ್ಳಿಯ ವೇದಮೂರ್ತಿ. ಪಿಡಿ ಲೋಕೇಶ್ ಹಾಗೂ ವೇದಮೂರ್ತಿ ಅವರಿಗೆ ಅಭಿನಂದನೆಗಳು. ರೈತ ಬಂಧವರೇ, ಇನ್ನು ಇಂದಿನ ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ. 100 ಕೆಜಿ ಯೂರಿಯಾ ಗೊಬ್ಬರದಲ್ಲಿ ಎಷ್ಟು ಕೆಜಿ ಸಾರಜನಕ ಇರುತ್ತದೆ? ಈ ವಿಚಾರಕ್ಕೆ ಪೂರಕವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ರಸಗೊಬ್ಬರಗಳ ಸಮತೋಲಿತ ಬಳಕೆ ವಿಚಾರಗಳನ್ನು ಮಾತನಾಡುವ ಸಂದರ್ಭದಲ್ಲಿ ಮಾಹಿತಿಯನ್ನ ಮಾಡಿಕೊಟ್ಟಿರ್ತಾರೆ. ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನಿಸಿಕೊಳ್ಳಿ. 100 ಕೆಜಿ ಯೂರಿಯಾ ಗೊಬ್ಬರದಲ್ಲಿ ಎಷ್ಟು ಕೆಜಿ ಸಾರಜನಕ ಇರುತ್ತದೆ? ಸರಿಯಾದಂತಹ ಉತ್ತರಗಳನ್ನು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಕೃಷಿಕಂಕಣ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಮೆ ರಸ್ತೆ, ಹಾಸನ 573-202. ರೈತ ಬಾಂಧವರೇ, ತಮ್ಮ ಪತ್ರಗಳು ಅಂಚೆ ಕಾರ್ಡಿನಲ್ಲಿಯೇ ಇರಲಿ. ತಮ್ಮ ಹೆಸರು, ವಿಳಾಸ ಹಾಗೂ ದೂರವಾಣಿ ಸಂಖ್ಯೆಗಳನ್ನು ತಪ್ಪದೆ ಪತ್ರದಲ್ಲಿ ನಮೂದಿಸಿ, ಹಾಗೇನೆ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ನಿಮ್ಮ ಪತ್ರಗಳು ಇರಲಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
1: ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ.
2: ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ ಕೇಳಿದಿರಿ.
3: ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್.
4: ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ.
2: ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದವರು ಕೃಷಿ ಇಲಾಖೆ ಹಾಸನ.

0: ರೈತ ಬಾಂಧವರೇ, ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ಕೇಳೋಣ, ಕೃಷಿ ವಿಜ್ಞಾನ ಕೇಂದ್ರ ಹಮ್ಮಿಕೊಂಡಿರುವ ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರಿಂದ ಮಾಹಿತಿಯನ್ನ.
1: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ನಾವೀಗ ಮುಂಗಾರು ಹಂಗಾಮಿನ ಒಂದು ಸಂದರ್ಭದಲ್ಲಿ ಇದ್ದೇವೆ. ಈ ವಾರದಲ್ಲಿ ಚೆನ್ನಾಗಿ ಎಲ್ಲ ಕಡೆಯೂ ಕೂಡ ಮಳೆ ಆಗ್ತಾ ಇದೆ, ಬಿತ್ತನೆ ಕಾರ್ಯ ಚುರುಕಾಗಿದೆ, ಕೃಷಿ ಚಟುವಟಿಕೆ ಗರಿಗೆದರಿದೆ. ಈ ಸಂದರ್ಭದಲ್ಲಿ ಹಾಸನದ ಸಮೀಪ ಕಂದಲಿಯಲ್ಲಿ ಇರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮವನ್ನು ನಿಮಗಾಗಿ ಆಯೋಜನೆಯನ್ನು ಮಾಡಿದೆ. ಯಾವತ್ತು ಮಾಡಿದೆ, ಎಲ್ಲಿ ಮಾಡಿದೆ ಮತ್ತು ಈ ಒಂದು ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರು ಈಗ ತಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಸರ್.
1: ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ ಯಾವತ್ತು ನಡೀತಾ ಇದೆ ಸರ್, ಎಲ್ಲಿ ನಡೀತಾ ಇದೆ?
2: ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ 12/6/26 ಈ ಒಂದು ಕಾರ್ಯಕ್ರಮ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿಯಲ್ಲಿ ನಡೀತಾ ಇದೆ ಸರ್. ಇದು ಹಾಸನದಿಂದ 8 ಕಿಲೋಮೀಟರ್ ಸಕಲೇಶ್ಪುರ ರೋಡಲ್ಲಿದೆ. ಆ ಒಂದು ಕೇಂದ್ರದಲ್ಲಿ ಈ ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ ನಡೀತಾ ಇದೆ. ಇದು 12/6/ಜೂನ್ ಇದೇ ತಿಂಗಳು ಕಾರ್ಯಕ್ರಮ ಈ ನಡೀತದೆ. ಈ ಕಾರ್ಯಕ್ರಮದಲ್ಲಿ ರೈತ ಬಾಂಧವರು ಬಂದು ಭಾಗವಹಿಸಿ ಒಂದು ತಾಂತ್ರಿಕ ಮಾಹಿತಿಯನ್ನು ಪಡ್ಕೋಬಹುದು. ಎರಡನೇದಲ್ಲಿ ನಮ್ಮಲ್ಲಿ ಇತ್ತೀಚೆಗೆ ಬಿಡುಗಡೆ ಆದಂತಹ ಏನು ಹೊಸ ತಳಿಗಳಿದ್ದಾವೆ, ತಳಿಗಳನ್ನು ಅವರು ಖರೀದಿ ಮಾಡಿಕೊಂಡು ಹೋಗ್ಬೋದು, ಬೀಜಗಳನ್ನ ಖರೀದಿ ಮಾಡ್ಬೋದು ಅಥವಾ ಸಸಿಗಳನ್ನು ತಗೋಬಹುದು. ಜೊತೆಗೆ ತಾಂತ್ರಿಕ ಮಾಹಿತಿನ ವಿಜ್ಞಾನಿಗಳಿರ್ತಾರೆ, ಎಲ್ಲ ವಿಜ್ಞಾನಿಗಳು ಇರ್ತಾರೆ. ಈಗ ರೋಗಶಾಸ್ತ್ರಜ್ಞರು ಇರ್ತಾರೆ, ಬೇಸಾಯ ಶಾಸ್ತ್ರಜ್ಞರು ಇರ್ತಾರೆ ಅಥವಾ ಮಣ್ಣು ವಿಜ್ಞಾನಿಗಳು ಇರ್ತಾರೆ, ಇಂಜಿನಿಯರಿಂಗ್ ಪ್ರಾಧ್ಯಾಪಕರು ಇರ್ತಾರೆ. ಇವರು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ವಿಜ್ಞಾನಿಗಳಿರೋದ್ರಿಂದ ಅದೊಂದು ಅವಕಾಶ. ಅವರು ಬಂದು ಬೇಕಾದಷ್ಟು ಬೀಜಗಳನ್ನು ಖರೀದಿ ಮಾಡಿಕೊಂಡು ಅಥವಾ ಏನು

0: ಗಿಡಗಂಟೆಗಳನ್ನ ಖರೀದಿ ಮಾಡಿಕೊಂಡು ತಾಂತ್ರಿಕ ಮಾಹಿತಿಯನ್ನ ಪಡೆದುಕೊಂಡು ಹೋಗೋದಕ್ಕೆ ಪ್ರತಿ ವರ್ಷ June 12 ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ವರ್ಷವೂ ಸಹ ಅದೇ ದಿನದಂದು ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ನಡೆಯುತ್ತೆ ಸರ್.
1: ಏನೆಲ್ಲ ವಿಶೇಷತೆಗಳಿರುತ್ತೆ ಸರ್?
0: ಸರ್, ಇಲ್ಲಿ ವಿಶೇಷತೆಗಳೇನಂತಂದ್ರೆ, ಮೊದಲನೆಯದಾಗಿ ಬಂದಂತ ರೈತ ಬಾಂಧವರಿಗೆ ನಾವು ತಾಂತ್ರಿಕ ಮಾಹಿತಿಯನ್ನು ಕೊಡ್ತೀವಿ. ಅದು ವಿಜ್ಞಾನಿಗಳೆಲ್ಲ
1: ಮುಂಗಾರು ಸಂದರ್ಭದಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳಿಬಹುದು, ಹೇಗೆ ಬೆಳಿಬೇಕು, ಅದಕ್ಕೆ ಬಂದಿರತಕ್ಕಂತಹ ನೂತನ ತಾಂತ್ರಿಕತೆಗಳು, ಅದಕ್ಕಾಗಿ ಬಂದಿರತಕ್ಕಂತಹ ಹೊಸ ಹೊಸ ತಳಿಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತೀವಿ.
0: ಅದು ಒಂದು ಕಾರ್ಯಕ್ರಮ. ಎರಡನದು, ಅಲ್ಲೇ ಈ ಬೀಜಗಳು, ಹೊಸ ತಳಿಗಳು, ಹೊಸ ತಂತ್ರಜ್ಞಾನಗಳು ಅಲ್ಲೇ ಲಭ್ಯತೆ ಇರೋದ್ರಿಂದ ಅವ್ರು ಖರೀದಿ ಮಾಡ್ಕೊಂಡು ಹೋಗ್ಬಹುದು, ಅಲ್ಲೇ ಸಿಗ್ತದೆ. ಉದ್ದೇಶನೇ ಅಷ್ಟೇ ಆಕ್ಚುಲಿ. ಆ ಒಂದು ದಿನದಂದು ಅವರಿಗೆ ಒಂದು ಲಭ್ಯತೆ ಇರಬೇಕು, ಬಂದು ತಾಂತ್ರಿಕ ಮಾಹಿತಿಯನ್ನು ಪಡ್ಕೊಂಡು ಆ ಬೀಜಗಳನ್ನ, ಹೊಸ ತಳಿಗಳನ್ನ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶ ಅದಿರ್ತದೆ. ಎರಡನದು, ಅವ್ರು ಬಂದಂತ ಸಮಯದಲ್ಲಿ ಅವ್ರ ಕೃಷಿ ಏನು, ನಮ್ಮ ರೈತ ಬಂದವರಿಗೆ ಏನು ಅನುಕೂಲ ಬೇಕು ಅವೆಲ್ಲ ನಾವು ಮಾಡಿರ್ತೀವಿ. ಏನು ಮಧ್ಯಾಹ್ನ ಒಂದು ಲಘು ಉಪಹಾರ ಮಾಡಿರ್ತೀವಿ. ಹಾಗಾಗಿ ಒಂದು ಮಾಹಿತಿ ತಗೋಬಹುದು, ಪರಿಕರಗಳನ್ನ ಖರೀದಿ ಮಾಡ್ಕೋಬಹುದು, ವಿಜ್ಞಾನಿಗಳ ಜೊತೆ ಬೆರೆತು ಏನು ಮಾತನಾಡಬಹುದು. ಅದ್ರ ಜೊತೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಏನು ಸಿಗ್ತದೆ, ಏನು ತಂತ್ರಜ್ಞಾನಗಳಿದಾವೆ, ಅದನ್ನು ಅವ್ರ ಕಣ್ಣಾರೆ ನೋಡಿ ಮಾಹಿತಿಯನ್ನ ಪಡ್ಕೊಂಡು ಹೋಗ್ಬೋದು ಸರ್.
1: ಇಷ್ಟೆಲ್ಲ ವಿಶೇಷತೆಗಳು ಅಲ್ಲಿ ಇರುತ್ತೆ. ನಮ್ಮ ಜಿಲ್ಲೆಯ ಕೃಷಿಕರು ಈ ಒಂದು ತಾಂತ್ರಿಕ ಕಾರ್ಯಕ್ರಮದಲ್ಲಿ ಯಾಕೆ ಭಾಗವಹಿಸಬೇಕು ಅಂತ ಹೇಳಿ ತಾವು ಬಯಸ್ತೀರಿ?
0: ಭಾಗಂತಂದ್ರೆ ಕೆಲ ಏನಾಗ್ತದೆ, ಪ್ರತಿದಿನ ವಿಜ್ಞಾನಿಗಳು ಕ್ಷೇತ್ರಗಳಿಗೆ, ಬೇರೆ ಬೇರೆ ತಾಲೂಕುಗಳಿಗೆ, ಬೇರೆ ಬೇರೆ ರೈತರ ತಾಲೂಕುಗಳಿಗೆ ಹೋಗ್ತಾ ಇರ್ತಾರೆ. ಎಲ್ಲಾ ವಿಜ್ಞಾನಿಗಳು ಎಲ್ಲಾ ದಿನದಲ್ಲಿ ಲಭ್ಯತೆ ಇರಲ್ಲ, ಬೇರೆ ಬೇರೆ ಕಡೆ ಅವರು ಪ್ರವಾಸವನ್ನ ಕೈಗೊಂಡಿರ್ತಾರೆ. ಯಾವುದೋ ಸಮಯದಲ್ಲಿ ಬಂದಾಗ ನಿಮಗೆ ಕೆಲವು ವಿಜ್ಞಾನಿಗಳು ಸಿಗದೇ ಇರಬಹುದು. ಆದ್ರೆ ಈ ದಿನ ಎಲ್ಲಾ ವಿಜ್ಞಾನಿಗಳು ಇಲ್ಲೇ ಇರ್ತಾರೆ. ಎಲ್ಲಾ ವಿಜ್ಞಾನಿಗಳು ಇಲ್ಲಿರೋದ್ರಿಂದ ತಾವು ಬಂದ್ರೆ ಎಲ್ಲಾ ತರದ ತಂತ್ರಜ್ಞಾನಗಳನ್ನ, ಮಾಹಿತಿಗಳನ್ನ ಪಡ್ಕೋಬಹುದು, ಎಲ್ಲಾ ವಿಜ್ಞಾನಿಗಳನ್ನ ಭೇಟಿ ಮಾಡಬಹುದು. ಆಮೇಲೆ ನಿಮ್ಗೆ ಎಲ್ಲ ಈ ಏನು ಪರಿಕರಗಳನ್ನ ಹೇಳಿದೆ, ಆ ಪರಿಕರಗಳ ಲಭ್ಯತೆ ಎಲ್ಲಾ ಸಮಯದಲ್ಲೂ ಸಿಗಲ್ಲ ನಿಮ್ಗೆ. ಈ ದಿನ ಸಿಗುತ್ತೆ, ಅದನ್ನ ಪಡೆದುಕೊಂಡು ಹೋಗ್ಬೋದು, ಖರೀದಿ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವ್ರಿಗೆ ಹೆಚ್ಚು ಉಪಯೋಗ, ರೈತ ಬಾಂಧವರಿಗೆ ಒಂದು ನಿಗದಿತ ಸಮಯ.
1: ಸರ್, ಈ ಸಾಲಿನ ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ ಯಾವತ್ತು, ಎಲ್ಲಿ ಮತ್ತೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಇನ್ನೊಂದ್ಸಾರಿ ನಮ್ಮ ಕೃಷಿಕರಿಗೆ ಹೇಳಿ ಸರ್.
0: ಸರ್, ಪೂರ್ವ ಮುಂಗಾರು ಏನು ತಾಂತ್ರಿಕ ಕಾರ್ಯಕ್ರಮ ಇದೆ, 12/6/2026 ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ ಆವರಣದಲ್ಲಿ ನಡೀತಾ ಇದೆ.
1: ಶುಕ್ರವಾರ
0: ನಡೀತಾ ಇದೆ. ರೈತ ಬಾಂಧವರು ದಯಮಾಡಿ ಭಾಗವಹಿಸಿ ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ ಸರ್.
1: ಒಳ್ಳೇದು ಸರ್. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಈ ಸಾಲಿನಲ್ಲಿ ಆಯೋಜನೆಯನ್ನು ಮಾಡಿರತಕ್ಕಂತಹ ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮದ ಬಗ್ಗೆ ವಿವರವಾದ ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ಕೃಷಿ ವಿಜ್ಞಾನ ಕೇಂದ್ರ ಹಮ್ಮಿಕೊಂಡಿರುವ ಪೂರ್ವ ಮುಂಗಾರು ತಾಂತ್ರಿಕ ಕಾರ್ಯಕ್ರಮ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.
3: ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನ್

0: ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ

0: ಹತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಸಕಲ ಜೀವಿಗಳ ತಾಣ ಮಣ್ಣು.
3: ವಿಷಗಳಿಂದ ಆಗುತ್ತಿದೆ ಹುಣ್ಣು.
4: ಭೂಮಿ ಹಸಿರ ಸಂಪತ್ತಿನ ಆಗರ.
5: ಕುಂದದಿರಲಿ ನಮ್ಮ ಸಡಗರ.
6: ಹಸುರಿನ ಬನ್ನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು.
7: ಆಸೆಗಳಿಗೆ ಕಡಿವಾಣ ಇರಲಿ,
8: ಕಲ್ಮಶಗಳು ಸೇರದಂತಿರಲಿ.
9: ಕಾಣೋ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ

ಇದುವರೆಗೂ ರೈತರಿಗಾಗಿನ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಕೇಳಿದರೆ ನಾಳಿನ ಕೃಷಿ ರಂಗದಲ್ಲಿ ಕೇಳಿ, ಮೀನುಗಾರಿಕೆ ಇಲಾಖೆಯಿಂದ ಕೃಷಿಕರು ಹಾಗೂ ಮೀನುಗಾರಿಕೆಗೆ ದೊರೆಯುವ ಸೇವಾ ಸೌಲಭ್ಯಗಳು, ಈ ಕುರಿತು ಹಾಸನದ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕೆಸಿ ವಿಕಾಸ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಇದು ಆಕಾಶವಾಣಿ. ಇದೀಗ ಒಂದು ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿ ಇದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೂವರು ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ, ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ವಾರ್ತೆಗಳ ವಿವರ. ಜಗತ್ತು ಅನಿಶ್ಚಿತತೆ ಮತ್ತು ಅಸ್ಥಿರತೆಯ ಅವಧಿಯನ್ನು ಎದುರಿಸುತ್ತಿದ್ದರೂ ಭಾರತವು ತನ್ನ ಅಭಿವೃದ್ಧಿಯ ಪಥದಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆದ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಕಸಿತ ಭಾರತದ ದೂರದೃಷ್ಟಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಹಕಾರ ಹಾಗೂ ಸಂವಾದ ಅತ್ಯಗತ್ಯ. ಯುವ ಜನತೆಗೆ ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಸಶಕ್ತ ಯುವಶಕ್ತಿಯೇ ದೇಶದ ಪ್ರೇರಕ ಶಕ್ತಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಕ್ತ ವ್ಯಾಪಾರ ಒಪ್ಪಂದಗಳು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ನೂತನ ಅವಕಾಶಗಳನ್ನು ಕಲ್ಪಿಸಿವೆ ಎಂದು ತಿಳಿಸಿದ ಪ್ರಧಾನಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯು ವಿಕಸಿತ ಭಾರತದ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಕೃಷಿ, ಸ್ಟಾರ್ಟ್ಅಪ್, ವಿಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ನಾರಿ ಶಕ್ತಿಯು ಕೊಡುಗೆಯನ್ನು ನೀಡುತ್ತಿದ್ದು, ರಾಜ್ಯಗಳು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಒಮಾನ್ನ ಶಿನಾಸ್ ಬಂದರು ಬಳಿ ಗಿನಿ ಬಿಸೌ ಧ್ವಜದ ಎಂಟಿ ಜಲವೀರ್ ವಾಣಿಜ್ಯ ಟ್ಯಾಂಕರ್ ಹಡಗಿನಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು ಕಡಲ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 20 ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವಂತಹ ಈ ಹಡಗಿನ ಪರಿಸ್ಥಿತಿಯನ್ನು ಮಸ್ಕತ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಒಮಾನ್ ಜಲಪ್ರದೇಶದಲ್ಲಿ ಕಳೆದ 72 ಗಂಟೆಗಳಲ್ಲಿ ಭಾರತೀಯ ಸಿಬ್ಬಂದಿ ಇದ್ದಂತಹ ಹಡಗುಗಳು ಬಿಕ್ಕಟ್ಟಿಗೆ ಸಿಲುಕುತ್ತಿರುವುದು ಇದು ಸತತ ಮೂರನೆಯ ಬಾರಿಯಾಗಿದೆ. ಈ ನಡುವೆ ನಿನ್ನೆ ರಾತ್ರಿ ಒಮಾನ್ ಕರಾವಳಿಯಲ್ಲಿ ಅಮೆರಿಕ ಪಡೆಗಳ ಕ್ಷಿಪಣಿ ದಾಳಿಗೆ ಒಳಗಾಗಿದ್ದಂತಹ ಎಂಟಿ ಸೆಟ್ಟಬೆಲ್ಲೋ ಹಡಗಿನಲ್ಲಿದ್ದಂತಹ ಮೂವರು ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ದೃಢಪಡಿಸಿದ್ದಾರೆ. ಹಡಗಿನಲ್ಲಿದ್ದಂತಹ 24 ಭಾರತೀಯರ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು ಅವರನ್ನು ಸ್ವದೇಶಕ್ಕೆ ಕರೆತರಲು ಕ್ರಮ ಕೈಗೊಳ್ಳಲಾಗಿದೆ. ಕಳೆದ ಜೂನ್ 8ರಂದು ಸಹ ಎಂಟಿ ಮಾರಿವೆಕ್ಸ್ ಹಡಗಿನ ಮೇಲೆ ಅಮೆರಿಕ ಪಡೆಗಳು ದಾಳಿಯನ್ನು ನಡೆಸಿದ್ದವು. ನಾವಿಕರ ಜೀವಕ್ಕೆ ಧಕ್ಕೆ ತರುತ್ತಿರುವಂತಹ ಇಂತಹ ದಾಳಿಗಳನ್ನು ಅಂತಾರಾಷ್ಟೀಯ ಕಡಲ ಸಂಸ್ಥೆ ಐಎಂಒ ತೀವ್ರವಾಗಿ ಖಂಡಿಸಿದೆ. ಒಮಾನ್ ಕರಾವಳಿಯಲ್ಲಿ ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೇಲೆ ನಡೆದಂತಹ ದಾಳಿಯಲ್ಲಿ ಮೂವರು ಭಾರತೀಯ ನಾವಿಕರು ಮೃತಪಟ್ಟರುವುದನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಅಂತರ್ ಸಚಿವಾಲಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್, ಈ ಸಂಬಂಧ ಅಮೆರಿಕ ರಾಯಭಾರಿ ಅಧಿಕಾರಿಯನ್ನು ಕರೆಸಿ ಸರ್ಕಾರ ತೀವ್ರ ಪ್ರತಿಭಟನೆ ದಾಖಲಿಸಿದೆ ಎಂದಿದ್ದಾರೆ. ಗಲ್ಫ್ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಆರ್ ಮಹಾಜನ್ ಮಾತನಾಡಿ, ಗಲ್ಫ್ ಮತ್ತು ಪಶ್ಚಿಮ ಏಷ್ಯಾ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ದೂತಾವಾಸ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬಂದರು, ಹಡಗುಗಳು ಮತ್ತು ಜಲಮಾರ್ಗಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಕೇಶ್ ಮಂಗಲ್, ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಬದ್ದರಾಗಿರುವುದಾಗಿ ಪುನರುಚ್ಚರಿಸಿದ್ದು, ನಾವಿಕರ ಕಲ್ಯಾಣ ನಿಧಿ ಸಂಘದಿಂದ ಮೃತ ನಾವಿಕರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸೂಚನೆ ನೀಡಲಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಈ ವೇಳೆ ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು, ಒಮಾನ್, ರಷ್ಯಾ ಸೇರಿದಂತೆ ವಿವಿಧ ದೇಶಗಳಿಂದ ಯೂರಿಯಾ ಪೂರೈಕೆ ಖಚಿತಪಡಿಸಿಕೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶದಲ್ಲಿ ಅನಿಲ ಪೂರೈಕೆಯು ಸ್ಥಿರವಾಗಿದೆ. ಕಳೆದ 3 ದಿನಗಳಲ್ಲಿ 1.49 ಕೋಟಿ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಕಾಳಸಂತೆ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಗಿದೆ. ಕುಟುಂಬ ಮತ್ತು ಮುಂದಿನ ಪೀಳಿಗೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗೃಹಿಣಿಯರನ್ನು ದೇಶದ ನಿರ್ಮಾತೃಗಳು ಎಂದು ಸುಪ್ರೀಂಕೋರ್ಟ್ ಇಂದು ಐತಿಹಾಸಿಕ ತೀರ್ಪು ನೀಡಿದೆ. ರಸ್ತೆ ಅಪಘಾತಗಳಲ್ಲಿ ಗೃಹಿಣಿಯರು ಮರಣ ಹೊಂದಿದಂತಹ ಸಂದರ್ಭಗಳಲ್ಲಿ ಪರಿಹಾರವನ್ನು ಲೆಕ್ಕ ಹಾಕುವ ವೇಳೆ ಅವರ ಗೃಹ ಕೆಲಸ ವೇತನರಹಿತವಾಗಿದ್ದರೂ ಅದರ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡು ತಿಂಗಳಿಗೆ ಕನಿಷ್ಠ 30,000 ರೂಪಾಯಿಗಳಾಗಿ ನಿಗದಿಪಡಿಸಬೇಕು ಎಂದು ನ್ಯಾಯಾಲಯ ಆದೇಶ ನೀಡಿದೆ. ಮನೆ ನಿರ್ವಹಿಸುವಂತಹ ಮಹಿಳೆಯರನ್ನು ಕೇವಲ ಗೃಹಿಣಿ ಎಂದು ಕರೆಯುವುದು ಸಮಾಜಕ್ಕೆ ಅವರ ಕೊಡುಗೆ ಮತ್ತು ಮೌಲ್ಯವನ್ನು ಅಲ್ಪವಾಗಿ ಪರಿಗಣಿಸಿದಂತಾಗುತ್ತದೆ ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ. ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕರೋಲ್ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಅವರ ಪೀಠವು ಕುಟುಂಬದ ಆರೈಕೆ ಮತ್ತು ಮನೆ ನಿರ್ವಹಣೆಯು ಗಮನಾರ್ಹ ಆರ್ಥಿಕ ಮೌಲ್ಯವನ್ನು ಹೊಂದಿದ್ದು ಇದು ಮಾನವ ಬಂಡವಾಳದ ಅಭಿವೃದ್ಧಿಗೆ ಅತ್ಯಗತ್ಯ ಎಂದು ಸ್ಪಷ್ಟಪಡಿಸಿದೆ. ನವೆಂಬರ್ 2001ರಲ್ಲಿ ಪಂಜಾಬ್ನಲ್ಲಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಮಗುವಿಗಿಂತ ಗಂಡು ಮಗುವಿಗೆ ಹೆಚ್ಚು ಆದ್ಯತೆ ನೀಡುವ ಮನೋಭಾವ ಇನ್ನೂ ಸಮಾಜದಲ್ಲಿ ಮುಂದುವರೆದಿದೆ ಎಂದು ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PPPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಸೇರಿದಂತೆ ಹಲವು ಸರ್ಕಾರಿ ಯೋಜನೆಗಳು ಹೆಣ್ಣು ಮಕ್ಕಳ ಪರ ಕೆಲಸ ಮಾಡುತ್ತಿವೆ ಎಂದು ನ್ಯಾಯಾಲಯ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಇನ್ನೂ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಕಡಿಮೆ ಇರುವುದು ಸವಾಲಾಗಿ ಉಳಿದಿದೆ ಎಂದು ಹೇಳಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PCPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. 945 ಇದ್ದಂತಹ ಮಕ್ಕಳ ಲಿಂಗಾನುಪಾತವು 2011ಕ್ಕೆ 919ಕ್ಕೆ ಇಳಿದಿರುವುದನ್ನು ಉಲ್ಲೇಖಿಸಿದ ಸುಪ್ರೀಂಕೋರ್ಟ್ ಈ ಸಮಸ್ಯೆಯ ಗಂಭೀರತೆಯನ್ನು ಎತ್ತಿ ತೋರಿಸಿದೆ. ಇದೇ ವೇಳೆ ವೈದ್ಯರೊಬ್ಬರು ಸಲ್ಲಿಸಿದ್ದ ಮೇಲ್ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಮಾಲ್ಡೀವ್ಸ್ ದೇಶದಲ್ಲಿ ಹೆಚ್ಚುತ್ತಿರುವಂತಹ ದಡಾರ ಪ್ರಕರಣಗಳನ್ನು ನಿಯಂತ್ರಿಸಲು ಮತ್ತು ಅಲ್ಲಿನ ಸಾರ್ವಜನಿಕ ಆರೋಗ್ಯ ರಕ್ಷಣೆಗೆ ಬೆಂಬಲ ನೀಡುವ ನಿಟ್ಟನಲ್ಲಿ ಭಾರತ ಸರ್ಕಾರವು 20,000 ಡೋಸ್ ದಡಾರ ಲಸಿಕೆ ಮತ್ತು ಸುಮಾರು 3 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಒಳಗೊಂಡ ತುರ್ತು ನೆರವನ್ನು ರವಾನಿಸಿದೆ. ಈ ಸಕಾಲಿಕ ನೆರವು ಮಾಲ್ಡೀವ್ಸ್ನಲ್ಲಿ ಲಸಿಕಾಕರಣ ಪ್ರಕ್ರಿಯೆಯನ್ನು ಬಲಪಡಿಸಲು ಮತ್ತು ಅಲ್ಲಿನ ಸರ್ಕಾರದ ರೋಗ ನಿಯಂತ್ರಣ ಪ್ರಯತ್ನಗಳಿಗೆ ಹೆಚ್ಚಿನ ಶಕ್ತಿ ತುಂಬಲು ನೆರವಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ PV ಸಿಂಧು ಮತ್ತು ತನ್ವಿ ಶರ್ಮಾ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ 16 ಆಟಗಾರರ ಸುತ್ತಿನ ಪಂದ್ಯದಲ್ಲಿ PV ಸಿಂಧು ಭಾರತದವರೇ ಆದಂತಹ ಏಷ್ಯಾರಾಣಿ ಬರುವಾ ಅವರನ್ನ 22-20, 21-12 ನೇರ ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಪಂದ್ಯದಲ್ಲಿ ಸಿಂಧು ಚೆನ್ ಸು ಯು ಅವರನ್ನು ಎದುರಿಸಲಿದ್ದಾರೆ. ಮತ್ತೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಮಾಳವಿಕಾ ಬನ್ಸೋದ್ ವಿರುದ್ದ 21-15 ಅಂತರದಲ್ಲಿ ಜಯ ದಾಖಲಿಸಿ ಅಂತಿಮ 8ರ ಘಟಕ್ಕೆ ಪ್ರವೇಶ ಪಡೆದಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ MR ಅರ್ಜುನ್ ಮತ್ತು ಹರಿಹರನ್ ಅಂಸ ಕರುಣನ್ ಜೋಡಿ ನ್ಯೂಜಿಲೆಂಡ್ನ ಮೈಕೆಲ್ ಓವನ್ ಮತ್ತು ಡೈಲನ್ ಸೋಡ್ಜಾಸಾ ಜೋಡಿಯನ್ನು 21-17, 21-7 ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಲ್ಜೆಕ್ಟಾದಲ್ಲಿ ಆರಂಭಗೊಳ್ಳಲಿದ್ದು ಪ್ರಪಂಚದಾದ್ಯಂತ ಕ್ರೀಡಾ ಅಭಿಮಾನಿಗಳು 1 ತಿಂಗಳ ಕಾಲ ನಡೆಯುವಂತಹ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 12:30 ಅಂದರೆ ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ ಜುಲೈ 19ರವರೆಗೆ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದಂತಹ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗಿಯಾಗುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಭಾರತ ಮತ್ತು ನೇಪಾಳ ನಡುವೆ ಹೊಸ ಡಿಜಿಟಲ್ ಹಣ ವರ್ಗಾವಣೆ ವ್ಯವಸ್ಥೆ ಆರಂಭವಾಗಿದೆ. ಇದು ಭಾರತದ ಯುಪಿಎ ಮತ್ತು ನೇಪಾಳದ ಎನ್ಪಿಐ ವ್ಯವಸ್ಥೆಗಳನ್ನು ನೇರವಾಗಿ ಸಂಪರ್ಕಿಸುತ್ತದೆ. ಇದರಿಂದ ಎರಡೂ ದೇಶಗಳ ಜನರು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ತಕ್ಷಣವೇ ಮತ್ತು ಸುರಕ್ಷಿತವಾಗಿ ಹಣವನ್ನು ಕಳುಹಿಸಬಹುದಾಗಿದೆ. ಈ ವ್ಯವಸ್ಥೆ ಹಣಕಾಸು ಸೇವೆಗಳನ್ನು ಹೆಚ್ಚು ಜನರಿಗೆ ತಲುಪಿಸುವುದರ ಜೊತೆಗೆ ಭಾರತ ನೇಪಾಳ ಆರ್ಥಿಕ ಹಾಗೂ ಡಿಜಿಟಲ್ ಸಂಬಂಧಗಳನ್ನು ಬಲಪಡಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿ ಇದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟಬೆಲ್ಲೋ ಹಡಗಿನ 3 ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಪಿವಿ ಸಿಂಧು ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 7:45:23. ಇನ್ನು ಮುಂದೆ ಆಲಿಸಿ ಕನ್ನಡ ಚಿತ್ರಗೀತೆಗಳು. ಕೇಳುಗರೆ, ಕನ್ನಡ ಚಿತ್ರಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ಸಂಗೀತಂ ಶ್ರೀನಿವಾಸರಾವ್ ಅವರಿಂದ, ಸಾಹಿತ್ಯ ಜಿ ಉದಯಶಂಕರ್ ಅವರದು.

0: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
1: ಕೇಳಿದರೆ ಈಗಷ್ಟೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಒಂದು ಭಾವ ತುಂಬಿದ ಗೀತೆಯನ್ನ ಕೇಳಿಸ್ಕೊಂಡ್ರಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಚಂದನದ ಗೊಂಬೆ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ ಅವರಿಂದ, ಸಾಹಿತ್ಯ ಜಿ ಉದಯಶಂಕರ್ ಅವರದು.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ತಾರೀಕಿನವರೆಗೆ ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
2: ಕನ್ನಡ ಚಿತ್ರಗೀತೆಗಳಲ್ಲಿ ಕೊನೆಯದಾಗಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲಾ ಅವರು ಹಾಡಿರುವ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವ ದೇವರ ಆಟ ಚಿತ್ರದ ಗೀತೆ.

0: ಆತ್ಮೀಯ ಶ್ರೋತೃಗಳೇ, ಸಮಯ 8:08. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಯುವವಾಣಿಯಲ್ಲಿ ಇನ್ಫೋಟೆಕ್ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಚ್ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತ ಎಫ್ ತಳವ.
1: ಇವತ್ತು ಲಾಸ್ಟ್ ಎಕ್ಸಾಮು. ಸ್ವರ್ಣಕ್ಕ ಸಿಕ್ರೆ ಅವಳ ಜೊತೆನೆ ಮನೆಗೆ ಹೋಗ್ಬೋದಪ್ಪ, ಹೆಂಗು ಟೈಮ್ ಪಾಸ್ ಆಗುತ್ತೆ. ಹೇ ಸ್ವರ್ಣಕ್ಕ, ಇಲ್ಲಿ ಇಲ್ಲಿ ಇಲ್ಲಿ.
2: ಓಹೋಹೋ, ಏನು ಎಕ್ಸಾಮ್ ಮುಗಿಯೋವರೆಗೆ ಕಾಣಿಸ್ಕೊಳ್ಳೇ ಇಲ್ಲ, ಫುಲ್ ಓದಿದ್ದೆ ಓದಿದ್ದ,
1: ಸಿಕ್ಕಾಪಟ್ಟೆ. ಆಮೇಲೆ ನಿಮಗೆ ನಾನೊಂದು ಭಯಣ ಅಂತ ಅನ್ಕೊಂಡಿದ್ದೀನಿ.
2: ಯಾಕೆ, ನಾನೇನ್ ಮಾಡ್ದೆ?
1: ಅಯ್ಯೋ, ನಾನು ಎಕ್ಸಾಮ್ ಸ್ಟಾರ್ಟ್ ಆಗಕ್ಕೆ ಒಂದ್ ಮೂರ್ ದಿವಸ ಮುಂಚೆ ನಿಮ್ ಮನೆಗ್ ಬಂದಿದ್ದೆ.
2: ನೆನ್ಪಿದೆ, ನೆನ್ಪಿದೆ.
1: ನೀವು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥಿಯರಿ ಬಗ್ಗೆ ನನಗೆ ಹೇಳಿದ್ರಿ.
2: ಹಾ, ಅದೊಂದ್ ಕಷ್ಟದ ಸಬ್ಜೆಕ್ಟ್ ಅಪ್ಪ, ಓದ್ತಾ ಕುತ್ಕೊಂಡಿದ್ದೆ ನಾನು.
1: ಹೌದು, ಏನಾಯ್ತು ಗೊತ್ತಾ, ನಾನು ಎಕ್ಸಾಮ್ ಬರಿಬೇಕಾದ್ರೆ ಏನೋ ಒಂದ್ ಮಗಪ್ ಮಾಡ್ತಿದ್ದೆ, ಏನೋ ನೆನ್ಪ್ ಮಾಡ್ಕೊಳ್ತಿದ್ದೆ, ತಕ್ಷಣ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥಿಯರಿ ಬಂದ್ಬಿಡದ.
2: ಓ ಮೈ ಗಾಡ್, ನೋಡು ನೀನ್ ಹೇಳಿದ್ ನಿಜ. ಅವತ್ತು ಬರೀ ನಾವೇ ಓದದ್ಕಿಂತ ನಾವು ಓದಿದ್ದನ್ನ ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅಥವಾ ಹೇಳ್ಕೊಟ್ರೆ ಇನ್ನ ಚೆನ್ನಾಗ್ ನೆನ್ಪಿರುತ್ತೆ ಅಂತ.
1: ನೀವ್ ಚೆನ್ನಾಗ್ ಬರೆದ್ರ?
2: ಹಾ, ಚೆನ್ನಾಗ್ ಬರ್ದೆ.
1: ನನ್ಗಂತೂ ಸಕ್ಕ ಟೆನ್ಷನ್ ಆಗೋಗಿತ್ತು, ಆಮೇಲೆ ಸ್ವಲ್ಪ ಕಾಮ್ ಆದೆ. ಐದ್ ನಿಮಿಷ ಸುಮ್ನೆ ಕುತ್ಕೊಂಡೆ, ಏನು ಮಾಡ್ಲಿಲ್ಲ. ಆಮೇಲೆ ತಂತಾನೆ ನೆನ್ಪಾಯ್ತು, ಏನೋ ಬೇರೆದ್ ಬರಿತಾ ಇದ್ದೆ.
2: ಒಟ್ನಲ್ಲಿ ನೀನು ಚೆನ್ನಾಗ್ ಮಾಡಿದೆ,
1: ಚೆನ್ನಾಗ್ ಬರ್ದೆ, ತುಂಬಾ ಚೆನ್ನಾಗ್.
2: ಆಮೇಲೆ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ನಿನ್ ತಲೆ ಒಳಗ್ ಬಂದು ಎಕ್ಸಾಮ್ ಪೇಪರ್ ಮೇಲೆ ಇಳಿದೆ ಹೋಗಿದ್ರೆ ಅಷ್ಟೇ ಸಾಕು.
1: ಸರಿ ಸರಿ, ನೀವ್ ಅವತ್ತು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ ಹೇಳ್ಬಿಟ್ಟು ಹಂಗೆ ಸುಮ್ನಾದ್ರಿ ಅಲ್ವಾ?
2: ಹೌದು, ಸ್ವಲ್ಪ ನಿನ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ ನಾನು.
1: ಈಗ ನೋಡಿ, ನಮಗ್ ಮನೆಗ್ ಹೋಗೋವರ್ಗ ಹೆಂಗು ನಡ್ಕೊಂಡ್ ಬಂದಿದೀವಿ. ಇವತ್ತು ಮನೆಗ್ ಹೋಗೋವರ್ಗೂ ಟೈಮ್ ಇದೆ. ಈಗ ಅದನ್ನ ಹೇಳ್ತೀರಾ ನೀವು ನಂಗೆ?
2: ಸರಿ ಆಯ್ತು, ಹೇಳ್ತೀನಿ.
1: ನೀವು ಕಳೆದ ಬಾರಿ ನನ್ಗೆ ಹೇಳಿದ್ದು ಏನು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ಅಂತ ನನಗ್ ನೆನ್ಪಿದೆ. ಆದ್ರೀಗ ವಿದ್ಯುತ್ ಕಾಂತೀಯ ವರ್ಣಪಟಲದಲ್ಲಿ ಯಾವ್ಯಾವ ತರಂಗಗಳಿದೆ ಮತ್ತೆ ನಾವು ಅವುಗಳನ್ನ ಯಾವ್ಯಾವ ಕ್ಷೇತ್ರದಲ್ಲಿ ಬಳಸ್ಕೊಳ್ತೀವಿ ಅದ್ರ ಬಗ್ಗೆ ಇನ್ನಷ್ಟು ತಿಳಿಸ್ತೀರಾ?
2: ಸರಿ ಆಯ್ತು. ಈಗ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಎಲ್ಲವೂ ಕೂಡ, ಎಲ್ಲಾ ರೀತಿಯ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸು ವಿದ್ಯುತ್ ಕಾಂತೀಯ ವರ್ಣಪಟಲದ ಮೂಲಕ ಅದನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಈ ವಿದ್ಯುತ್ ಕಾಂತೀಯ ವರ್ಣಪಟಲವು ಕಡಿಮೆ ಶಕ್ತಿಯಿಂದ ಹೆಚ್ಚು ಶಕ್ತಿ ಇರುವಂತೆ ಜೋಡಿಸಲಾದ ಎಲ್ಲಾ ರೀತಿಯ ವಿದ್ಯುತ್ ಕಾಂತೀಯ ತರಂಗಗಳ ಪೂರ್ಣ ಶ್ರೇಣಿಯಾಗಿದೆ, ಒಂದು ರೇಂಜ್ ಅದು. ಸರಳ ಪದಗಳಲ್ಲಿ ಹೇಳೋದಾದ್ರೆ ಇದು ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರಗಳಿಂದ ಮಾಡಲ್ಪಟ್ಟ ಅಲೆಗಳ ಒಂದು ದೊಡ್ಡ ಕುಟುಂಬದಂತೆ. ಅವೆಲ್ಲವೂ ಅವುಗಳ ಶಕ್ತಿ, ಆವರ್ತನ ಅಂದ್ರೆ ಫ್ರೀಕ್ವೆನ್ಸಿ ಮತ್ತು ತರಂಗಾಂತರದಲ್ಲಿ ಭಿನ್ನವಾಗಿ ಇದ್ದಾವೆ. ಈಗ ಒಂದು ತುದಿಯಲ್ಲಿ ನಾವು ರೇಡಿಯೋ ತರಂಗಗಳನ್ನ ನೋಡಬಹುದು. ಅವು ಕಡಿಮೆ ಶಕ್ತಿಯನ್ನ ಹೊಂದಿರುತ್ತೆ, ಮತ್ತೆ ಅವುಗಳನ್ನ ನಾವು FM ರೇಡಿಯೋ, ಟಿವಿ, ಮೊಬೈಲ್ ಸಿಗ್ನಲ್ಗಳಲ್ಲಿ ಸಂವಹನಕ್ಕಾಗಿ ಬಳಕೆಯನ್ನ ಮಾಡ್ತೀವಿ. ವರ್ಣಪಟಲದ ಮಧ್ಯದಲ್ಲಿರುವಂತದ್ದು ಗೋಚರ ಬೆಳಕು ಅಂದ್ರೆ ವಿಸಿಬಲ್
1: ಲೈಟ್.
2: ಅದು ನಮ್ಮ ಕಣ್ಣುಗಳು ನೋಡಬಹುದಾದಂತಹ ಏಕೈಕ ಭಾಗವಾಗಿದೆ. ಇನ್ನೊಂದು ತುದಿಯಲ್ಲಿ ನಾವು ಎಕ್ಸ್ರೇಗಳು ಮತ್ತು ಗಾಮಾರೇಗಳು ಅಂದ್ರೆ ಅತಿ ಹೆಚ್ಚು ಶಕ್ತಿ ಇರುವಂತಹ ವೇವ್ಗಳನ್ನ ನಾವು ನೋಡ್ಬೋದು. ಇವುಗಳನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಕೂಡ ಬಳಸ್ತಾರೆ. ಸರಳವಾಗಿ ಹೇಳೋದಾದ್ರೆ ವಿದ್ಯುತ್ ಕಾಂತೀಯ ವರ್ಣಪಟಲ ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಕಡಿಮೆ ಶಕ್ತಿಯ ರೇಡಿಯೋ ತರಂಗಗಳಿಂದ ಅತ್ಯುನ್ನತ ಶಕ್ತಿಯ ಗಾಮಾ ಕಿರಣಗಳವರೆಗೆ ಎಲ್ಲಾ ರೀತಿಯ ವಿದ್ಯುತ್ ಕಾಂತೀಯ ತರಂಗಗಳ ಸಂಪೂರ್ಣವಾದ ಸಂಗ್ರಹ, ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಗಳ ಸಂಗ್ರಹ ಅಂತಾನೆ ಹೇಳ್ಬೋದು.
1: ಇದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥಿಯರಿಗಿಂತ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ.
2: ಹೌದಾ?
1: ಹೌದು. ಈಗ ಒಂದೊಂದಾಗಿ ಎಲ್ಲಾದ್ರ ಬಗ್ಗೆನು ಹೇಳಿ ಆಯ್ತಾ? ಎಷ್ಟು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಇದೆ ಅಷ್ಟನ್ನು ಹೇಳ್ಬೇಕು.
2: ಸರಿ,
1: ಮೊದಲಿಗೆ ನೀವೇನ್ ಹೇಳಿದ್ದು ರೇಡಿಯೋ ವೇವ್ಸ್ ಅಲ್ವಾ, ಇದ್ರ ಬಗ್ಗೆ ಹೇಳಿ.
2: ಸರಿ, ರೇಡಿಯೋ ತರಂಗಗಳು ವರ್ಣಪಟಲದಲ್ಲಿ ಅತ್ಯಂತ ಕಡಿಮೆ ಶಕ್ತಿಯನ್ನ ಹೊಂದಿರುವಂತಹ ತರಂಗಗಳು, ಮತ್ತೆ ಅವು ಅತಿ ಉದ್ದದ ತರಂಗಾಂತರವನ್ನ ಹೊಂದಿದೆ. ಶಕ್ತಿ ಕಡಿಮೆ ಇದ್ರೆ ವೇವ್ ಲೆಂತ್ ಹೆಚ್ಚಾಗಿರುತ್ತೆ, ಹಾಗಾಗಿ ಅವು ಬಹಳ ದೂರ ಪ್ರಯಾಣಿಸಬಹುದು. ಅದೇ ರೀತಿ ಕಟ್ಟಡಗಳು, ಬೆಟ್ಟಗಳು, ಏನಾದ್ರೂ ಅಡೆತಡೆಗಳು ಬಂದ್ರೆ ಅದಕ್ಕೆ ಹೊಡೆದ್ರೂ ಕೂಡ ಬಾಗಿ ಆನಂತರ ಕೂಡ ಚಲಿಸಬಹುದು. ಹಾಗಾಗಿ ಅವುಗಳನ್ನ ಸಂವಹನಕ್ಕಾಗಿ ವ್ಯಾಪಕವಾಗಿ ಬಳಸ್ತಾರೆ. ಆಗ್ಲೇ ನಾನು ಹೇಳ್ದಂಗೆ ಎಫ್ಎಂ ಮತ್ತು ಎಎಂ ರೇಡಿಯೋ ಪ್ರಸಾರ, ದೂರದರ್ಶನ ಸಂಕೇತಗಳು, ಮೊಬೈಲ್ ಫೋನ್ ಸಂವಹನ, ವೈಫೈ, ಬ್ಲೂಟೂತ್, ಅಷ್ಟೇ ಯಾಕೆ, ಉಪಗ್ರಹ ಪ್ರಸರಣ, ಎಲ್ಲವೂ ಕೂಡ ರೇಡಿಯೋ ತರಂಗಗಳನ್ನೇ ಬಳಸೋದು.
1: ಹೌದೌದು, ತುಂಬಾ ದೂರ ದೂರದಲ್ಲಿ ಇದೆಯಲ್ಲ, ಅದನ್ನ ಸಂಪರ್ಕ ಮಾಡೋದಕ್ಕೆ ಇದನ್ನ ಬಳಸ್ಕೊಳ್ತಾರೆ.
2: ಹೌದು, ಸರಿಯಾಗಿ ಹೇಳ್ದೆ. ಅವುಗಳ ಶಕ್ತಿಯು ತುಂಬಾ ಕಡಿಮೆ ಇರೋದ್ರಿಂದ ಅವುಗಳನ್ನ ಸಾಮಾನ್ಯವಾಗಿ ದೈನಂದಿನ ಬಳಕೆಗೆ ಸುರಕ್ಷಿತ ಅಂತ ಕೂಡ ಪರಿಗಣಿಸಬಹುದು. ಈ ತರಂಗಗಳು ಬಹಳ ಮುಖ್ಯ, ಏಕೆಂದ್ರೆ ಅವು ಆಧುನಿಕ ವೈರ್ಲೆಸ್ ಸಂವಹನದ ಅಡಿಪಾಯ ಅಂತಾನೆ ಹೇಳ್ಬೋದು ನಾವು.
1: ಆಗ್ಲೇ ನೀವು ಹೇಳ್ದಂಗೆ ಈ ಟಿವಿ ರೇಡಿಯೋ ಇದ್ರಲ್ಲೆಲ್ಲ ರೇಡಿಯೋ ವೇವ್ಸ್ ಯೂಸ್ ಮಾಡ್ತೀವಿ. ಈಗ ನೀವು ಸೆಕೆಂಡ್ ಒನ್ ಹೇಳಿದ್ದು ಮೈಕ್ರೋವೇವ್. ನಮ್ಮನೇಲಿ ಮೈಕ್ರೋವೇವ್ ಓವನ್ ಇದೆ, ಇದ್ರಲ್ಲೂ ಈ ವೇವ್ ಗಳೇನಾದ್ರೂ ಇರುತ್ತಾ?
2: ಹೌದು, ನೀನ್ ಹೇಳಿದ್ ಸರಿಯಾಗಿದೆ. ಮೈಕ್ರೋವೇವ್ಗಳು ವರ್ಣಪಟಲದಲ್ಲಿ ರೇಡಿಯೋ ವೇವ್ಗಳ ನಂತರ ಬರುವಂತದ್ದು. ಇವು ರೇಡಿಯೋ ತರಂಗಗಳಿಗಿಂತ ಹೆಚ್ಚಿನ ಆವರ್ತನ ಮತ್ತು ಶಕ್ತಿಯನ್ನ ಹೊಂದಿದೆ. ಆದ್ರೆ ಗೋಚರ ಬೆಳಕಿಗೆ ನಾವು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಕಡಿಮೆಯಾಗಿದೆ. ಅವುಗಳ ತರಂಗಾಂತರಗಳು ತುಂಬಾ ಚಿಕ್ಕದಾಗಿರುತ್ತೆ, ಹಾಗಾಗಿ ಇವನ್ನ ಕೇಂದ್ರೀಕೃತ ಪ್ರಸರಣಕ್ಕೆ ಹೆಚ್ಚಾಗಿ ಬಳಸ್ತಾರೆ. ಈಗ ನಿಮ್ಮನೇಲಿ ನೀನು ಮೈಕ್ರೋವೇವ್ ಇದೆ ಅಂತ ಹೇಳಿದೆ ಅಲ್ವಾ, ಈ ಮೈಕ್ರೋವೇವ್ ಓವನ್ ನಲ್ಲಿ ಸಾಮಾನ್ಯವಾಗಿ ಆಹಾರಗಳನ್ನ ಬಿಸಿ ಮಾಡೋದಿಕ್ಕೆ, ತಯಾರಿಸೋದಿಕ್ಕೆ ನಾವು ಬಳಸ್ತೀವಿ ಅಲ್ವಾ. ಈ ಒಂದು ಮೈಕ್ರೋವೇವ್ಗಳೇನ್ ಮಾಡುತ್ತೆ ಅಂದ್ರೆ, ಆಹಾರದೊಳಗೆ ಇರುವಂತಹ ನೀರಿನ ಅಣುಗಳನ್ನ ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಗಳನ್ನ ಕಂಪಿಸುವಂತೆ ಮಾಡೋ ಮೂಲಕ ಆಹಾರವನ್ನ ಬಿಸಿ ಮಾಡುತ್ತೆ. ಈ ರೀತಿ ಕಂಪನ ಆದಾಗ ಅಲ್ಲಿ ಶಾಖದ ಉತ್ಪಾದನೆ ಆಗುತ್ತೆ. ಅಷ್ಟೇ ಅಲ್ಲ, ವಿಮಾನ ಮತ್ತು ಹಡಗುಗಳನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ರಡಾರ್ ವ್ಯವಸ್ಥೆಯಲ್ಲಿ ಈ ಮೈಕ್ರೋವೇವ್ ಅನ್ನೇ ಬಳಸ್ತಾರೆ. ಉಪಗ್ರಹ ಸಂವಹನ, ಜಿಪಿಎಸ್ ವ್ಯವಸ್ಥೆಗಳು ಮತ್ತು ಮೊಬೈಲ್ ಫೋನ್ಗಳಲ್ಲಿ ಮೈಕ್ರೋವೇವ್ಗಳನ್ನ ಸಹ ಬಳಸಲಾಗುತ್ತೆ. ಅವು ರೇಡಿಯೋ ತರಂಗಗಳಿಗಿಂತ ಬಲಶಾಲಿಯಾಗಿದ್ರೂ ಸಾಮಾನ್ಯವಾಗಿ ನಾವು ನಿಯಂತ್ರಿತ ಮಟ್ಟದಲ್ಲಿ ಅದನ್ನ ಉಪಯೋಗಿಸೋದೇ ಸುರಕ್ಷಿತ ಅನ್ನೋದು ತಜ್ಞರ ಅಭಿಪ್ರಾಯ.
1: ಮೈಕ್ರೋವೇವ್ ಓವನ್ ಅಲ್ಲಿ ಈ ಹೆಸರಿರೋದ್ರಿಂದ ನಾನು ಇದ್ರಲ್ಲಿ ಅದನ್ನ ಬಳಸಿರ್ತಾರೇನೋ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದು ನಿಜಾನೇ ಆಗೋಯ್ತು. ಈಗ ನೆಕ್ಸ್ಟ್ ನೀವು ಹೇಳಿದ್ದು ಇನ್ಫ್ರಾರೆಡ್ ರೇಸ್, ಅತಿ ಕೆಂಪು ವಿಕಿರಣ, ಇದ್ರ ಬಗ್ಗೆ ಹೇಳಿ.
2: ನಿಂಗೊಂದ್ ವಿಷಯ ಗೊತ್ತಾ, ಮನುಷ್ಯರಾದ ನಾವು ಕೂಡ ಈ ಇನ್ಫ್ರಾರೆಡ್ ರೇಡಿಯೇಷನ್ ಅಂದ್ರೆ ಅತಿಗೆಂಪು ವಿಕಿರಣವನ್ನ ಹೊರಸೂಸ್ತೀವಿ.
1: ನಿಜವಾಗ್ಲೂ ಕಾಣಿಸಲ್ಲ, ನಿಜ ನಂಗದೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ.
2: ಯಾವುದೇ ಒಂದು ಬಿಸಿಯಾದ ವಸ್ತುವಿನ ಹತ್ತಿರ ನಾವು ಹೋದ್ರೆ ಅದರಿಂದ ಅತಿಗೆಂಪು ವಿಕಿರಣ ಹೊರಬರ್ತಾ ಇರುತ್ತೆ.
1: ಓಹೋ, ಈಗ ಗೊತ್ತಾಯ್ತು. ಈಗ ನಮ್ ಬಾಡಿನೂ ಹೀಟ್ ಆಗುತ್ತೆ ಅಲ್ವಾ?
2: ಈಗ ನೀನ್ ನೋಡಿರ್ಬಹುದು ಕೆಲವೊಂದು ಆಟೋಮೆಟಿಕ್ ಡೋರ್ ಓಪನ್, ಅಲ್ಲೆಲ್ಲವೂ ಕೂಡ ಐಆರ್ ಸೆನ್ಸರ್ಗಳನ್ನ ಬಳಸ್ತಾರೆ. ಈ ಐಆರ್ ಸೆನ್ಸರ್ ಅಂದ್ರೆ ಇನ್ಫ್ರಾರೆಡ್ ರೇ ಸೆನ್ಸರ್ ಅಂತ ಅರ್ಥ, ಆಯ್ತಾ? ಅದು ಕೂಡ ಮನುಷ್ಯರು ಹತ್ರ ಬಂದಾಗ ನಮ್ಮ ದೇಹದಿಂದ ಹೊರಬರುವಂತಹ ಇನ್ಫ್ರಾರೆಡ್ ರೇಡಿಯೇಷನ್ಗಳನ್ನ ಸಂಗ್ರಹಿಸಿ ಸೂಕ್ಷ್ಮವಾಗಿ ಗಮನಿಸೇ ಅದು ಕೆಲಸವನ್ನ ಮಾಡುವಂತದ್ದು.
1: ಓ, ಈ ಆಟೋಮ್ಯಾಟಿಕ್ ಡೋರ್ ಅಲ್ಲೆಲ್ಲ ನಾನೇನ್ ಅನ್ಕೊಂಡೆ ಅಂತ ಹೇಳಿದ್ರೆ, ನಮ್ ಪ್ರೆಸೆನ್ಸ್ ಸೆನ್ಸ್ ಆಗುತ್ತೆ. ಅಂದ್ರೆ ನಾವ್ ಈಗ ಫೂಟ್ ಇಟ್ಟರೆ ಅಲ್ಲಿ ಮೇ ಬಿ ಅಲ್ಲಿ ಸೆನ್ಸರ್ ಇರುತ್ತೆ ಅಂತ ನಾನ್ ಅನ್ಕೊಂಡಿದ್ದೆ.
2: ಅಲ್ಲೂ ಕೂಡ ಇರುತ್ತೆ, ಬಟ್ ಐಆರ್ ಸೆನ್ಸರ್ ಅನ್ನ ಬಳಸಿದ್ರೆ ಅದು ಖಂಡಿತವಾಗ್ಲೂ ನಮ್ಮ ದೇಹದಿಂದ ಈಗ ಒಂದು ಪ್ರದೇಶದಲ್ಲಿ ಒಂದು ಮಟ್ಟದಲ್ಲಿ ಇನ್ಫ್ರಾರೆಡ್ ರೇಡಿಯೇಷನ್ ಇರುತ್ತೆ. ಒಬ್ಬ ವ್ಯಕ್ತಿಯಲ್ಲಿ ಚಲಿಸಿದಾಗ ಆ ಒಂದು ಇನ್ಫ್ರಾರೆಡ್ ರೇಡಿಯೇಷನ್ ನ ಮಟ್ಟದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಆ ರೀತಿಯಾಗಿ ಅದು ಕೆಲಸವನ್ನ ಮಾಡುತ್ತೆ.
1: ಸರಿ,
2: ಆಯ್ತಾ? ಈ ಅತಿಗೆಂಪು ವಿಕಿರಣವು ಮೈಕ್ರೋವೇವ್ಗಳಿಗಿಂತ ಹೆಚ್ಚಿನ ಶಕ್ತಿಯನ್ನ ಹೊಂದಿರುತ್ತೆ. ಮತ್ತೆ ನಾನಾಗ್ಲೇ ಹೇಳಿದಂತೆ ಇವು ಶಾಖದೊಂದಿಗೆ ಸಂಬಂಧಿಸಿದೆ. ಸಂಪೂರ್ಣ ಶೂನ್ಯಕ್ಕಿಂತ ಹೆಚ್ಚಿನ ತಾಪಮಾನ ಹೊಂದಿರುವಂತಹ ಪ್ರತಿಯೊಂದು ವಸ್ತುವು ಕೂಡ ಈ ಅತಿಗೆಂಪು ವಿಕಿರಣವನ್ನ ಹೊರಸೂಸುತ್ತೆ. ನೀ ಆಗ್ಲೇ ಹೇಳ್ದಂಗೆ ಈ ಅತಿಗೆಂಪು ವಿಕಿರಣವನ್ನ ಕೂಡ ನಮ್ ಕೈಲಿ ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಆದ್ರೆ ಅದನ್ನ ಉಷ್ಣತೆಯ ರೂಪದಲ್ಲಿ ನಾವು ಅನುಭವಿಸಬಹುದು. ಉದಾಹರಣೆಗೆ ಸೂರ್ಯನ ಬೆಳಕು ಅಥವಾ ಹೀಟರ್ ನಿಂದ ನಾವು ಅನುಭವಿಸುವ ಶಾಖವೂ ಕೂಡ ಈ ಅತಿಗೆಂಪು ವಿಕಿರಣವಾಗಿದೆ. ಅತಿಗೆಂಪು ತರಂಗಗಳನ್ನ ಟಿವಿ ರಿಮೋಟ್ ಕಂಟ್ರೋಲ್ಗಳು, ಥರ್ಮಲ್ ಇಮೇಜಿಂಗ್ ಕ್ಯಾಮರಾಗಳು, ನೈಟ್ ವಿಷನ್ ಉಪಕರಣಗಳು, ಶಾಖ ಸಂವೇದಕಗಳು ಅಂದ್ರೆ ಹೀಟ್ ಸೆನ್ಸರ್ಗಳು, ಈ ರೀತಿಯ ವ್ಯವಸ್ಥೆಯಲ್ಲಿ ನಾವು ಕಾಣಬಹುದು. ತಾಪಮಾನದಲ್ಲಾಗುವ ವ್ಯತ್ಯಾಸಗಳನ್ನ ಪತ್ತೆ ಹಚ್ಚಲು ವೈದ್ಯಕೀಯ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲೂ ಕೂಡ ಅವು ತುಂಬಾನೇ ಉಪಯುಕ್ತ ಆಗಿದೆ.
1: ಈಗ ನಾವು ಕೂಡ ಇನ್ಫ್ರಾರೆಡ್ ರೇಸ್ ನ ಹೊರಸುಸ್ತೀವಿ ಅಂತ ಕೇಳಿ ತುಂಬಾ ಒಂಥರ ಹೊಸ ವಿಷಯ ತಿಳ್ಕೊಂಡಂಗಾಯ್ತು.
2: ಹೌದು, ನಿಜ.
1: ಈಗ ಮುಂದಿನದು ಗೋಚರ ಬೆಳಕು, ವಿಸಿಬಲ್ ಲೈಟ್. ಇದ್ರ ಬಗ್ಗೆ ನನಗೆ ಗೊತ್ತಿದೆ. ಈಗ ನಾವ್ ಯಾವ್ದಾದ್ರು ಒಂದ್ ವಸ್ತು ನೋಡ್ಬೇಕು, ಇಲ್ಲ ನಾನ್ ನಿಮ್ಮನ್ ನೋಡ್ಬೇಕು ಅಂತ ಹೇಳಿದ್ರೆ ವಿಸಿಬಲ್ ಲೈಟ್ ಇರ್ಲೇಬೇಕು.
2: ಹೌದು.
1: ಅಷ್ಟೇ ಅಲ್ಲದೆ ಈ ಸಸ್ಯಗಳು ಆಹಾರನ ತಯಾರಿಸೋದಕ್ಕೂ ಕೂಡ ಈ ವಿಸಿಬಲ್ ಲೈಟ್ ಅವಶ್ಯಕ.
2: ಹೌದು, ಸರಿಯಾಗಿ ಹೇಳಿದೆ. ಗೋಚರ ಬೆಳಕು ಇದೊಂದೇ ಮಾನವನ ಕಣ್ಣುಗಳು ಪತ್ತೆ ಹಚ್ಚಬಹುದಾದಂತಹ ವಿದ್ಯುತ್ ಕಾಂತೀಯ ವರ್ಣಪಟಲದ ಒಂದು ಸಣ್ಣ ಭಾಗ. ಇದು ಅತಿಗೆಂಪು ಮತ್ತು ನೇರಳಾತೀತ ವಿಕಿರಣಗಳ ನಡುವೆ ಇರುತ್ತೆ. ಅಷ್ಟೇ ಅಲ್ಲ, ನಾವು ಮಳೆ ಬಿಲ್ಲು ಮೂಡಿದಾಗ ನೇರಳೆ, ಇಂಡಿಗೋ, ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು, ಈ ಕ್ರಮವಾಗಿ ವಿಬ್ಗಯಾರ್ ಅಂತ ಏನ್ ನೋಡ್ತೀವೋ ನಾವು ನೋಡುವ ಬಣ್ಣಗಳೆಲ್ಲವೂ ಈ ಗೋಚರ ಬೆಳಕಿನ ಭಾಗವಾಗಿದೆ. ಪ್ರತಿಯೊಂದು ಬಣ್ಣವು ವಿಭಿನ್ನ ತರಾಂಗಾಂತರ ಮತ್ತು ಶಕ್ತಿಯನ್ನ ಹೊಂದಿರುತ್ತೆ. ಆಗ್ಲೇ ನೀನ್ ಹೇಳ್ದಂಗೆ ನೋಡೋದಿಕ್ಕೆ, ಸುಂದರವಾದ ಫೋಟೋ ತೆಗೆಯೋದಿಕ್ಕೆ ಕ್ಯಾಮ್ರಾಗಳಿಗೆ, ಸೂಕ್ಷ್ಮ ದರ್ಶಕಗಳಿಗೆ, ದೂರದರ್ಶಕಗಳಿಗೆ, ಈ ರೀತಿ ಉಪಕರಣಗಳಿಗೆ ಗೋಚರ ಬೆಳಕು ಅತ್ಯಗತ್ಯ. ಗೋಚರ ಬೆಳಕು ಇಲ್ಲದೆ ಭೂಮಿಯ ಮೇಲೆ ಜೀವನ ನಡೆಸೋದು ಸಾಧ್ಯವೇ ಇಲ್ಲ. ಯಾಕಂದ್ರೆ ನೀನ್ ಹೇಳ್ದೆ ಅಲ್ವಾ, ಸಸ್ಯಗಳೂ ಕೂಡ ಆಹಾರ ತಯಾರಿಸೋದಿಕ್ಕೆ ಈ ಬೆಳಕನ್ನೇ ಬಳಸ್ತಾರೆ. ಇದು ಗೋಚರ ಬೆಳಕಿನ ಬಗೆಗೆ ಮಾಹಿತಿ.
1: ಈಗ ಮುಂದಿನದು ತುಂಬಾ ಡೇಂಜರಸ್, ಯುವಿ. ಯಾಕೆ ಹೇಳಿ ಡೇಂಜರಸ್ ಅಂದಿದ್ದು?
2: ಯಾಕೆ
1: ಯಾಕೆ ಅಂದ್ರೆ ನಮ್ ಹುಡ್ಗಿರ್ ಸ್ಕಿನ್ ಎಲ್ಲ ಹಾಳಾಗುತ್ತಪ್ಪ, ಅಯ್ಯೋ ಹೊರಗಡೆ ಬರಂಗೇ ಇಲ್ಲ.
2: ಹೌದು, ಟ್ಯಾನ್ ಆಗ್ಬಿಡುತ್ತೆ,
1: ಟ್ಯಾನ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಡಾರ್ಕ್ ಸ್ಪಾಟ್ಸ್ ಆಗುತ್ತೆ,
2: ಬರ್ನ್ ಆಗುತ್ತೆ, ಸನ್ಬರ್ನ್. ಹೌದು, ನಿಜ ಲಿಖಿತ.
1: ನಮ್ ವಿಲನ್ ಇದು ಯುವಿ ಲೈಟ್,
2: ಒಂಥರ ವಿಲನ್ ಇದು.
1: ಆಮೇಲೆ ಇನ್ನೊಂದು, ಯುವಿ ರೇಸ್ ಇಂದ ಕೆಲವು ಬಾರಿ ಚರ್ಮಕ್ಕೆ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರುತ್ತೆ ಅಂತ ಕೇಳಿದೆ, ನಿಜನಾ ಇಲ್ವಾ ಅಂತ ಗೊತ್ತಿಲ್ಲ.
2: ಹೌದು, ನಾನು ಕೂಡ ಇದ್ರ ಬಗ್ಗೆ ಕೇಳ್ಪಟ್ಟಿದ್ದೀನಿ.
1: ಅದಕ್ಕೆ ನಾನು ಸ್ಕಿನ್ ನ ಡಾಕ್ಟರ್ ಹತ್ರ ತೋರ್ಸಕ್ ಹೋದಾಗ, ಯಾವುದೇ ಸೀಸನ್ ಇರ್ಲಿ ನೀವು ಸನ್ಸ್ಕ್ರೀನ್ ನ ಮರಿಬೇಡಿ ಅಂತ ಹೇಳ್ತಿದ್ರು.
2: ಹೌದು, ಹಾಗಾಗೇನೆ ಸನ್ಸ್ಕ್ರೀನ್ ಅನ್ನ ಹಚ್ಬೇಕು ಅಂತ ಹೇಳೋದು.
1: ಅಷ್ಟೇ ಅಲ್ಲ, ನಮ್ದ್ ಯಾವ ಸ್ಕಿನ್ ಟೈಪ್ ಅದನ್ನ ನೋಡ್ಕೊಂಡು ಹಚ್ಬೇಕು ಅಂತ.
2: ಹೌದು, ಈಗ ಕೆಲವೊಬ್ಬರದ್ದು ಎಣ್ಣೆ ಮುಖ ಆಗಿರುತ್ತೆ, ಕೆಲವೊಬ್ಬರದ್ದು ಒಣ ಚರ್ಮ ಇರುತ್ತೆ, ಅದಕ್ಕೆ ತಕ್ಕಂತೆ ಡಾಕ್ಟರ್ ಸಲಹೆಯಿಂದ ತಗೊಂಡು ಬಳಸೋದು ನೀನ್ ಹೇಳ್ದಂಗೆ ಉತ್ತಮ.
1: ಹೌದು, ಸುಮ್ನೆ ಯಾವ್ದ್ಯಾವ್ದೋ ತಗೊಂಡು ಕಾಸ್ಟ್ಲಿ ಎಲ್ಲ ಇರುತ್ತೆ, ಅದೆಲ್ಲ ತಗೊಂಡು ಹಚ್ಚಿ
2: ದುಬಾರಿ.
1: ಇನ್ನು ಸ್ಕಿನ್ ಹಾಳಾದ್ರೆ ಸಕ್ಕತ್ ಬೇಜಾರಾಗೋಗುತ್ತೆ.
2: ಹೌದು, ನೀನ್ ಹೇಳಿದ್ ನಿಜ.
1: ಸರಿ, ಈ ವಿಲನ್ ಬಗ್ಗೆ ಹೇಳಿ.
2: ಸರಿ, ಈ ನೇರಳಾತೀತ ಅಂದ್ರೆ ಅಲ್ಟ್ರಾ ವೈಲೆಟ್ ರೇಸ್ ಗೋಚರ ಬೆಳಕಿಗಿಂತ ಹೆಚ್ಚಿನ ಶಕ್ತಿಯನ್ನ ಹೊಂದಿರುತ್ತೆ, ಹಾಗಾಗಿ ಮಾನವನ ಕಣ್ಣಿಗೆ ಇದು ಗೋಚರ ಆಗೋದಿಲ್ಲ. ಇದು ನೀ ಹೇಳ್ದಂಗೆ ಸೂರ್ಯನ ಬೆಳಕಿನಲ್ಲಿಯೂ ಇರುತ್ತೆ, ಮತ್ತೆ ಕೆಲವೊಂದು ರೀತಿಯ ಯುವಿ ರೇಸ್ ಟ್ಯಾನಿಂಗಿಗೆ ಕಾರಣವಾಗುತ್ತೆ. ಸಣ್ಣ ಪ್ರಮಾಣದ ನೇರಳಾತೀತ ವಿಕಿರಣವು ನಮ್ಮ ದೇಹವು ವಿಟಮಿನ್ ಡಿ ಉತ್ಪಾದಿಸೋದಕ್ಕೂ ಸಹಾಯ ಮಾಡುತ್ತೆ.
1: ಹೌದಾ?
2: ಬರೀ ವಿಲನ್ ಅಲ್ಲ, ಆದ್ರೆ ಆಗ್ಲೇ ಹೇಳ್ದಂತೆ ಸಣ್ಣ ಪ್ರಮಾಣದ ಒಂದು ರೀತಿಯ ಯುವಿ ರೇಸ್ ಇದಕ್ಕೆ ಸಹಾಯ ಮಾಡೋದು. ಆದ್ರೆ ಅತಿಯಾಗಿ ನಮ್ಮ ದೇಹದ ಮೇಲೆ ಈ ಕಿರಣಗಳೇನಾದ್ರೂ ಬಿದ್ರೆ ಆಗ ಚರ್ಮದ ಕೋಶಗಳನ್ನ ಇದು ಹಾನಿಗೊಳಿಸುತ್ತೆ. ಚರ್ಮದ ಕೋಶಗಳನ್ನ ಹಾನಿಗೊಳಿಸೋದ್ರಿಂದಾನೇ ಚರ್ಮದ ಕ್ಯಾನ್ಸರ್ ಅಪಾಯವನ್ನ ಇದೇನ್ ಮಾಡುತ್ತೆ, ಹೆಚ್ಚಿಸುತ್ತೆ. ಆದ್ರೆ ಇದರಿಂದ ನಮ್ಗೆ ಕೆಲವು ಸಹಾಯವೂ ಕೂಡ ಆಗುತ್ತೆ.
1: ಹಂಗಂದ್ರೆ ಇದಕ್ ಭಯಂಗಿಲ್ಲ. ಹೇ, ಹೌದಲ್ವಾ, ನಮ್ಮ ಅಜ್ಜಿ ಎಲ್ಲ ಬೆಳಗ್ಗೆ ಹೊತ್ತು ಎಳೆ ಬಿಸಿಲಲ್ಲಿ ಹೋಗಿ ನಿಂತ್ಕೋ
2: ಅನ್ನೋರು. ಅಷ್ಟೇ ಅಲ್ಲ, ಈ ಯುವಿ ಕಿರಣಗಳನ್ನ ಕ್ರಿಮಿ ನಾಶಕಕ್ಕೂ ಬಳಸಲಾಗುತ್ತೆ. ಯಾಕಂದ್ರೆ ಅದು ಬ್ಯಾಕ್ಟೀರಿಯಾ, ವೈರಸ್ ಎಲ್ಲವನ್ನ ಕೊಲ್ಲುತ್ತೆ. ಜೊತೆಗೆ ನೀರಿನ ಶುದ್ಧೀಕರಣ ವ್ಯವಸ್ಥೆಗಳು, ಹಾಗೆ ವೈದ್ಯಕೀಯ ಉಪಕರಣಗಳನ್ನು ಕೂಡ ಸ್ವಚ್ಛಗೊಳಿಸೋದಿಕ್ಕೆ, ಈಗ ನೀನು ಬ್ಯೂಟಿ ಪಾರ್ಲರ್ ಸೆಂಟರು ಆಸ್ಪತ್ರೆಯಲ್ಲೆಲ್ಲ ನೋಡಿರ್ಬಹುದು, ಒಂದು ಮಿಷಿನ್ ಒಳಗಿಟ್ಟದನ್ನ ಸ್ಟೆರಿಲೈಸ್ ಮಾಡ್ತಾರೆ. ಯು ವಿ ಕಿರಣಗಳ ಏನ್ ಮಾಡುತ್ತೆ ಅಂದ್ರೆ ಅದ್ರ ಮೇಲಿರುವಂತಹ ಬ್ಯಾಕ್ಟೀರಿಯಾ ವೈರಸ್ಗಳನ್ನ ಕೊಲ್ಲುತ್ತೆ.
1: ಹೇ ಹೌದು, ನಮ್ ಲ್ಯಾಬ್ ಅಲ್ಲೂ ಯೂಸ್ ಮಾಡ್ತಾರೆ. ನಮ್ಮ ಅರ್ಥ ಬಿಟ್ಟಿದೆ ನೋಡಿ, ಮೈಕ್ರೋಬಯಾಲಜಿ ಲ್ಯಾಬ್ ಅಲ್ಲಿ ಅನ್ವಾಂಟೆಡ್ ಬ್ಯಾಕ್ಟೀರಿಯಾ ಕಿಲ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ವಿ ನಾವ್ ಅದನ್ನ.
2: ನೋಡು, ನಿಮ್ಗೆ ತಿಳಿದಿದೆ ಇದ್ರ ಬಗ್ಗೆ. ಈ ರೀತಿಯಾಗಿ ಇದರಿಂದ ನಮ್ಗೆ ಅನುಕೂಲಗಳು ಕೂಡ ಇದೆ.
1: ನೀವು ನೆಕ್ಸ್ಟ್ ಹೇಳಿದ್ದು ಎಕ್ಸ್ರೇ. ಎಕ್ಸ್ರೇ ತುಂಬಾ ಕೇಳಿದೀನಪ್ಪ, ಈ ಹಾಸ್ಪಿಟಲ್ ಎಲ್ಲ ಹೋದ್ರೆ ಬೋನ್ ಫ್ರಾಕ್ಚರ್ ಆಗಿದೆ.
2: ನಿಜ, ನೀನ್ ಹೇಳಿದ್ ಸರಿಯಾಗಿದೆ. ಈ ಎಕ್ಸ್ ಕಿರಣಗಳು ನೇರಳಾತೀತ ಕಿರಣಗಳಿಂತ ಹೆಚ್ಚಿನ ಶಕ್ತಿ ಮತ್ತು ಕಡಿಮೆ ತರಂಗಾಂತರಗಳನ್ನ ಹೊಂದಿರುತ್ತೆ. ಅವುಗಳ ಹೆಚ್ಚಿನ ಶಕ್ತಿಯ ಕಾರಣದಿಂದಾಗಿ ಎಕ್ಸ್ರೇ ಕಿರಣಗಳು ಮಾನವ ದೇಹದ ಮೃದು ಅಂಗಾಂಶಗಳ ಮೂಲಕ ಹಾದು ಹೋಗುವಂತಹ ಸಾಮರ್ಥ್ಯ ಹೊಂದಿದೆ. ನೀ ಹೇಳ್ದಂತೆ ದೇಹದಲ್ಲಿರುವ ಮೂಳೆಗಳು ಅದನ್ನ ಹೀರಲ್ಪಡುತ್ತೆ. ಆ ಗುಣದಿಂದಾಗೆ ಏನಾದ್ರೂ ಫ್ರಾಕ್ಚರ್ ಮುರಿತಗಳಾಗಿದ್ರೆ, ಆಂತರಿಕವಾಗಿ ಸಮಸ್ಯೆಗಳಿದ್ರೆ ಅದನ್ನ ಪತ್ತೆ ಹಚ್ಚೋದಿಕ್ಕೆ ಅಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಅದನ್ನ ಉಪಯೋಗ ಮಾಡ್ತಾರೆ. ಇನ್ನು ಎಕ್ಸ್ ಕಿರಣಗಳನ್ನ ವಿಮಾನ ನಿಲ್ದಾಣದಲ್ಲಿ ಭದ್ರತಾ ಸ್ಕ್ಯಾನರ್ಗಳಲ್ಲಿ ಹಾಗೆ ವಸ್ತುಗಳ ರಚನೆಯನ್ನ ಅಧ್ಯಯನ ಮಾಡೋದಿಕ್ಕೆ ವೈಜ್ಞಾನಿಕ ಸಂಶೋಧನೆಯಲ್ಲೂ ಕೂಡ ಬಳಸ್ತಾರೆ. ಆದರೂ ಅವು ಹೆಚ್ಚಿನ ಶಕ್ತಿಯನ್ನು ಹೊಂದಿರುವಂತಹ ವಿಕಿರಣ ಆಗಿರೋದ್ರಿಂದ ಅತಿಯಾಗಿ ನಮ್ಮನ್ನು ನಾವು ಅದಕ್ಕೆ ಎಕ್ಸ್ಪೋಜರ್ ಮಾಡಿಕೊಂಡ್ರೆ ಜೀವಂತ ಕೋಶಗಳನ್ನು ಅದು ಹಾನಿ ಮಾಡುತ್ತೆ. ಹಾಗಾಗಿ ವೈದ್ಯಕೀಯ ಸಂದರ್ಭದಲ್ಲಿ ಅದನ್ನ ಬಳಸುವಾಗ ಡಾಕ್ಟರ್ ಹೇಳಿದ್ರೆ ಮಾತ್ರ ಅದನ್ನ ಸ್ಕ್ಯಾನ್ ಮಾಡಿಸ್ಬೇಕು, ಹೊತ್ತು ಸಣ್ಣ ಸಣ್ಣದಕ್ಕೂ ಕೂಡ ಸ್ಕ್ಯಾನ್ ಮಾಡಿಸೋದಕ್ಕೆ ಹೋಗಬಾರ್ದು.
1: ನೀವು ಹೇಳಿದ್ ಕರೆಕ್ಟ್. ಈಗ ಕೊನೆಯದಾಗಿ ಹೇಳಿದ್ರಿ, ಇದು ಸ್ಪೆಕ್ಟ್ರಮ್ ಅಲ್ಲಿ ಲಾಸ್ಟ್ ವೇವ್ ಅಂತಾನು ಹೇಳಿದ್ರಿ, ಗಾಮಾ ರೇಸ್ ಅಂತ. ಈ ಆಲ್ಫಾ ಬೀಟಾ ಗಾಮಾ ಎಲ್ಲ ನಮ್ ಸಬ್ಜೆಕ್ಟ್ ಅಲ್ಲೂ ಇದೆ ಅದು. ಆದ್ರೆ ಈ ಗಾಮಾ ರೇಸ್ ಅಂದ್ರೆ ಏನು, ಇದೇನೇನೆಲ್ಲ ಮಾಡುತ್ತೆ, ಇದ್ರ ಬಗ್ಗೆ ಹೇಳಿ.
2: ಸರಿ, ಈ ವಿದ್ಯುತ್ ಕಾಂತೀಯ ವರ್ಣಪಟಲದ ಕೊನೆಯಲ್ಲಿ ಇರುವ ಅತಿ ಹೆಚ್ಚು ಶಕ್ತಿ ಇರುವಂತಹ ತರಂಗ ಅಂದ್ರೆ ಅದು ಗಾಮಾ ಕಿರಣಗಳು. ಆದ್ರೆ ಅದು ಅತಿ ಕಡಿಮೆ ತರಂಗಾಂತರವನ್ನ ಮತ್ತು ಅತ್ಯಧಿಕ ಆವರ್ತನವನ್ನ ಹೊಂದಿದೆ. ಅವುಗಳು ಅತ್ಯಂತ ಹೆಚ್ಚಿನ ಶಕ್ತಿ ಹೊಂದಿರುವ ಕಾರಣದಿಂದಾಗಿ ಅವು ವಸ್ತುಗಳು ಮತ್ತು ಜೀವಂತ ಅಂಗಾಂಶಗಳಿಗೆ ಆಳವಾಗಿ ತೋರಿಕೊಳ್ಳಬಹುದು. ಹಾಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ಯಾನ್ಸರ್ ಕೋಶಗಳನ್ನ ನಾಶ ಮಾಡೋದಿಕ್ಕೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ನಿಯಂತ್ರಿತವಾಗಿ ಗಾಮಾ ಕಿರಣಗಳನ್ನ ಬಳಸ್ತಾರೆ. ರೇಡಿಯೇಷನ್ ಥೆರಪಿ ಅಂತ ಹೇಳಿ ಚಿಕಿತ್ಸೆಯನ್ನ ಕೊಡ್ತಾರೆ, ನೀನ್ ಕೇಳಿರಬಹುದು. ಅಲ್ಲಿ ಗಾಮಾ ಕಿರಣಗಳನ್ನ ಬಳಸ್ತಾರೆ. ಅಷ್ಟೇ ಅಲ್ಲ, ಹೇಗೆ ಯು ವಿ ಕಿರಣಗಳನ್ನ ಬಳಸ್ಕೊಂಡು ವೈದ್ಯಕೀಯ ಉಪಕರಣದಲ್ಲಿರುವಂತಹ ಕ್ರಿಮಿಗಳನ್ನ ನಾಶ ಮಾಡ್ತೀವೋ ಅದೇ ರೀತಿ ಗಾಮಾ ಕಿರಣಗಳನ್ನು ಕೂಡ ಬಳಸ್ತಾರೆ. ಇನ್ನು ವೈಜ್ಞಾನಿಕ ಸಂಶೋಧನೆಯಲ್ಲೂ ಕೂಡ ಗಾಮಾ ಕಿರಣಗಳನ್ನ ಬಳಸ್ತೀವಿ. ಆದ್ರೆ ಗಾಮಾ ಕಿರಣಗಳಲ್ಲಿ ಅತಿ ಹೆಚ್ಚು ಶಕ್ತಿ ಇರೋದ್ರಿಂದ ನಾವು ಹೆಚ್ಚು ಅದಕ್ಕೆ ಎಕ್ಸ್ಪೋಸ್ ಆಗೋದು ಒಳ್ಳೇದಲ್ಲ, ತುಂಬಾನೇ ಅಪಾಯಕಾರಿ.
1: ಅಷ್ಟೊಂದು ಶಕ್ತಿ ಇರೋದ್ರಿಂದ ಇದು ನಮ್ ಸೆಲ್ಸ್ ನು ಕೂಡ ನಾಶ ಮಾಡಕ್ ಬಿಡ್ಬಹುದು.
2: ಹೌದು,
1: ಈಗ ಎಲ್ಲಾ ವೇವ್ಸ್ ಗಳ ಬಗ್ಗೆನೂ ತಿಳ್ಕೊಂಡ್ವಿ. ಹಾಗೇನೆ ಇವಾಗ ಎಲ್ಲದಕ್ಕೂ ಇದ್ದಂತೆನೆ ಇದಕ್ಕೂ ಅನುಕೂಲಗಳೂ ಇದೆ, ಅನಾನುಕೂಲಗಳನ್ನೂ ಇದೆ.
2: ಹೌದು, ಈ ವಿದ್ಯುತ್ ಕಾಂತೀಯ ಅಲೆಗಳು ತುಂಬಾ ಉಪಯುಕ್ತವಾಗಿದೆ. ಆದ್ರೆ ಅವುಗಳ ಪರಿಣಾಮಗಳು ಅವಲಂಬಿತ ಆಗಿರೋದು ಅವುಗಳ ಶಕ್ತಿ ಮತ್ತೆ ನಾವು ಅವುಗಳಿಗೆ ಎಷ್ಟು ಸಮಯದವರೆಗೆ ಒಟ್ಕೊಳ್ಳಿರ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಈಗ ನೋಡು, ಕಡಿಮೆ ಶಕ್ತಿಯ ಅಲೆಗಳು ಸಾಮಾನ್ಯವಾಗಿ ಸುರಕ್ಷಿತವಾಗಿರುತ್ತೆ. ಆದ್ರೆ ಹೆಚ್ಚಿನ ಶಕ್ತಿಯ ಅಲೆಗಳಿಗೆ ಹೆಚ್ಚು ಹೊತ್ತು ನಮ್ಮನ್ನ ನಾವು ಎಕ್ಸ್ಪೋಸ್ ಮಾಡಿಕೊಂಡ್ರೆ ಅದು ನಮ್ಗೆ ಹಾನಿಕಾರಕ ಆಗಬಹುದು.
1: ಹೌದು, ನೀವ್ ಹೇಳ್ದಂಗೆನೆ ಇದ್ರಲ್ಲಿ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ.
2: ಹೌದು,
1: ಅದಂತೂ ಹೌದು. ಬಟ್ ಇದು ನಾವು ಬದುಕ್ತಿರೋ ಭೂಮಿಲಿ ಇರೋದಂತೂ ಸತ್ಯ ಅಲ್ವಾ ಈ ವೇವ್ಸ್ಗಳು?
2: ಹೌದು, ನಿಜ.
1: ಇದ್ ಹೇಗಿದೆಯೋ ಹಾಗೆ ನಾವು ಸಹ ಸುರಕ್ಷಿತವಾಗಿ ಬದುಕಬೇಕು ಅನ್ನೋದು ಸತ್ಯ.
2: ನಿಜ,
1: ಇದೆಲ್ಲ ಇತ್ಕೊಂಡು ಸಹ ನಾವು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ?
2: ಬಹಳ ಒಳ್ಳೆಯ ಪ್ರಶ್ನೆ ಇದು. ಈಗ ನೋಡು, ರೇಡಿಯೋ ತರಂಗಗಳು ಬಹಳ ಕಡಿಮೆ ಶಕ್ತಿಯನ್ನ ಹೊಂದಿರೋದ್ರಿಂದ ಮೊಬೈಲ್ ಫೋನ್ಗಳು, ವೈಫೈ, ರೇಡಿಯೋ ಪ್ರಸಾರ ಎಲ್ಲಾ ಕಡೆ ಬಳಸ್ತೀವಿ. ಸಾಮಾನ್ಯ ಪರಿಸರ ಮಟ್ಟದಲ್ಲಿ ಅವು ಸುರಕ್ಷಿತ. ಆದಾಗಿಯೂ ಕೂಡ ಪವರ್ಫುಲ್ ಟ್ರಾನ್ಸ್ಮಿಷನ್ ಟವರ್ಗಳ ಬಳಿ ಅತಿ ಹೆಚ್ಚು ಹೊತ್ತು ನಿಂತ್ಕೊಳ್ಳೋದು ಒಳ್ಳೇದಲ್ಲ. ಇದರಿಂದ ದೇಹದ ಅಂಗಾಂಶಗಳು ಬಿಸಿಯಾಗಬಹುದು. ಅದಕ್ಕಾಗಿಯೇ ಹೆಚ್ಚಿನ ಶಕ್ತಿಯ ಆಂಟೆನಾಗಳ ಬಳಿ ಕೆಲಸಗಾರರಿಗೆ ಒಂದು ಸುರಕ್ಷತಾ ಮಿತಿ ಅಂತ ಇಟ್ಟಿರ್ತಾರೆ. ಆ ಸುರಕ್ಷತಾ ಮಿತಿಯಿಂದ ಒಳಗೋಗಿ ಅವರು ಹೆಚ್ಚೊತ್ತು ಕೆಲಸ ಮಾಡೋದಿಲ್ಲ. ಅವರ ಒಂದು ಒಳ್ಳೆಯದಕ್ಕಾಗಿ ಈ ರೀತಿ ಮಾಡಿರ್ತಾರೆ. ಇನ್ನು ನಾವು ಫೋನ್ನಲ್ಲಿ ಮಾತಾಡ್ತೀವಿ ಹೆಚ್ಚು ಸಮಯ ಅಂತ ಹೇಳಿದ್ರೆ ನಾವು ಸ್ಪೀಕರ್ನ ಆನ್ ಮಾಡ್ಕೊಂಡು ಮಾತಾಡಬಹುದು. ಮಲಗುವಂತ ಸಮಯದಲ್ಲಿ ನಾವು ಏರೋಪ್ಲೇನ್ ಮೋಡ್ಗೆ ಹಾಕಿ ಅಥವಾ ಸ್ವಿಚ್ ಆಫ್ ಮಾಡಿ ಮಲ್ಕೋಬಹುದು. ಈ ರೀತಿ ಹಾಗೆ ತುಂಬಾ ಹತ್ತಿರಕ್ಕೆ ಇಟ್ಕೊಂಡ್ಬಾರ್ದು. ಲ್ಯಾಪ್ಟಾಪ್ ಎಲ್ಲ ಬಳಸುವಾಗ ತೊಡೆ ಮೇಲೆ ಇಟ್ಕೊಳ್ಳೋದು, ಆ ರೀತಿಗಿಂತ ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಈ ರೀತಿ ಸರಳವಾಗಿ ಒಂದಷ್ಟು ನಾವು ಜೀವನ

0: ಆನ್ ಮಾಡಿದ ಸಂದರ್ಭದಲ್ಲಿ ಲೀಕೇಜ್ ಆಗಿದ್ರೆ ನಮಗೆ ಗೊತ್ತಿಲ್ಲದೆ ಆ ಮೈಕ್ರೋವೇವ್ಗಳಿಗೆ ನಮ್ಮನ್ನು ನಾವು ಒಟ್ಕೊಳ್ತೀವಿ ಅಲ್ವಾ. ಆ ರೀತಿ ಏನಾದರೂ ಹಾನಿಯಾಗಿದೆಯಾ, ಸೋರಿಕೆ ಆಗಿದೆಯಾ ಅನ್ನೋದನ್ನ ಆಗಾಗ ನೋಡ್ಕೊತಾ ಇರಬೇಕು. ಇಲ್ಲಾಂದ್ರೆ ಸುಟ್ಟ ಗಾಯಗಳಿಗೆ ಕಾರಣ ಆಗಬಹುದು, ಅಥವಾ ನಮ್ಮ ಟಿಶ್ಯೂಗಳನ್ನ ಅದು ನಾಶ ಮಾಡಬಹುದು. ಹಾಗಾಗಿ ಹುಷಾರಾಗಿ ನೋಡ್ಕೊತಾ ಇರಿ, ಆಯ್ತಾ?
1: ಹೌದು ಹೌದು. ಹಾಗೇನೆ ಅದರಲ್ಲಿ ನಾವೇನಾದ್ರೂ ತಿಂಡಿ ಬಿಸಿ ಮಾಡ್ತೀವಿ ಅಥವಾ ಏನಾದ್ರೂ ಮೆಲ್ಟ್ ಮಾಡಕ್ ಇಟ್ಟಿರ್ತೀವಿ ಅನ್ಕೊಳ್ಳಿ, ಕೈ ಹಾಕಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿಯಾಗಿರುತ್ತೆ. ಅದಕ್ಕೆ ಗ್ಲೌಸ್ ಕೊಟ್ಟಿರ್ತಾರಲ್ಲ, ಸೇಫ್ಟಿ ಗ್ಲೌಸಸ್, ಅದನ್ನ ಯೂಸ್ ಮಾಡ್ಲೇಬೇಕು.
0: ನೀನು ಒಂದು ಒಳ್ಳೆ ಟಿಪ್ಸ್ ನ ಹೇಳ್ದೆ ನೋಡು, ಅದರಿಂದ ವಸ್ತುಗಳನ್ನ ತೆಗೆಯುವಾಗ ಇಡುವಾಗ ಅದನ್ನ ನೀಟಾಗಿ ಆಫ್ ಮಾಡಿಕೊಂಡು ಗ್ಲೌಸ್ ಅನ್ನ ಹಾಕೊಂಡು ಇಡೋದು ತಗೊಳ್ಳೋದು ಮಾಡಿದ್ರೆ ಇನ್ನೂ ಒಳ್ಳೇದು.
1: ಈಗ ನೀವು ರೇಡಿಯೋ ಮತ್ತೆ ಮೈಕ್ರೋವೇವ್ ಬಗ್ಗೆ ಹೇಳಿದ್ರಿ ಅಲ್ವಾ, ನೆಕ್ಸ್ಟ್ ಅದೇ ರೀತಿ ಅತಿ ಕೆಂಪು ವಿಕಿರಣ, ಇದರಲ್ಲೂ ಹಾನಿಕಾರಕವಾಗಿ ಏನಾದ್ರೂ ಇದೆಯಾ?
0: ಈ ಒಂದು ವಿಕಿರಣವು ಮುಖ್ಯವಾಗಿ ಶಾಖವನ್ನ ಉತ್ಪಾದಿಸುತ್ತೆ. ಹಾಗಾಗಿ ಅತಿ ಬಿಸಿಯಾದ ಕುಲುಮೆಗಳು ಅಥವಾ ತೀವ್ರವಾದ ಶಾಖಗಳ ಮೂಲಗಳ ಬಳಿ ಮಾಡುವಂತಹ ಅತಿಯಾದ ಶಾಖದ ಮೂಲಗಳ ಬಳಿ ಹೆಚ್ಚು ನಾವು ಹೋಗಬಾರದು, ಆಯ್ತಾ? ಇದರಿಂದ ಕಣ್ಣಿಗೂ ಕೂಡ ಹಾನಿಯಾಗುವಂತಹ ಸಾಧ್ಯತೆಗಳೇ ಇರುತ್ತೆ. ಹಾಗಾಗಿ ಬಲವಾದ ಅತಿಗೆಂಪು ವಿಕಿರಣಕ್ಕೆ ದೀರ್ಘಕಾಲ ನಮ್ಮನ್ನ ಒಡ್ಡಿಕೊಳ್ಬಾರ್ದು, ದೂರ ಇರೋದು ಬೆಸ್ಟ್. ಗೋಚರ ಬೆಳಕು ಏನಿದೆ ಅದು ಸಾಮಾನ್ಯವಾಗಿ ಸುರಕ್ಷಿತ, ಆದರೆ ಲೇಸರ್ಗಳಿಂದ ಅಥವಾ ಸೂರ್ಯನನ್ನ ನೇರವಾಗಿ ನೋಡೋ ಅಂಥದ್ದು, ಈ ರೀತಿ ಅತ್ಯಂತ ತೀವ್ರವಾದ ಗೋಚರ ಬೆಳಕು ಕಣ್ಣಿನ ರೆಟಿನಾವನ್ನ ಹಾನಿ ಮಾಡಬಹುದು. ಹಾಗಾಗಿ ಅತ್ಯಂತ ಪ್ರಕಾಶಮಾನವಾದ ಬೆಳಕು ದೃಷ್ಟಿಯ ಮೇಲೆ ಕೆಟ್ಟ ಪರಿಣಾಮ ಬೀರೋದ್ರಿಂದ ಆದಷ್ಟು ನಾವು ನೇರಗಣ್ಣಿನಿಂದ ಹೆಚ್ಚು ಹೊತ್ತು ನೋಡೋದು ಬೇಡ. ಅದಕ್ಕೆ ಆದಂತಹ ಸೇಫ್ಟಿ ಗಾಗಲ್ಗಳು ಬರುತ್ತೆ, ಅದನ್ನ ಹಾಕೊಂಡು ಬೇಕಿದ್ರೆ ನಾವು ನೋಡಬಹುದು, ಆದ್ರೂ ಕೂಡ ಹೆಚ್ಚೊತ್ತು ಬೇಡ.
1: ಹಾ ಸರಿ ಸರಿ. ಈಗ ಯು ವಿ ರೇಸ್ ಇಂದ ಒಂದು ತುಂಬಾ ಹೊತ್ತು ಎಕ್ಸ್ಪೋಸ್ ಮಾಡಿದ್ರೆ ನಮ್ ಸೆಲ್ಸ್ ಡ್ಯಾಮೇಜ್ ಆಗಿ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ, ಅದೊಂದು ಅನಾನುಕೂಲ. ಮತ್ತೆ ಬೇರೆ ಏನಿದೆ?
0: ಮುಖ್ಯವಾಗಿ ಅದೇ ಇದರ ಅನಾನುಕೂಲ, ಚರ್ಮ ಬೇಗ ವಯಸ್ಸಾಗುವಂತದ್ದು, ಚರ್ಮ ಕ್ಯಾನ್ಸರ್ ಅಪಾಯ ಹೆಚ್ಚಿಸುವಂತದ್ದು, ಅದೇ ರೀತಿ ಚರ್ಮದ ಕೋಶಗಳನ್ನ ಹಾನಿ ಮಾಡೋದು, ಇದೇ ಇದರಿಂದ ಇರುವಂತಹ ಅಪಾಯ. ಹಾಗಾಗಿ ನಾವು ಆದಷ್ಟು ಸನ್ಸ್ಕ್ರೀನ್ ಹಾಕೊಳ್ಳೋದು ಅಥವಾ ಒಂದು ಛತ್ರಿಯನ್ನ ಇಟ್ಕೊಂಡು ಓಡಾಡೋದು ಅಥವಾ ಬಿಸಿಲಿನಲ್ಲಿ ಹೆಚ್ಚೊತ್ತು ಇಲ್ದಲೆ ಬೇರೆ ಸಮಯದಲ್ಲಿ ಹೋಗೋದು ಬರೋದು, ಈ ರೀತಿಯಾಗಿ ನಮ್ಮ ದಿನಚರಿಯನ್ನ ಶೆಡ್ಯೂಲ್ ಮಾಡ್ಕೋಬಹುದು.
1: ಇನ್ನ ಎಕ್ಸ್ರೇಗಳು ಇದರಿಂದ ಆಗುವ ಹಾನಿಯಿಂದ ಹೆಂಗ್ ತಪ್ಪಿಸ್ಕೋಬಹುದು?
0: ಈಗ ಆಗ್ಲೇ ನಾ ಹೇಳ್ದಂಗೆ ಎಕ್ಸ್ರೇಗಳು ಹೆಚ್ಚಿನ ಶಕ್ತಿಯನ್ನ ಹೊಂದಿದೆ, ದೇಹದ ಒಳಗೂ ಕೂಡ ಇದು ಹೋಗಬಹುದು. ಹಾಗಾಗಿ ವೈದ್ಯಕೀಯ ಚಿಕಿತ್ಸೆಯಲ್ಲಿ ವೈದ್ಯರ ಸಲಹೆ ಮೇಲೆ ಮಾತ್ರ ನಾವು ಇದಕ್ಕೆ ಒಳಪಡಬೇಕು. ಹಾಗಾಗಿ ನೀನ್ ಅಬ್ಸರ್ವ್ ಮಾಡಿರ್ಬೋದು, ವೈದ್ಯರು ಕೂಡ ರಕ್ಷಣಾತ್ಮಕ ಗುರಾಣಿ ಅಂದ್ರೆ ಶೀಲ್ಡ್ಗಳನ್ನ ಬಳಸ್ತಾರೆ. ಹಾಗಾಗಿ ಆದಷ್ಟು ಈ ಎಕ್ಸ್ರೇ ಸ್ಕ್ಯಾನಿಂಗ್ ಅನ್ನ ತುಂಬಾ ತುಂಬಾ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಮಾಡಿಸೋದು ಒಳ್ಳೇದು.
1: ಈಗ ನೀವು ಇನ್ನೊಂದ್ ಹೇಳಿದ್ರಿ, ಗಾಮಾ ರೇಸ್ ತುಂಬಾ ಶಕ್ತಿಯುತವಾದಂತು ಅಂತ. ಈಗ ಇದರಿಂದ ನಾವು ನಮ್ಮನ್ನ ಸುರಕ್ಷಿತವಾಗಿ ಇಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಹಾ, ಈ ಗಾಮಾ ಕಿರಣಗಳು ಕೂಡ ಅತ್ಯಂತ ಶಕ್ತಿಶಾಲಿಯಾಗಿದೆ ಮತ್ತು ಇವು ಕೂಡ ಅಂಗಾಂಶಗಳ ಆಳಕ್ಕೆ ಇಳಿಬಹುದು. ಹಾಗಾಗಿ ಜೀವಕೋಶಗಳಿಗೆ ಹಾನಿಯನ್ನ ಉಂಟು ಮಾಡುತ್ತೆ, ಹಾಗೆ ನಮ್ಗೆ ಕಾಯಿಲೆಗಳು ಕೂಡ ಆಗಬಹುದು. ಆದಾಗಿಯೂ ಕೂಡ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಆರೋಗ್ಯಕರ ಅಂಗಾಂಶಗಳಿಗೆ ಹಾನಿಯನ್ನ ಉಂಟು ಮಾಡದಂತೆ ಕ್ಯಾನ್ಸರ್ ಕೋಶಗಳನ್ನ ನಾಶ ಮಾಡೋದಿಕ್ಕೆ ಎಚ್ಚರಿಕೆಯಿಂದ ಬಳಸ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮನ್ನ ನಾವು ಹೆಚ್ಚು ಎಕ್ಸ್ಪೋಜರ್ ಮಾಡ್ಕೋಬಾರ್ದಷ್ಟೇ ಈ ವೇವ್ಸ್ಗಳಿಗೆ, ಅದು ತುಂಬಾನೇ ಮುಖ್ಯ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ಎಲ್ಲಾ ತರಂಗಗಳು ಮೂಲಭೂತವಾಗಿ ಒಂದೇ ರೀತಿಯ ತರಂಗಗಳೇ, ಆದ್ರೆ ಅವುಗಳ ಗುಣಲಕ್ಷಣಗಳು ಅವುಗಳ ಆವರ್ತನ ಅಂದ್ರೆ ಫ್ರೀಕ್ವೆನ್ಸಿ ಮತ್ತೆ ಶಕ್ತಿಯ ಮೇಲೆ ಅವಲಂಬಿತ ಆಗಿದೆ. ಈ ವಿದ್ಯುತ್ಕಾಂತೀಯ ವರ್ಣಪಟಲವು ವಿಜ್ಞಾನ ಮತ್ತು ದೈನಂದಿನ ಜೀವನದಲ್ಲಿ ಹಲವು ವಿಭಿನ್ನ ಕ್ಷೇತ್ರಗಳಲ್ಲಿ ಬಳಸ್ತಾ ಇದ್ದೀವಿ. ಜಾಗೃತವಾಗಿ ಎಷ್ಟು ಬೇಕೋ ಅಷ್ಟು ಬಳಸಿದ್ರೆ ಎಲ್ರಿಗೂ ಒಳ್ಳೇದು.
1: ಹೌದು ಹೌದು, ನೀವ್ ಹೇಳಿದಂತೂ ನಿಜ. ಮತ್ತೆ ಈ ಟಾಪಿಕ್ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಮತ್ತೆ ಬೇಗ ಅರ್ಥ ಆಗುತ್ತೆ ಇದು.
0: ಹೌದು, ಈಗ ನಿನ್ಗೆ ಖುಷಿ ಆಯ್ತಾ? ಆಗ ಹೇಳ್ತೀನಿ ಅಂತ ಹೇಳಿದ್ದೆ, ಈಗ ಹೇಳ್ಬಿಟ್ಟೆ. ಸರಿ, ಈಗ ಎಕ್ಸಾಮು ಮುಗೀತು, ಎಲ್ಲಾ ಮುಗೀತು. ಸರಿ, ಹಾಗಾದ್ರೆ ಏನಾದ್ರು ಚಾಟ್ಸ್ ತಿನ್ಕೊಂಡು ಹೋಗೋಣವಾ?
1: ಹಾ ಸರಿ, ಇಲ್ಲೇ ಏನಾದ್ರೂ ತಿನ್ಕೊಂಡು ಹೋಗೋಣ, ಆದ್ರೆ ಹೆಲ್ದಿ ಆಗಿ.
0: ಸರಿ, ಆರೋಗ್ಯವೇ ಭಾಗ್ಯ ಅಲ್ವಾ? ಇನ್ನೇನ್ ಹೇಳ್ತೀಯೋ ಅದು.
1: ಎಲ್ಲಿ ಪ್ಲೇಸ್ ಹೈಜೀನ್ ಆಗಿದೆಯೋ ಅಲ್ಲಿ ಮಾತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಗೆ, ಆಯ್ತಾ? ನಂಗೊಬ್ರು ಗೊತ್ತಿದ್ದಾರೆ, ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಶುಚಿಯಾಗಿ ಮಾಡ್ತಾರೆ.
0: ಹೌದಾ?
1: ಅಲ್ಲಿ ಹೋಗ್ಬಿಟ್ಟು

0: ತಿನ್ಕೊಂಡು ಹೆಂಗು ಮನೆ ಹತ್ರ ಇದೆ, ನಿಧಾನಕ್ಕೆ ಹೋಗೋಣ ಅಲ್ವಾ?
1: ಸರಿ ಸರಿ
0: ಹೋಗೋಣ.
2: ಇದುವರೆಗೆ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಇನ್ಫೋಟೆಕ್ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಹೆಚ್ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

0: ಬದುಕಿನಲ್ಲಿ ಬೇಸರ ಯಾಕೆ? ಇವೆಯಲ್ಲ ಕೈತುಂಬ ಕೆಲಸಗಳು ಬಾಕಿ.
1: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
2: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
1: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
0: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

0: ಮೇಲೆ ಬೀಡು.
1: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
0: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
2: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
1: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.

ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣವೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನ ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ. ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 8:30 ಕೇಳುಗರೆ ಇನ್ನು ಮುಂದೆ ಆಲಿಸಿ ಗಜಲ್ಗಳು. ಗಜಲ್ಗಳಲ್ಲಿ ಆರಂಭಕ್ಕೆ ಕೇಳಿ, ಉಸ್ತಾದ್ ಅಹಮದ್ ಹುಸೇನ್ ಮತ್ತು ಉಸ್ತಾದ್ ಮೊಹಮ್ಮದ್ ಹುಸೇನ್ ಅವರು ಹಾಡಿರುವ ಬೇಕರ್ ಅವರ ರಚನೆ.

ಕೇಳಿದರೆ ಇನ್ನು ಮುಂದೆ 10 ಗಂಟೆಗೆ ಆಲಿಸಿ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ. 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ನಾಟಕ ಅವನ ಪ್ರೇಮ. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕೇಳಿ ಕಥಾ ನಾಟಕ
1: ಅವನ ಪ್ರೇಮ, ವಾಣಿಯವರ ಮೂಲ ಕಥೆಯ ಬಾನುಲಿ ರೂಪ HS ಪಾರ್ವತಿ.
2: ಅಮ್ಮ ಅಮ್ಮ, ನಾನು ಮದುವೆ ಆಗ್ತೀನಿ.
3: ಏನಂದೆ, ಯಾರಿಗೂ ಮದುವೆ?
2: ನನಗೆ ಅಮ್ಮ. ನಾನು ಮದುವೆ ಮಾಡ್ಕೊಂಬೋಣ ಅಂತ ನಿಶ್ಚಯ ಮಾಡಿದ್ದೀನಿ. ಯಾಕಮ್ಮ ಸುಮ್ಮನಾಗ್ಬಿಟ್ಟಿ? ಹುಡುಗಿ ತುಂಬ ಚೆನ್ನಾಗಿದ್ದಾಳೆ.
3: ನನಗೆ ಗೊತ್ತು.
2: ನಿನಗೆ ಹೇಗಮ್ಮ ಗೊತ್ತು? ನೀನು ಹುಡುಗಿನ ನೋಡಿದ್ದೀಯಾ?
3: ಅಲ್ವೋ, ಮದುವೆನೇ ಆಗೋಲ್ಲ. ಆಂಜನೇಯನ ಹಾಗೆ ಆ ಜನ್ಮ ಬ್ರಹ್ಮಚಾರಿ ಆಗಿರ್ತೀನಿ ಅಂತಿದ್ದೆ. ಮದುವೆ ಅಂದ ಕೂಡಲೇ ಮುಖ ಸೊಟ್ಟಿಗೆ ಮಾಡ್ತಿದ್ದೆ. ಈಗ ಇದ್ದಕ್ಕಿದ್ದಾಗೆ ಮದುವೆ ಆಗ್ತೀನಿ ಅಂದರೆ ಹುಡುಗಿ ತುಂಬ ಚೆಲುವೆ ಅಂತ ಯಾರಿಗಾದರೂ ಗೊತ್ತಾಗುತ್ತೆ.
2: ಅದು ನಿಜ ಅನ್ನು.
3: ಸೋಮು, ಹುಡುಗಿ ಯಾರ ಮನೆಯವಳು? ಯಾವ ಜಾತಿ? ನೀ ಯಾರನ್ನ ಮದುವೆ ಆದರೂ ನಂದೇನೂ ಅಡ್ಡಿ ಇಲ್ಲಪ್ಪ. ಸುಮ್ಮನೆ ಕೇಳಿದೆ ಅಷ್ಟೇ. ಒಟ್ಟಿನಲ್ಲಿ ನೀನು ಮದುವೆ ಆಗಿ ಗೃಹಸ್ಥನಾದರೆ ಅಷ್ಟೇ ಸಾಕು.
2: ಹುಡುಗಿ ನಮ್ಮ ಜಾತಿಯವಳೆಯನ್ನು ಶಾಸ್ತ್ರಗಳು ಬೇರೆ ಜಾತಕ ನೋಡಿ ತುಂಬ ಪ್ರಶಸ್ತವಾಗಿದೆ ಅಂತಿದ್ದಾರಮ್ಮ.
3: ಸರಿ ಬಿಡು, ಆ ಹುಡುಗಿ ನಿನ್ಗೆಲ್ಲಿ ಸಿಕ್ಕದ್ಲು?
2: ಹತ್ತಿರದ ಹಳ್ಳಿಲಿ ಏನೋ ವ್ಯಾಜ್ಯ ಇತ್ತು, ಡ್ಯೂಟಿ ಮೇಲೆ ಹೋಗಿದ್ದೆ. ಅಲ್ಲೇ ಶಾಂತ ಅಂದರೆ ಆ ಹುಡುಗಿ ಕಣ್ಣಿಗೆ ಬಿದ್ದಳು. ಪಾಪ, ತಂದೆ ತಾಯಿ ಯಾರೂ ಇಲ್ಲ, ವಯಸ್ಸಾದ ಅಜ್ಜಿ ಜೊತೆ ಇದ್ದಾಳೆ. ಲಕ್ಷಣವಾಗಿದ್ದರೂ ಬಡವರ ಮನೆ ಹುಡುಗಿ ಅಂತ ಯಾರೂ ಇವಳನ್ನು ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ನಾನು ಅವಳನ್ನು ಮದುವೆ ಆಗೋದು ಅಂತ ನಿಶ್ಚಯ ಮಾಡಿಬಿಟ್ಟೆ ಅಮ್ಮ.
3: ತುಂಬ ಒಳ್ಳೆ ಕೆಲಸ ಮಾಡಿದ್ಯಪ್ಪ.

0: ಯಾಕಮ್ಮ ಶಾಂತ, ಮಂಕ ಕೂತ್ಬಿಟ್ಟಿದೀ?
1: ಸೋಮು ನೋಡಿದ್ರೆ ಒಂದು ಗಳಿಗೆ ಬಿಡದ ಹಾಗೆ ಹಿಂದೆ ಮುಂದೆ ಓಡಾಡ್ತಿರ್ತಾನೆ.
2: ಅತ್ತೆ, ಅದು ಅದು
1: ಹೇಳಮ್ಮ, ನನ್ನ ಹತ್ರ ಹೇಳು. ನಾನು ನಿನ್ನ ತಾಯಿ ಹಾಗೆ ಮನಸ್ಸಿನಲ್ಲಿರೋದನ್ನು ಸಂಕೋಚ ಇಲ್ಲದೆ ಹೇಳು.
2: ನನಗೆ ಅವ್ರನ್ನ ಕಂಡ್ರೆ ಒಂಥರ ಭಯ ಆತೆ.
1: ಯಾಕಮ್ಮ?
2: ಅವ್ರದ್ದು ಅತಿ ವ್ಯಾಮೋಹ, ನನಗೆ ಸಹಿಸೋದು ಕಷ್ಟ ಆತೆ.
1: ಮೊದಲಿಂದ ಅವನ ಸ್ವಭಾವನೇ ಹಾಗೆ ಶಾಂತ. ತಂದೆ ಇಲ್ಲದ ಮಗ ಅಂತ ಅತಿ ಮುದ್ದಿನಿಂದ ಸಾಕ್ಬಿಟ್ಟೆ ನೋಡು, ನಂದೇ ತಪ್ಪು. ಊಟ ತಿಂಡಿ ಆಟ ಎಲ್ಲದರಲ್ಲೂ ಒಂದು ಅತಿನೇ. ಊಟ ಮಾಡಿದ್ರೆ ಒಂದೇ ಸಲಕ್ಕೆ 4 ಜನಕ್ಕಾಗೋ ಅಷ್ಟು ಊಟ. ಇದು ಯಾಕೆ ಇಷ್ಟು ತಿಂತಿದೆಯೋ ಅಂತ ಒಂದು ಮಾತಂದರೆ ಸಾಕು, ಮುಂದೆ 4 ದಿನ ದಮ್ಮಯ್ಯ ಅಂದರೂ ಒಂದು ತುತ್ತು ಅನ್ನ ತಿನ್ನೋ ಹಾಗಿಲ್ಲ. ಪರೀಕ್ಷೆ ಸಮಯದಲ್ಲಿ ಆಟ ಆಟ, ಪರೀಕ್ಷೆಯಲ್ಲಿ ಫೇಲ್ ಆಗ್ತೀಯಲ್ಲೋ ಅಂತ ಕಣ್ಣೀರು ಹಾಕಿದ್ರೆ ಸರಿ, ಹಗಲು ರಾತ್ರಿ ಪುಸ್ತಕ ಓದಿದ್ದೇ ಓದಿದ್ದು, ಓದಿದ್ದೇ ಓದಿದ್ದು. ಅದಕ್ಕೆ ನಾನು ಅವನಿಗೆ ಏನಾದರೂ ಹೇಳೋದಕ್ಕೆ ಹೆದರ್ತಿದ್ದೆ, ಮದುವೆನೇ ಆಗೋಲ್ಲ ಅಂತಿದ್ದ. ಈಗ ನೋಡಿದ್ರೆ ನಿನ್ನ ಒಂದು ಗಳಿಗೆ ಬಿಟ್ಟಿರಲ್ಲ ಅಂತಾನೆ.
2: ನನಗಂತೂ ಅವ್ರನ್ನ ಕಂಡ್ರೆ ಸಲಿಗೆಗಿಂತ ಭಯನೇ ಜಾಸ್ತಿ ಆಗುತ್ತೆ ಅತ್ತೆ.
1: ಏನು ಮಾಡೋದಮ್ಮ, ಅವನಂತೂ ಅವನ ಸ್ವಭಾವ ಬದಲಾಯಿಸ್ಕೊಳ್ಳೋದಿಲ್ಲ. ನೀನೇ ಸ್ವಲ್ಪ ತಾಳ್ಮೆ ತಂದ್ಕೋಬೇಕಮ್ಮ.
2: ಆಗಲಿ ಅತ್ತೆ.

0: ಸಮಯ ಎಷ್ಟು ಬೇಗ ಕಳೆದು ಹೋಯ್ತಲ್ಲ ಶಾಂತ.
1: ಸಮಯಕ್ಕೇನು, ಹಗಲು ರಾತ್ರಿ ಲಗಾಮಿಲ್ಲದ ಕುದುರೆ ಹಾಗೆ ಓಡ್ತಾನೆ ಇರುತ್ತೆ. ನಮ್ಮ ರತ್ನ ಇನ್ನೂ ಮೊನ್ಮೊನ್ನೆ ಹುಟ್ಟಿದ್ಲು ಅನ್ನೋ ಹಾಗಿದೆ. ಈಗಾಗಲೇ ಅವಳಿಗೆ
0: ಅಂದರೆ ನಮ್ಮ ರತ್ನಂಗೆ ಆಗಲೇ ಮದುವೆ ವಯಸ್ಸು ಆಯಿತು ಅನ್ನು.
1: ಸದ್ಯ ನನ್ನ ಪುಣ್ಯ, ಇಷ್ಟು ಬೇಗ ನಿಮ್ಗೆ ಅರ್ಥವಾಯ್ತಲ್ಲ.
0: ಏನೇ ಏನೇ ನನ್ನನ್ನೇ ಹಾಸ್ಯ ಮಾಡೋ ಹಾಗಾಗ್ಬಿಟ್ಯಾ?
1: ದಮ್ಮಯ್ಯ ಅಂತೀನಿ ಅಂದರೆ ಅದನ್ನೇ ನೆಪ ಮಾಡಿಕೊಂಡು ಮುಖನೂ ಊದಿಸ್ಕೊಂಡು ಕುತ್ಕೊಂಡ್ಬಿಡ್ಬೇಡಿ.
0: ಹ್ಞೂ, ಅಂತೂ ನಮ್ಮ ರತ್ನನಿಗೆ ಮದುವೆ ಮಾಡಬೇಕು ಅನ್ನು. ಹ್ಞೂ, ನೋಡ್ತಾ ಇರು, ಇನ್ನು 15 ದಿನಗೊಳಗಾಗಿ ಮದುವೆ ಗೊತ್ತೇ ಮಾಡಿಬಿಡ್ತೀನಿ.
1: ಹ್ಞೂ, ನನಗೆ ನಮ್ಮ ರತ್ನಂದೇ ಚಿಂತೆ ರೀ.
0: ಏನೇ ಹಾಗಂದ್ರೆ

0: ರತ್ನಂದು ನಿಮ್ಮ ಹಾಗೆ ಒಳ್ಳೆ ಹಠ ಸ್ವಭಾವ, ಮನಸ್ಸಿಗೆ ಬಂದಿದ್ದು ಮಾಡೋ ಬುದ್ಧಿ. ಅತ್ತೆ ಮನೇಲಿ ಹೇಗಿರ್ತಾಳೋ ಏನು ಮಾಡ್ತಾಳೋ?
1: ಏನು ಮಾಡೋದು ಹೇಳು. ನಮ್ಮ ರತ್ನ ನಿನ್ನ ರೂಪ ನನ್ನ ಸ್ವಭಾವ ಹೊತ್ಕೊಂಡಿದ್ದಾಳಲ್ಲ, ಆದರೆ ಅವಳು ಯಾಕೆ ಅತ್ತೆ ಮನೆಗೆ ಹೋಗಿ ಕಷ್ಟಪಡಬೇಕು? ಅವಳನ್ನು ಮನೆ ಬಿಟ್ಟು ಕಳಿಸಿದ್ರು ತಾನೇ.
0: ಓ, ಅಂದರೆ ಮನೆಯಳಿಯನ್ನೇ ಹುಡುಕ್ತಿದ್ದೀರೇನೋ?
1: ಹೌದು. ಮತ್ತೆ ಹುಡುಗ ಶ್ರೀಮಂತನ ಇರದಿದ್ರೂ ಪರವಾಗಿಲ್ಲ, ಲಕ್ಷಣವಾಗಿ ವಿನಯಶಾಲಿಯಾಗಿದ್ದರೆ ಸಾಕು, ಅಂಥ ಗಂಡನ್ನೇ ಹುಡುಕ್ತೀನಿ.
0: ಅವಳ ಹಣೆಯಲ್ಲಿ ಏನು ಬರೆದಿದೆಯೋ ಏನೋ ನೋಡೋಣ.

0: ಏ ಶಾಂತ ಶಾಂತ.
1: ಬಂದೆ ಕಣ್ರಿ ಬಂದೆ. ಯಾಕೋ ಏನೋ ತುಂಬಾ ಸಿಟ್ಟಿನಲ್ಲಿರೋ ಹಾಗಿದೆ. ಇನ್ನೇನು ಕಾದಿದೆಯೋ ಅನ್ನೋ ರಾಮಾಯಣ. ಹ್ಮ್, ಇಷ್ಟಕ್ಕೂ ಇವ್ರ ಬುದ್ಧಿ ನನಗೆ ಹೊಸದೇನು ಅಲ್ವಲ್ಲ. ಕಾಫಿ ತಗೊಳಿಂದ್ರೆ
0: ನಾನೇನೀಗ ಕಾಫಿ ಕೇಳಿದ್ನೇನೋ?
1: ನೀವು ಕೇಳಲಿಲ್ಲ, ನಾನು ಬರ್ಸಿದ್ನಲ್ಲ ತಂದೆ ಅಷ್ಟೇ. ಬೇಡದೆ ಇದ್ರೆ
0: ಕೊಡಿಲಿ.
1: ಯಾರ್ದೋ ಕಾಗದ ಬಂದಿರೋ ಆಗಿದೆ, ಯಾರು ಬೇಕಾಗ್ದ?
0: ಇನ್ಯಾರದ್ದು? ಆ ಬಡಬಾ ಬರೆದಿದ್ದಾನೆ.
1: ಯಾರಿ?
0: ನಿನ್ನ ಅಳಿಯ ತಲೆ ಮಾಸದ ಮಂಡೆ ಇದು. ಹೊಟ್ಟೆ ಹಿಟ್ಟಿಲ್ಲದೆ ಅಲಿತಿದ್ದ, ಕರೆದು ರತ್ನದಂತಹ ಮಗಳನ್ನು ಕೊಟ್ಟೆ. ಬಡವ ಹೇಳ್ದ ಕೇಳ್ಕೊಂಡು ಮನೇಲಿ ಮಗನಾಗಿರ್ತಾನೆ ಅಂತ. ಅವನ ತಲೆ ತಿರುಗೋಯ್ತು. ಅದಕ್ಕೆ ದೊಡ್ಡವ್ರು ಹೇಳೋದು, ಯಾವುದನ್ನ ಎಲ್ಲಿಡಬೇಕೋ ಅಲ್ಲೇ ಇಟ್ಟಿರಬೇಕು ಅಂತ.
1: ಛೇ ಛೇ ಛೇ ಛೇ, ನಿಮ್ಮ ಮಗಳ ಗಂಡನ ವಿಚಾರದಲ್ಲಿ ಹೀಗೆಲ್ಲ ಮಾತಾಡ್ತಾರೇನ್ರಿ? ಇಷ್ಟಕ್ಕೂ ಗೋಪಣ್ಣ ಏನು ಬರೆದಿದ್ದಾನೆ?
0: ರತ್ನನ್ನ ಕಳಿಸ್ಬೇಕಂತೆ.
1: ಅಷ್ಟೇ ತಾನೆ? ನಿಮ್ಮ ಕೋಪ ನೋಡಿ ಅನಾಹುತ ಆಯಿತು ಅನ್ಕೊಂಬಿಟ್ಟೆ. ಅಲ್ಲ ರೀ, ಅಳಿಯ ಮಗಳನ್ನ ಕರೆದ್ರೆ ಕೋಪ ಯಾತಕ್ರೆ? ಕರ್ಕೊಂಡು ಹೋಗ್ಲಿ ಬಿಡಿ.
0: ಏನಂದೆ? ನಿನಗೂ ಹುಡುಗಾಟ ಆಗೋಯ್ತೇನೋ? ನಮ್ಮ ರತ್ನನ್ನ ಎಲ್ಲಿಗೆ ಕಳಿಸೋದು? ನಿಲ್ಲೋದಕ್ಕೆ ಸ್ವಂತ ಮನೆ ಇಲ್ಲ. ಅವನ್ ತರೋ ಸಂಬಳ ರತ್ನನೊಂದು ಸೀರೆಗೆ ಸಾಲದು. ಕರ್ಕೊಂಡು ಹೋಗ್ತಾನಂತೆ ಧೀರ.
1: ಏನ್ ಮಾಡೋದಕ್ಕಾಗತ್ತೆ? ಮದುವೆ ಆಗಿ 3 ವರ್ಷ ಆಯ್ತು, ಇನ್ನೂ ಕಳಿಸೋದಿಲ್ಲ ಅಂದ್ರೆ ಹೇಗ್ರಿ? ಕಷ್ಟವೋ ಸುಖವೋ ಅವಳು ಗಂಡನ ಜೊತೆ ತಾನೇ ಇರಬೇಕು. ತಿಳಿದು ತಿಳಿದು ಬಡವನಿಗೆ ಕೊಟ್ಟು ಮದುವೆ ಮಾಡಿದ್ರಿ. ನಾನು ಆಗಲೇ ಹೇಳಿದೆ.
0: ಹೌದು ಕಣೆ, ನೀನು ಹೇಳಿದ್ದೆ, ಆದರೆ ನಾನು ನಿನ್ನ ಮಾತು ಕೇಳಲಿಲ್ಲ. ಬೇಕು ಅಂತಾನೇ ಬಡವನ ಕೊಟ್ಟು ಮದುವೆ ಮಾಡಿದೆ. ಶ್ರೀಮಂತ ಹುಡುಗ ಆದರೆ ಮಗಳನ್ನು ಅವ್ರ ಮನೆಗೆ ಕಳಿಸ್ಬೇಕಾಗತ್ತೆ. ಇವನಾದರೆ ನಮ್ಮಲ್ಲೇ ಬಿದ್ದಿರ್ತಾನೆ ಅಂತ ಅಂದ್ಕೊಂಡಿದ್ದೆ. ಈಗ ಇವನು
1: ಬಡವನಾದ್ರೇನ್ರಿ? ಸ್ವಾಭಿಮಾನ ಇರಬಾರ್ದೆ? ಮದುವೆ ಆದಮೇಲೆ ನಮ್ಮನೆಯಲ್ಲೇ ಬಂದಿರಬೇಕು ಅಂತ ನೀವು ಮದುವೆ ಮುಂಚೆನೆ ಷರತ್ತು ಹಾಕಬೇಕಾಗಿತ್ತು.
0: ಶಾಂತ, ನೀನು ಅವನ ಪರವಾಗಿ ವಾದಿಸ್ತಿದೆಯಲ್ಲೇ. ಇಲ್ಲಿ ಬಂದಿದ್ರೆ ಅವನ ಮಾನಕ್ಕೆ ಕುಂದೇನು? ಮೊದಲೇ ಷರತ್ತು ಹಾಕಬೇಕಾಗಿತ್ತು ಅಂತೆಲ್ಲ. ತನ್ನಂಥ ಬಡವನಿಗೆ ಸುಂದರಿಯಾದ ಒಬ್ಬಳೆ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಕ್ಕೆ ಏನು ಕಾರಣ ಅನ್ನೋದು ಅವನಿಗೆ ತಿಳಿಲಿಲ್ವೇನು? ಮಗುವನ್ನು ಬಿಟ್ಟಿರೋದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಕಣೆ.
1: ಏನು ಅಂದ್ರೆ, ಇನ್ನು ಒಂದೇ ಒಂದ್ಸಲ ಅವನಿಗೆ ಒಳ್ಳೆ ಮಾತಿನಲ್ಲಿ ಹೇಳಿ ನೋಡಿದ್ರೆ.
0: ಹ್ಮ್, ಅವನ ಕಾಲಿಗೆ ಬಿದ್ದು ಬೇಡ್ಕೋಬೇಕು ಅಂತೇನೋ? ನನ್ನ ಮನೇಲಿ ಸುಖವಾಗಿದ್ದು ನನ್ನ ಉದ್ಧಾರ ಮಾಡಪ್ಪ ಅಂತ ಕೇಳ್ಕೋಬೇಕು ಅಂತೇನೋ? ಅಯೋಗ್ಯ, ಶುದ್ಧ ಅಯೋಗ್ಯ. ಕೇಳೋದಕ್ಕೂ ಒಂದು ರೀತಿ ಇಲ್ವೇನೋ? ನನ್ನೇ ಹೆದರಿಸ್ತಾನೆ.
1: ಇನ್ನೇನು ಮಾಡ್ತಾನೆ? ಅವನು 1 ವರ್ಷದಿಂದ ಕೇಳ್ತಾನೆ ಇದ್ದಾನೆ. ಬೇಜಾರೋ ಆಗಿರಬಹುದು. ಅಲ್ರಿ, ನಿಮ್ಮೊರ್ತು ಬೇರೆ ಯಾರಿಗೂ ಸಿಟ್ಟು ಬರಬಾರ್ದೆ? ಅಯ್ಯೋ ದೇವ್ರೇ, ಗೋಪಣ್ಣ ಬಂದೇ ಬಿಟ್ನಲ್ಲ. ನಾಳೆ ತನಕ ತಡೆದಿದ್ರೆ ಇವ್ರನ್ನ ಹೇಗಾದರೂ ಸಮಾಧಾನ ಮಾಡ್ಬೋದಾಗಿತ್ತು. ಅತ್ತೆಯವರು ಊರಲ್ಲಿದ್ದಿದ್ರೆ. ರೀ, ಗೋಪಣ್ಣ ಬರ್ತಿದ್ದಾನೆ ಕಣ್ರಿ. ದಮ್ಮಯ್ಯ ಅಂತೀನಿ, ಸ್ವಲ್ಪ ಸಮಾಧಾನದಿಂದ ಮಾತಾಡ್ರಿ.
0: ನೀನೋ ನೀನೋ ತಪ್ಪು ಒಳಂಗಡಿ.
2: ಅಮ್ಮ ಅಮ್ಮ ಅಮ್ಮ, ಇಲ್ಲಿದ್ಯಾ? ಈ ಕಸೂತಿ ವಸ್ತ್ರ ನೋಡಮ್ಮ, ನಾವ್ 5 ಜನ ಒಟ್ಟಿಗೆ ಹಾಕಕ್ ಶುರು ಮಾಡಿದ್ವಿ, ಅವ್ರದೆಲ್ಲ ಇನ್ನು ಅರ್ಧ ಕೂಡ ಮುಗ್ದಿಲ್ಲ. ನಾನೇ ಮೊದ್ಲು ಗೊತ್ತಾ? ಈ ಕಡೆ ತಿರುಗ್ ನೋಡಮ್ಮ. ಅರೆ, ಯಾಕಮ್ಮ ಕಣ್ಣೀರು? ಏನಾಯ್ತಮ್ಮ?
0: ನಿನ್ನಂತ ಭಿಕಾರಿ ಜೊತೆ ನನ್ನ ಮಗಳನ್ನ ಕಳ್ಸಕ್ ಆಗಲ್ಲ.
3: ಭಿಕಾರಿ ಅಂತ ಗೊತ್ತಿದ್ಮೇಲೆ ಮದುವೆ ಯಾಕೆ ಮಾಡ್ಕೊಡ್ಬೇಕಾಗಿತ್ತು?
0: ಈ ಮೊದಲು ಬಿದ್ದಿರೋದಕ್ಕೆ ನಿನಗೇನು ಕಷ್ಟ?
3: ಓಹೋ, ನೀವು ಹಾಕಿ ಹಣ್ಣು ತಿನ್ಕೊಂಡು ಇಲ್ಲಿ ಬಿದ್ದಿರೋಕೆ ನಾನೇನು ನಾಯಿ ಇಲ್ಲ.
2: ಯಾರಮ್ಮ ಬಂದಿರೋದು?
3: ನಿಮ್ಮ ದೊಡ್ಡ
2: ಅಪ್ಪ ಯಾಕೆ ಹೀಗೆ ಕೂಗಾಡ್ತಾ ಇದ್ದಾರೆ?
3: ನಾನು ಮದುವೆ ಮಾಡ್ಕೊಂಡು ಹುಡುಗಿ ನಾನು ಕರ್ಕೊಂಡು ಹೋಗ್ತೀನಿ.
1: ನಿನ್ನ ಗಂಡ ಬಂದಿದ್ದಾರೆ ಕಣೆ.
2: ಆದ್ರೆ ಅಪ್ಪ ಯಾಕೆ ಇಷ್ಟು ಅಂಬರಾತ ಅಂತ ಮಾಡ್ತಾ ಇದ್ದಾರೆ?
1: ನಿನ್ನ ಕಳಿಸಿ ಅಂತ ಅಳಿಯ ಕೇಳ್ತಾ ಇದ್ದಾರೆ ಕಣೆ. ನಿಮ್ಮಪ್ಪ ಅದಕ್ಕೆ ಒಪ್ತಾ

0: ಇಲ್ಲ, ಅವರೇ ಇಲ್ಲಿ ಬಂದಿರಲಿ ಅಂತಿದ್ದಾರೆ. ಮೊದಲೇ ಮರ್ಯಾದೆಯ ಕೇಳ್ಕೊಂಡಿದ್ರೆ ಒಪ್ಕೋತಿದ್ರೋ ಏನೋ. ಈಗ ನಿನ್ನ ಗಂಡನಿಗೂ ಹಠ ಬಂದ್ಬಿಟ್ಟಿದೆ, ಇಬ್ಬರಲ್ಲಿ ಒಬ್ಬರೂ ಸೋಲ್ತಾ ಇಲ್ಲ.
1: ರತ್ನ, ರತ್ನ, ನೀನು ದುರದೃಷ್ಟದಿಂದ ನನ್ನಂಥ ಬಡವನ್ನ ಮದುವೆ ಆದೆ ಕಣೆ. ನನ್ನ ಬಡಗುಡಿಸ್ಲಿಗೆ ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ನಿಮ್ಮ ತಂದೆ ಒಪ್ತಾ ಇಲ್ಲ. ನಾನು ಅವ್ರನ್ನ ಎಷ್ಟೋ ವಿಧವಾಗಿ ಬೇಡ್ಕೊಂಡೆ. ನೋಡು, ಕೊನೆಯದಾಗಿ ನಾನು ಇನ್ನೂ ಕೇಳ್ತಿದ್ದೀನಿ, ನನ್ನ ಜೊತೆ ಬರೋದಕ್ಕೆ ನಿನಗೆ ಇಷ್ಟ ಇದೆಯೋ ಇಲ್ವೋ?
2: ರೀ, ನಿಮ್ಮ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅನ್ನೋದಕ್ಕಾಗತ್ತಾ? ಖಂಡಿತ ಬರ್ತೀನಿ, ಆದರೆ ಒಂದೆರಡು ದಿನ.
1: ನೋಡು, ನೀನು ಬರೋ ಹಾಗಿದ್ರೆ ಈ ಕೂಡಲೇ ನನ್ನ ಜೊತೆ ಹೊರಡಬೇಕು.
0: ಒಂದು ನಾಲ್ಕು ದಿನ ನೀವು ಇಲ್ಲೇ ಇರಿಪ್ಪ, ಆಮೇಲೆ ಇಬ್ಬರು ಒಟ್ಟಿಗೆ ಹೋಗಿರಂತೆ.
1: ಕ್ಷಮಿಸಿ ಅಮ್ಮ, ಮಾವನವರಿಂದ ಅಷ್ಟೊಂದು ಮಾತು ಕೇಳಿದ ಮೇಲೆ ನಾನಿನ್ನು ಒಂದು ಕ್ಷಣ ಕೂಡ ಇಲ್ಲಿರಲ್ಲ. ರತ್ನ, ನೀನಿಲ್ಲೇ ಸುಖವಾಗಿದ್ದೀಯಂತ ನನಗೂ ಗೊತ್ತು ಕಣೆ. ಆದರೆ ನಾನು ಮಾತ್ರ ಉಪವಾಸವಿದ್ರೂ ಸ್ವತಂತ್ರವಾಗಿರ್ತೀನಿ ಹೊರತು ಇವರು ಹಂಗಿಗೆ ಮಾತ್ರ ಬೀಳೋನಲ್ಲ. ನೋಡು, ಈ ಕ್ಷಣ ನೀನು ನನ್ನ ಜೊತೆ ಬರೋ ಹಾಗಿದ್ರೆ ಬಾ, ಇಲ್ಲ ಅಂದರೆ ನಾನು ಹೋಗ್ತೀನಿ. ಇವತ್ತಲ್ಲ ನಾಳೆ ಮತ್ತೆ ಬರ್ತೀನಿ ಅನ್ನೋ ಆಸೆ ಮಾತ್ರ ಇಟ್ಕೋಬೇಡ.
3: ನನ್ನ ಹೆದರಿಸಿದ್ದಾಯ್ತು, ಈಗ ಹೆಣ್ಣು ಮಗುವಿನ ಮೇಲೆ ಪೌರುಷ ತೋರಿಸ್ತಾ ಇದ್ದಾನೆ. ರತ್ನ, ಇವನ ಮಾತು ಕೇಳಬೇಡ, ಇವತ್ತಿನಿಂದ ನಮ್ಮ ಪಾಲಿಗೆ ಅವನಿಲ್ಲ ಅಂದ್ಕೊಂಡ್ಬಿಡ್ತೀನಿ.
4: ನನಗೆ ನಿನ್ನ ಮಗಳಲ್ಲ, ಮಗ. ನನಗೆ ತಾನೇ ನೀನಲ್ಲದೆ ಬೇರೆ ಯಾರಿದ್ದಾರೆ ಹೇಳು. ನಿನ್ನನ್ನು ಬಿಟ್ಟು ನನಗೆ ಒಂದು ದಿನವಾದರೂ ಇರೋಕ್ಕಾಗುತ್ತಾ ಮಗು?
2: ಅಪ್ಪ, ಅಪ್ಪ.
1: ರತ್ನ, ಏನು ನೋಡ್ತಾ ಇದೆಯೇ? ಬರೋ ಹಾಗಿದ್ರೆ ಈ ಕೂಡಲೇ ಹೊರಡು, ನನಗೆ ರೈಲಿಗೆ ಹೊತ್ತಾಗುತ್ತೆ.
2: ಅಪ್ಪ, ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗೆ ಗೊತ್ತಿಲ್ವಾ? ನೀವು ನನ್ನ ಈ ಮದುವೆ ಅನ್ನೋ ಬಂಧನದಲ್ಲಿ ಸಿಕ್ಕಿಸ್ತೇ ಇದ್ದಿದ್ರೆ ಜೀವನವೆಲ್ಲ ನಿಮ್ಮ ಸೇವೆ ಮಾಡಿಕೊಂಡೇ ಬಿದ್ದಿರ್ತಿದ್ದೆ. ಆದರೆ ಆದರೆ ಈಗ ಅದು ಸಾಧ್ಯ ಇಲ್ಲ ಅಪ್ಪ. ನನ್ನ ಗಂಡನ ಜೊತೆ ನಾನು ಹೋಗಲೇಬೇಕು.
4: ಏನು ಏನಂದೆ ರತ್ನ? ನನ್ನ ಮಾತು ಮೀರಿ ನೀನು ಇವನ ಜೊತೆ ಹೋಗ್ತಾ ಇದೀಯಾ?
2: ಹೌದು ಅಪ್ಪ, ಎಷ್ಟು ವರ್ಷ ತಾನೇ ನಾನು ಇಲ್ಲಿರೋದಕ್ಕೆ ಸಾಧ್ಯ. ಅಪ್ಪ, ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ.
4: ಛೀ ಪಾಪಿ, ನೀನು ನಮ್ಮ ಭಾಗಕ್ಕೆ ಇಲ್ಲವಾಗಿಬಿಟ್ಟಿ. ಹೋಗು ಹೋಗು, ಹೊರಟು ಹೋಗು. ನನಗೆ ಮಕ್ಕಳಾಗಲೇ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ.
2: ಅಮ್ಮ, ನಮಸ್ಕಾರ ಮಾಡ್ತೀನಮ್ಮ, ನೀನಾದರೂ ನನಗೆ ಆಶೀರ್ವಾದ ಮಾಡಮ್ಮ.
0: ಹೋಗ್ಬಾ ತಾಯಿ, ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರಲಿ.

0: ಓ ಶಾಂತ, ಏನು ಬಹಳ ಅಪರೂಪವಾಗಿ ನನ್ನ ರೂಮಿಗೆ ದಯಮಾಡಿಸ್ಬಿಟ್ಟಿದ್ದೀರಿ ಅಮ್ಮವರು. ನೀನು ಇಲ್ಲಿಗೆ ಬಂದು ಎಷ್ಟು ದಿನವೂ ಆಯಿತು ಶಾಂತ.
1: ನಾನೇನು ಮಾಡಲಿ ಹೇಳಿ, ಇಲ್ಲಿ ಸದಾ ಯಾರಾದರೂ ಸ್ನೇಹಿತರು ಇದ್ದೇ ಇರ್ತಾರೆ. ನೀವು ಕೆಲಸದಿಂದ ಬರುವಾಗಲೇ ನಿಮ್ಮ ಜೊತೆಗೇ ಬಂದುಬಿಡ್ತಾರೆ.
0: ಯಾಕೆ ನಿಂತೇ ಇದ್ದಿ, ಕೂತ್ಕೋ.
1: ಪರವಾಗಿಲ್ಲ ಅಂದರೆ
0: ಯಾಕೆ ಶಾಂತ, ಬಹಳ ಬಡವಾಗಿದೆ, ಆರೋಗ್ಯವಾಗಿದೆ ತಾನೆ, ಡಾಕ್ಟ್ರಿಗಾದರೂ ಹೇಳಿ ಕಳಿಸ್ಬೋದಾಗಿತ್ತಲ್ಲ.
1: ಡಾಕ್ಟ್ರಿಗೆ ಹೇಳಿ ಕಳಿಸುವಂಥ ಕಾಯಿಲೆ ಏನೂ ಆಗಿಲ್ಲ ರೀ.
0: ಮತ್ತೆ ಸ್ವಲ್ಪ ದಿವಸ ಹಳ್ಳಿಗಾದರೂ ಹೋಗಿ ಅಮ್ಮನ ಜೊತೆ ಇರು. ಜಾಗ ಬದಲಾದರೆ ಆರೋಗ್ಯ ಸುಧಾರಿಸಬಹುದು. ಅಥವಾ ಅಮ್ಮಂಗ್ ಬಾ ಅಂತ ಕಾಯ್ದೆ ಬರಿಲೇನು?
1: ನನಗೇನೂ ಆಗಿಲ್ಲ. ನನ್ನ ದೇಹಸ್ಥಿತಿ ವಿಚಾರ ತಿಳಿಸೋದಕ್ಕೆ ನಾನು ಇಲ್ಲಿ ಬರಲಿಲ್ಲ ರೀ.
0: ಮತ್ತೆ ಇನ್ನೇನು ಹೇಳಬೇಕಾಗಿತ್ತು?
1: ಪಕ್ಕದ ಮನೆ ನಾಗತ್ತೆ ಬಂದಿದ್ರು ರೀ, ಮೈಸೂರಿಗೆ ಹೋಗಿದ್ರಂತೆ. ಅಲ್ಲಿ ಅಲ್ಲಿ ರತ್ನ ನೋಡಿದ್ರಂತೆ.
0: ರತ್ನ? ಯಾವ ರತ್ನ?
1: ನಮ್ಮ ರತ್ನಂಗೆ ಖಾಯಿಲೆ ಆಗಿತ್ತಂತೆ, ಭಾಳ ಬಡವಾಗಿ ಹೋಗಿದ್ದಾಳಂತೆ ರೀ. ಸಂಜೆ ಹೊತ್ತು ಸಂಗೀತ ಪಾಠ ಬೇರೆ ಮಾಡ್ತಾಳಂತೆ. ಅವ್ರ ಹಣ ಸಾಕಾಗೋಲ್ಲ ಅಂತ ಕಾಣುತ್ತೆ. ಔಷಧಿ ಪಥ್ಯ
0: ಶಾಂತ, ದುಃಖಿಗಳು ಬಡತನದಿಂದ ಕಷ್ಟಪಡೋರು ಪ್ರಪಂಚ ತುಂಬ ಇದ್ದಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ? ಅವರವ್ರ ಕರ್ಮ
1: ಇರ್ತಾರಿ ನಿಜ. ಆದರೆ ನಾವು ಹೆತ್ತ ಮಕ್ಕಳ ವಿಚಾರದಲ್ಲಿ ಹಾಗೆ ಹೇಳ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೇನ್ರಿ? ಇಲ್ಲಿ ಊರ್ನವರೆಲ್ಲ ತಿನ್ನು ತೇಗಿ ಹೋಗ್ತಾರೆ. ಅಲ್ಲಿ ನನ್ನ ಮಗು ಉಪವಾಸ ವನವಾಸ ಮಾಡಿ ಖಾಯಿಲೆ ಬಿದ್ದಿದ್ದಾಳೆ ರೀ.
0: ನೀನೇ ಅವಳಿಗೆ ಹಣ ಕಳಿಸಿ ಸಹಾಯ ಮಾಡ್ಬೋದಾಗಿತ್ತಲ್ಲ.
1: ಕಳಿಸ್ಬೋದಾಗಿತ್ತು, ನನ್ನ ಹತ್ರ ಇರೋ ಒಡವೆ ಮಾದರೂ ಬೇಕಾದಷ್ಟು ಹಣ ಬರ್ತಿತ್ತು. ಆದರೆ ನೀವು ಹೀಗೆ ಕಠಿಣವಾಗಿರೋವರೆಗೂ ಅವಳು ನನ್ನಿಂದ ಯಾವ ಸಹಾಯನೂ ಪಡೆಯಲ್ಲ ರೀ.
0: ಅದಕ್ಕೆ ನಾನೇನು ಮಾಡಲಿ?
1: ಎಂಥ ತಂದಿರ್ರಿ ನೀವು? ಮೊದಲ ಅವಳಿಗೆ ಸ್ವಲ್ಪ ನೆಗಡಿ ಕೆಮ್ಮು ಬಂದರೂ ಸಾಕು, ತಲೆ ಮೇಲೆ ಕೈ ಹೊತ್ತು ಅವಳು ಹಾಸಿಗೆ ಹತ್ತಿರನೇ ಕೂತಿರ್ತಿದ್ರಿ. ಈಗ
0: ಶಾಂತ, ನಮಗೆ ಮಕ್ಕಳಿಲ್ಲ ಅಂತ ಅವತ್ತೇ ನಿನಗೆ ಹೇಳಿದ್ದೀನಿ.
1: ನೀವು ಹೇಳ್ಬಿಟ್ಟು ಮಾತ್ರಕ್ಕೆ ಹೆತ್ತು ಹೊತ್ತು ಬೆಳೆಸಿದ ಮಗಳು ಇಲ್ಲ ಅಂದಾಗ ಆಗ್ಬಿಡ್ತಾಳೇನ್ರಿ?

0: ದಿನವಾಯ್ತಲ್ಲ, ಅವಳಾದರೂ ಒಂದು ದಿನ ಅಪ್ಪ ಅಮ್ಮ ಹೇಗಿದ್ದಾರೆ, ಬದುಕಿದಾರೋ ಸತ್ತಿದಾರೋ ಅಂತ ವಿಚಾರಿಸಿದ್ಲೇನೋ?
1: ಅಷ್ಟು ಅವಮಾನ ಮಾಡಿ ಕಳಿಸಿದ್ರಿ ನೀವು. ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಸಹ ಮಾಡಲಿಲ್ಲ. ಅವಳು ಹೇಗೆ ಬರ್ತಾಳೆ
0: ಅಂದರೆ, ನಾನೇ ಅವಳು ಮನೆಗೆ ಹೋಗಿ ನೀನು ಇಲ್ದಿದ್ರೆ ನಾನು ಬದುಕೊಲ್ಲ, ದಯವಿಟ್ಟು ಬಾ ಅಂತ ಬೇಡ್ಕೊಳ್ಬೇಕಾಗಿತ್ತೇನೋ?
1: ಹಠದಲ್ಲಿ ಅವಳು ನಿಮಗಿಂತ ಗುಲ್ಗಂಜಿ ತೂಕನೂ ಕಡಿಮೆ ಇಲ್ವಲ್ಲ.
0: ಸರಿ, ಮತ್ತೆ ರತ್ನ ತನ್ನ ಭವಿಷ್ಯ ತಾನೇ ಆರಿಸ್ಕೊಂಡಿದ್ದಾಳೆ, ಅನುಭವಿಸ್ಲಿ, ಅದರಲ್ಲಿ ನಂದೇನು ತಪ್ಪಿಲ್ಲ. ಅವಳ ವಿಚಾರ ಮತ್ತೆ ನನ್ನ ಹತ್ರ ಮಾತಾಡಬೇಡ, ಮಾತಾಡಬೇಡ, ಮಾತಾಡಬೇಡ.
1: ನಾನು ನಿಮ್ಮಿಬ್ರ ಮಧ್ಯೆ ನಾನು ಬದುಕಿರಬಾರ್ದು.
0: ಭಟ್ರೆ.
2: ಬಂದೆ ಸ್ವಾಮಿ.
0: ಊಟ ಬಡಿಸ್ತೀರಾ?
2: ಬಡಿಸ್ತೀನಿ. ಅನ್ನ ಹಾಕ್ಲಾ?
0: ಸಾಕು. ಶಾಂತ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ?
2: ಅಮ್ಮವ್ರಿಗೆ ಹುಷಾರಾಗಿರೋ ಹಾಗಿಲ್ಲ. ಅಡುಗೆ ಮನೆಗೆ ಬಂದೆ 3 ದಿನ ಆಗೋಯ್ತು, ಹಾಸಿಗೆ ಬಿಟ್ಟು ಎದ್ದೇ ಇಲ್ಲ.
0: ಏನಂದ್ರಿ ಭಟ್ರೆ, ಶಾಂತ 3 ದಿನದಿಂದ ಎದ್ದೇ ಇಲ್ವೇ? ನೀವೆಲ್ಲ ಏನು ಮಾಡ್ತಾ ಇದ್ರಿ, ನಂಗೆ ಯಾಕೆ ಹೇಳಲಿಲ್ಲ?
2: ಅವರು ಮನೇಲಿ ಓಡಾಡಿ 1 ತಿಂಗಳ ಮೇಲಾಯಿತು ಸ್ವಾಮಿ. ದಿನ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ 1 ಹೊತ್ತು ಊಟದ ಶಾಸ್ತ್ರ ಮಾಡ್ತಿದ್ರು. 3 ದಿನದಿಂದ ಅದೂ ಇಲ್ಲ. ನಿಮ್ಗೆ ಹೇಳಿ ತೊಂದರೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಸ್ವಲ್ಪ ಸಾಂಬಾರು ಹಾಕ್ಲಾ?
0: ಬೇಡ, ಸಾಕು. ಮೊದಲು ಡಾಕ್ಟ್ರಿಗೆ ಹೇಳಿ ಕಳಿಸ್ಬೇಕು. ಶಾಂತ, ಯಾಕೆ ಹೀಗೆ ಮಲಗಿಬಿಟ್ಟಿದಿ? ನಿನಗೇನಾಗಿದೆ ಶಾಂತ? ಮಾತನಾಡು ಶಾಂತ, ಏನಾದರೂ ಹೇಳು. ನೋಡು, ನನ್ನ ಮೇಲೆ ಸಿಟ್ಟಿದ್ರೆ ಚೆನ್ನಾಗಿ ಬೈದು ಬಿಡು, ಆದರೆ ಹೀಗೆ ಮೌನವಾಗಿದ್ದು ನನ್ನ ಕೊಲ್ಲಬೇಡ. ದಯವಿಟ್ಟು ಮಾತಾಡು ಶಾಂತ. ಶಾಂತ, ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು, ನೀನು ಏನು ಹೇಳಿದ್ರು ಮಾಡ್ತೀನಿ. ಇವತ್ತೇ ಅಮ್ಮನ ಊರಿಂದ ಕರೆಸ್ತೀನಿ, ಹೇಳು ಶಾಂತ.
1: ರತ್ನ.
0: ರತ್ನನ್ ಕರೆಸ್ಲ? ಅವಳನ್ನ ನೋಡ್ಬೇಕಾ? ಶಾಂತ,
1: ರತ್ನ,
0: ಶಾಂತ. ಅಯ್ಯಯ್ಯೋ, ಈಗ ಯಾಕೆ ಕಣ್ಬಿಡ್ತಾ ಇದ್ದೀ? ಅಯ್ಯಯ್ಯೋ, ಕತ್ತು ಹೊರಳಿಸ್ಬಿಟ್ಲಲ್ಲಪ್ಪ. ಶಾಂತ, ಶಾಂತ, ಶಾಂತ, ಶಾಂತ, ಹೋಗಿಬಿಟ್ಟಿಯೇನೆ, ನನ್ನ ಒಬ್ಬನ್ನೇ ಬಿಟ್ಟು ಹೋಗಿಬಿಟ್ಟಿಯೇನೆ ಶಾಂತ.

0: ಸೋಮಣ್ಣ, ಸೋಮಣ್ಣ, ಇದ್ದಕ್ಕಿದ್ದಾಗೆ ನಮ್ಮ ಶಾಂತು ಏನಾಯ್ತು? ಅವಳಿಗೆ ಅಷ್ಟೊಂದು ಕಾಯಿಲೆ ಆಗಿದ್ರು, ನನಗೆ ಯಾಕೋ ತಿಳಿಸ್ಲಿಲ್ಲ. ಸೋಮಣ್ಣ, ಸೋಮಣ್ಣ, ಯಾಕೋ ಹೀಗೆ ಭ್ರಮೆ ಹಿಡ್ದು ನಂಗೆ ಕೂತ್ಬಿಟ್ಟಿದೀಯಾ? ಶಾಂತಂಗೆ ಏನಾಗಿತ್ತು?
1: ಶಾಂತ ಏನಾಗಿತ್ತು ಗೊತ್ತಿಲ್ಲ, ಏನೂ ಆಗಿರಲಿಲ್ಲಮ್ಮ. ಆದರೂ ಸತ್ತೋದ್ಲು, ಸತ್ತೋದ್ಲು. ಊಟ ತಿಂಡಿ ಬಿಟ್ಟು ಉಪವಾಸ ಮಾಡಿ ಸತ್ತೋದ್ಲಮ್ಮ.
0: ಶಾಂತ ಎಷ್ಟು ಒಳ್ಳೆ ಹುಡುಗಿ, ಅವಳಾಗೋ ಹೊತ್ತಿಗೆ ನಿನ್ನ ಅತಿರೇಕನೆಲ್ಲ ಸಹಿಸ್ಕೊಂಡು ಇಷ್ಟು ವರ್ಷ ಸಂಸಾರ ಮಾಡಿದ್ಲು. ಕಳಿಸಲ್ಲ, ನಾನು ನೋಡಿದಾಗ ಎಷ್ಟು ಲಕ್ಷಣವಾಗಿ ಓಡಾಡ್ಕೊಂಡಿದ್ಲು, ಇದ್ದಕ್ಕಿದ್ದಾಗೆ ಸತ್ತು ಹೋದ್ಲು ಅಂದರೆ ನಂಬೋಕೆ ಆಗ್ತಿಲ್ವಲ್ಲೋ. ಸಾಯೋವಾಗ ಅವಳು ಜ್ಞಾನ ಇತ್ತೇನು? ಏನಾದರೂ ಹೇಳಿದ್ಲೇನು?
1: ಇಲ್ಲಮ್ಮ, ಅವಳು ಮಾತೇ ಆಡಲಿಲ್ಲಮ್ಮ. ಕೊನೆಯಲ್ಲಿ ರತ್ನ ರತ್ನ ಅಂದ್ಲು.
0: ಹಾಗನ್ನು ಶಾಂತ ತೀರ್ಕೊಂಡಿದ್ದಕ್ಕೆ ಕಾರಣ ಮನೋರೋಗ, ಮಗಳ ನೋಡ್ಲಿಲ್ವಲ್ಲ ಅನ್ನೋ ಮನೋರೋಗ ಕಣೋ. ಅಯ್ಯೋ ಮೂರ್ಖ, ಕೊನೆಗೂ ನಿನ್ನ ಹಠಕ್ಕೆ ಅವಳು ಬಲಿಯಾದ್ಲಲ್ಲೋ. ಮಗಳದೇ ಚಿಂತೆ ಅವಳು ಕೊಂದು ಬಿಡ್ತಲ್ಲೋ.
1: ಹೌದಮ್ಮ, ಹೌದಮ್ಮ, ನಿನ್ನ ಮಾತು ನಿಜ. ಮಗಳು ಕಷ್ಟಪಡ್ತಿದ್ದಾಳೆ, ಆದರೂ ಅವಳನ್ನು

0: ಆಗಲಿಲ್ಲ ಅನ್ನೋ ಕೊರೆಗೆ ಶಾಂತ ನುಂಗ್ಬಿಡ್ತಮ್ಮ. ನನ್ನ ಹತ್ರ ಎಷ್ಟೋ ಹೇಳಿದ್ಲು, ನಾನು ಕೇಳಲಿಲ್ಲಮ್ಮ.
1: ಅದಕ್ಕೋಸ್ಕರ ಈಗ ನಿನ್ ತಲೆ ಕೆಡಿಸ್ಕೊಂಡ್ರೆ ಏನೋ ಪ್ರಯೋಜನ. ಈಗ್ಲಾದ್ರೂ ನಿನ್ನ ಅಹಂಕಾರ ದೂರ ತಳ್ಳಿ ಆ ಮಗು ನೋಡ್ಕೊಂಡ್ ಬರೋ.
0: ನಿನ್ನ ಮಾತು ನಿಜ ಅಮ್ಮ, ಈಗಲೇ ಹೋಗ್ತೀನಿ. ಅಳಿಯನ್ ಕಾಲಗಾದ್ರೂ ಬಿದ್ದು ರತ್ನನ್ ಕರ್ಕೊಂಡು ಬರ್ತೀನಿ.
2: ರತ್ನ, ಏನೇದು, ಏನೋ ಯೋಚನೆ ಮಾಡ್ತಾ ಕೂತಿರ್ತ್ಯಾ? ರತ್ನ, ನಾನು ನಿನ್ನೆ ಕೇಳ್ತಿರೋದು.
3: ಕರದ್ರ, ಏನ್ ಬೇಕಾಗಿತ್ತು ಅಂದ್ರೆ?
2: ಅಲ್ವೇ, ಸದಾ ಏನೋ ಯೋಚನೆ ಮಾಡ್ತಾ ಕೂತಿರ್ತೀಯಲ್ಲ.
3: ಏನೂ ಇಲ್ವಲ್ಲ.
2: ನಿನ್ನ ನಿಮ್ಮ ಅಪ್ಪನ ಮನೆಯಿಂದ ಬಲವಂತನಿಂದ ಕರ್ಕೊಂಬಂದು ಬಹುಶಃ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸುತ್ತೆ.
3: ಅದಾಗ್ಲೇ ಹಳೆ ವಿಚಾರ ಆಯ್ತು, ಅದಕ್ಕೆಲ್ಲ ಈಗ ಯಾಕೆ ಪಶ್ಚಾತ್ತಾಪ ಪಡಬೇಕು?
2: ಏನ್ ಹಳೆ ವಿಚಾರ, ಈಗ್ಲೂ ನಿನ್ ದೇಹ ಇಲ್ಲಿದ್ರು ಹೃದಯ ಮಾತ್ರ ಅಲ್ಲೇ ಬಿಟ್ಟು ಬಂದಿದ್ದೀನೋ ಅಂತ ಅನ್ಸುತ್ತೆ.
3: ಅದೇ ಕೋತಿ ಮರದ ರೆಂಬೆ ಮೇಲೆ ತನ್ನ ಕರುಳು ಬಿಟ್ಟು ಬಂದಿತ್ತಂತಲ್ಲ, ಹಾಗೇನಿ?
2: ಹಾಗಂದ್ರೆ?
3: ಕೋತಿ ಮೊಸಳೆ ಕತೆ ಗೊತ್ತಿಲ್ವೇನ್ರಿ?
2: ಏನೋ, ಯಾರಿಗೆ ಗೊತ್ತು. ರತ್ನ, ನೀನ್ ನನ್ನ ಎದುರಿಗಿದ್ರೆ ನನಗೆ ಈಗ ಓದಿದ್ದು ಈಗಲೇ ಜ್ಞಾಪಕಕ್ಕೆ ಬರಲ್ಲ. ಇನ್ನು ಯಾವತ್ತೋ ಹೇಳಿದ ಕಥೆ.
3: ನನಗಂತೂ ಮರ್ತಿಲ್ಲ. ಹೊಳೆ ತೀರದಲ್ಲಿ ಒಂದ್ ನೇರಳೆ ಮರ ಇತ್ತು, ಆ ಮರದ ಮೇಲೆ ಕೋತಿ.
2: ಇದೇನೆ ಕಥೆನೇ ಹೇಳೋಕ್ ಶುರು ಮಾಡಿಬಿಟ್ಟೆ, ಯಾರೋ ಬಾಗಲ್ ತಟ್ಟಾ ಇರೋ ಹಾಗಿದೆ.
3: ಯಾರು ಇಲ್ವಲ್ರಿ, ನೀವು ಕತೆ ಕೇಳಿ. ಹೊಳೆಲಿ ಮೊಸಳೆ ಇತ್ತು, ಅದು ಪ್ರತಿನಿತ್ಯ.
4: ರತ್ನ, ರತ್ನ!
3: ರೀ, ಬಾಗ್ಲು ಧ್ವನಿ ಅದು.
2: ರತ್ನ, ಯಾಕೀಗ ನಡುತ್ತಾ ಇದ್ದಿ? ಮತ್ತೆ ಚಳಿಗಿಳಿ ಬಂತೇನು?
4: ರತ್ನ,
2: ಕೂಗೋದು ಕೇಳಿಸ್ತಿಲ್ವೇನೆ ನಿಮ್ ತಂದೆ ಧ್ವನಿ. ಎದ್ದು ಹೋಗಿ ಬಾಗಿಲು ತೆಗಿಬಾರ್ದಾ? ಓ, ಅವ್ರ ಮೇಲೆ ನಿನಗಿನ್ನೂ ಸಿಟ್ಟು ಹೋಗಿಲ್ಲ ಅಂತ ಕಾಣಿಸುತ್ತೆ. ಹೋಗ್ಲಿ ಬಿಡು, ನಾನೇ ಹೋಗಿ ಬಾಗಿಲು ತೆಗಿತೀನಿ.
5: ರತ್ನ, ಗೋಪಣ್ಣ.
3: ಅಪ್ಪ, ಅಪ್ಪ ನೀನು.
5: ನನ್ ಕ್ಷಮಿಸ್ಬಿಡಮ್ಮ ಗೋಪಣ್ಣ, ನೀನು ನನ್ ಕ್ಷಮಿಸ್ಬಿಡಪ್ಪ. ನನ್ನ ಹಠದಿಂದಾಗಿ ನಿಮ್ಮ ಅಮ್ಮನ್ ಕಳ್ಕೊಂಡು ಬಿಟ್ಟೆ ರತ್ನ.
3: ಅಪ್ಪ, ಏನ್ ಹೇಳ್ತಾ ಇದೀಯಪ್ಪ ನೀನು? ಅಮ್ಮ ಸತ್ತೋದ್ಲ, ನನ್ನ ಬಿಟ್ಬಿಟ್ಟು ಹೋಗೋದ್ಲ ಅಮ್ಮ.
2: ಸಮಾಧಾನ ಮಾಡ್ಕೊಳ್ಳಿ ಮಾವ, ಇದರಲ್ಲಿ ನಂದೂ ತಪ್ಪಿದೆ. ನಾನು ಅಷ್ಟೊಂದು ಹಠ ಮಾಡಬಾರ್ದಾಗಿತ್ತು ಅನ್ಸುತ್ತೆ.
5: ಗೋಪಣ್ಣ,
3: ಅಪ್ಪ,
5: ರತ್ನ,
3: ಅಪ್ಪ.

ಅವನ ಪ್ರೇಮ ಕಥಾನಾಟಕ ಕೇಳಿದಿರಿ. ಮೂಲ ಕಥೆ ವಾಣಿ, ಬಾನುಲಿ ರೂಪ ಎಚ್ ಎಸ್ ಪಾರ್ವತಿ, ಪಾತ್ರವರ್ಗ ಸೋಮಣ್ಣ ಎಚ್ ಎ ಅನಂತ ಸುಬ್ರಹ್ಮಣ್ಯ, ಶಾಂತ ಕೃಷ್ಣವೇಣಿ ರಾಮನಾಥ್, ರತ್ನ ವಾಣಿ ಬಸವರಾಜ್, ಗೋಪಣ್ಣ ಎ ಸತೀಶ್ ತುಂಗ, ತಾಯಿ ಲೀಲಾ ಬಸವರಾಜ್. ಸಂಕಲನ ಟಿವಿ ವಿದ್ಯಾಶಂಕರ್. ನಿರ್ದೇಶನ ಎಂ ಆರ್ ಸತ್ಯನಾರಾಯಣ.

0: ಮೂಲಕಥೆ ವಾಣಿ, ರೇಡಿಯೋ ರೂಪ ಎಚ್ಎಸ್ ಪಾರ್ವತಿ. ಕೇಳಿದಿರಿ ಆಕಾಶವಾಣಿ ಬೆಂಗಳೂರು.
1: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್.

ಕೇಳಿದರೆ ತಮ್ಮೆಲ್ಲರಿಗೂ ಮಧುರ ಗಾನ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಆತ್ಮೀಯ ಕೇಳಿದರೆ, ಮಳೆಗಾಲ ಆರಂಭವಾಗಿದೆ. ಬೇಸಿಗೆಯ ಸುಡು ಬಿಸಿಲಿನಿಂದ ಬಳಲಿ ಬೆಂಡಾಗಿದ್ದ ನಮಗೆ ನಮ್ಮ ದೇಹ ಮತ್ತು ಮನಸ್ಸು ಎರಡಕ್ಕೂ ಏನೋ ಹೊಸ ಹರ್ಷ. ಈ ತಂಪಾದ ವಾತಾವರಣ, ತಣ್ಣನೆ ಗಾಳಿ, ಸಹಜವಾಗಿ ಕಣ್ತುಂಬ ನಿದ್ದೆ ಬರುತ್ತೆ. ಹಾಗಂತ ಮಲಗ್ಬಿಡ್ಬೇಡಿ, ಮಧುರ ಗಾನದ ಸುಮಧುರ ಗೀತೆಗಳನ್ನ ಕೇಳೋಣ. ಇಂದಿನ ಮಧುರ ಗಾನದ ಸುಮಧುರ ಗೀತೆಗಳಲ್ಲಿ ಆರಂಭಕ್ಕೆ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ಮಲಯ ಮಾರುತ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ವಿಜಯಭಾಸ್ಕರ್ ಅವರಿಂದ, ಸಾಹಿತ್ಯ ವಲ್ಲಭಾಚಾರ್ಯ ಅವರದು.

ಮಧುರ ಗಾನದಲ್ಲಿ ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಸನಾದಿ ಅಪ್ಪಣ್ಣ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿ ಕೆ ವೆಂಕಟೇಶ್.

ಕೇಳುಗರೆ, ನೀವು ಆಲಿಸ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ. ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಒಲವು ಗೆಲುವು ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿದ್ದಾರೆ ಜಿ ಕೆ ವೆಂಕಟೇಶ್.

ಮಧುರ ಗಾನದಲ್ಲಿ ಮುಂದಿನ ಗೀತೆ ಪಿ ಸುಶೀಲ ಮತ್ತು ಸಂಗಡಿಗರು ಹಾಡಿರುವ ಅವಳ ನೆರಳು ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ಜಾಯ್ ರಾಜ್ ಅವರಿಂದ, ಸಾಹಿತ್ಯ ವಿಜಯ ನಾರಸಿಂಹ ಅವರದು.

ಕೇಳಿದರೆ ನೀವು ಆಲಿಸ್ತಾ ಇದ್ದೀರಾ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ. ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯದ ಸ್ವಪ್ನ ಚಿತ್ರದ ಗೀತೆ.

ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ, ಇಡಲು ಹೆಜ್ಜೆ ಉಳಿವ ಗೆಜ್ಜೆ ನಾದ, ಶ್ರುತಿಯು

ಒಡಲಿನಲ್ಲಿ ಕಣ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ, ಕೋಲವಿನಿಂದ ಕ್ಷಣ ಕ್ಷಣವು ನಿನ್ನ ಹೆಸರನ್ನೇ ಜಪಿಸುವಾಗ, ನಿದಿರೆ ಇಂದು ನಯನದಿಂದ ದೂರ ಪಡೆಬುದೆಂದು ತುಟಿಯ ಜೇನ ಸಾರ.

ಸ್ವಪ್ನ ಚಿತ್ರದ ಒಂದು ಸೊಗಸಾದ ಗೀತೆಯನ್ನ ಕೇಳಿದಿರಿ. ಮಧುರ ಗಾನದಲ್ಲಿ ಇನ್ನು ಮುಂದೆ ಕೇಳಿ ಜಯಚಂದ್ರನ್ ಮತ್ತು ಎಸ್ ಪಿ ಶೈಲಜಾ ಅವರು ಹಾಡಿರುವ ರಂಗನಾಯಕಿ ಚಿತ್ರದ ಗೀತೆ. ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿದ್ದಾರೆ ಎಂ ರಂಗರಾವ್.

ಕೇಳಿದರೆ ಇವಾಗಿದ್ವು ಮಧುರ ಗಾನದ ಸುಮಧುರ ಗೀತೆಗಳು. ಈ ಎಲ್ಲ ಗೀತೆಗಳು ತಮಗೆ ಇಷ್ಟ ಆದು ಅಂತ ಹೇಳಿ ಭಾವಿಸ್ತಾ ಇಂದಿನ ಮಧುರ ಗಾನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.

ಕೇಳಿದರೆ ನಾಳೆ ಬೆಳಿಗ್ಗೆ 8:30 ಆಲಿಸಿ ಕಾರ್ಯಕ್ರಮ ಗಾಂಧಿ ಸ್ಮೃತಿ, 8:45 ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ, 9:00 ಕೇಳಿ ಚಿತ್ರ ಚೈತ್ರ ಕಾರ್ಯಕ್ರಮ, 10:00 ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಬಿತ್ತರವಾಗಲಿದೆ. ಇನ್ನು 10:30 ವಾಟ್ಸಪ್ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗಲಿದೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:30. ಇದೀಗ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ಇಂದಿನ ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ.